ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:39 ಇಂದಿನ ಪಂಚಾಂಗ ಶಕವರ್ಷ 1947 ಶುಕ್ಲಪಕ್ಷ ಅಧಿಕ ಮಾಸದ ಚೌತಿಯ ದಿನವಾದ ಇಂದು ದಿನಾಂಕ 20 ಮೇ 2026 ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ.

ಸಮಯ 6:04 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕವನವಿಲ್ಲ. ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿರ್ತೀನಿ. ಮಾತುಕತೆ ಹರಟೆ ಎಲ್ಲವೂ ಇರುತ್ತೆ ಇಂದಿನ ಕಾರ್ಯಕ್ರಮಗಳಲ್ಲಿ. ಇಂದಿನ ನೋಡು ಮುತ್ತಿನ ಕಡೆಗೆ ನೋಡೋದಾದ್ರೆ, ಇವತ್ತಿನ ನೋಡಿ ಮುತ್ತು ಅಂದ್ರೆ ಬದಲಾವಣೆ ಜಗತ್ತಿನಲ್ಲಿ ಕಾಣಬೇಕು ಅಂದ್ರೆ ಮೊದಲು ಆ ಬದಲಾವಣೆ ನಮ್ಮಲ್ಲಿ ಕಾಣಬೇಕು ಅಂತ ಹೇಳ್ತಾರೆ. ಇಷ್ಟು ನಿಜವಾದ ಮಾತು ಅಲ್ವಾ? ನಮ್ಮಿಂದ ಬದಲಾವಣೆ ಆರಂಭ ಆದರೆ ಜಗತ್ತು ಕೂಡ ಖಂಡಿತ ಬದಲಾಗತ್ತೆ ಅನ್ನೋದು ಈ ನುಡಿಮುತ್ತಿನ ಅರ್ಥ ಆಗಿದೆ. ಕೇಳ್ತಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕವನ ಬಿಲ್ಲು.

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಮತ ಪಂಥ ಭಾಷೆ ದೇಶ ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ ವಿಶ್ವಾಸ ಸಹಬಾಳ್ವೆ ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು.

ಭಕ್ತಿ ಭಾವ ಅನ್ನೋದು ಬಲವಂತದ ವಿಷಯನೇ ಅಲ್ಲ. ಯಾರಿಗೆ ಯಾವ ರೀತಿಯಲ್ಲಿ ಆ ದೇವರಿಗೆ ಭಕ್ತಿ ಸೇವೆ ತೋರಿಸ್ಬೇಕು ಅಂತ ಅನ್ಸುತ್ತೋ ಆ ರೀತಿ ಭಕ್ತಿಯನ್ನ ಸೇವೆಯನ್ನ ತೋರಿಸ್ತಾರೆ. ಏನಂತೀರಾ? ಸಮಯ ಆಗಿದೆ 6:43. ಕೇಳ್ತಾ ಇದ್ದೀರಾ FM ರೇನ್ಬೋ ಕನ್ನಡ ಕಮಲಬೆಲ್ಲನ. ಇದು ನಾದಾರ್ಚನೆಯ ಸಮಯ. ಜನಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳ್ತಾರೆ. ಯಾವುದೇ ಆಡಂಬರ ಇಲ್ಲದೆ ಕೇವಲ ಒಂದು ಬಿಲ್ ಪತ್ರಿಕೆ ಒಲಿದು ವರ ಕೊಡ್ತಾನೆ ಆ ಪರಮೇಶ್ವರ. ಇಂದು ನಾನು ಚಿಕ್ಕಮಗಳೂರಿನ ಜಿಲ್ಲೆಯ ತರೀಕೆರೆ ತಾಲೂಕಿನ ಐತಿಹಾಸಿಕ ದೇವಸ್ಥಾನವಾದ ಅಮೃತೇಶ್ವರ ದೇವಾಲಯದ ಬಗ್ಗೆ ಮಾತಾಡ್ತಾ ಸಾಕ್ತೀನಿ. ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಅರ್ಜಿ ಪ್ರಿಯಾಂಕಾ. ಸದಾ ಕೇಳ್ತಾ ಇರಿ, ಕೇಳಿಸ್ತಾ ಇರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲನ. ಜೊತೆ ಜೊತೆಗೆ ಭಕ್ತಿ ಗೀತೆಗಳೊಟ್ಟಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಸಾಗ್ತಾ ಇರೋಣ. ಹಾಗೆ ಈಗ ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಗೀತೆ ನಿಮ್ಗೆ

ಸಮಯ 6:29 ಹೇಳ್ತಾ ಇದ್ರ FM ರೇನ್ಬೋ ಕನ್ನಡ ಕಮಲಬಲ್ಲನ ಅಮೃತೇಶ್ವರ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದು ಬಹಳನೇ ಪುರಾತನವಾದಂತಹ ದೇವಸ್ಥಾನ ಆಗಿದೆ. ಕ್ರಿಸ್ತಶಕ 1197 ಹೊಯ್ಸಳರ ದೊರೆ ಎರಡನೇ ವೀರಬಳ್ಳಾಳ ದಂಡನಾಯಕರಾದ ಅಮಿತಯ್ಯ ಅವರು ಈ ದೇವಸ್ಥಾನವನ್ನು ಕಟ್ಟಿಸ್ತಾರಂತೆ. ನಂತರ ದೊರೆ ಎರಡನೇ ವೀರಬಳ್ಳಾಳರಿಂದ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು, ಅಂದರೆ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿಸ್ತಾರಂತೆ. ಹಾಗಂತ ಹೇಳುತ್ತೆ ಈ ದೇವಸ್ಥಾನದ ಇತಿಹಾಸ. ಇನ್ನು ಈ ದೇವಾಲಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಹಾಗೆ ಭಕ್ತಿ ಗೀತೆಗಳನ್ನ ಕೂಡ ಕೇಳೋಣ. ಸತಿಕೆ ಸಂಗೀತ ಕೆಟ್ಟಿಯವರ ಧ್ವನಿಯಲ್ಲಿ ಒಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಜಗನ್ನಾಥದಾಸರ ರಚನೆಯ ಗೀತೆ ಕೇಳ್ತಾರಿ FM ರೇನ್ಬೋ ಕನ್ನಡ ಕಮಲಬೆಲ್ಲನ್ನ.

ಸಮಯ ಆಗಿದೆ 6:39:36 ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಮನವೆಲ್ಲನ. ಅಮೃತೇಶ್ವರ ದೇವಾಲಯದ ಬಗ್ಗೆ ನಾವು ಮಾತಾಡ್ತೀವಿ. ಈ ದೇವಸ್ಥಾನ ಕೇವಲ ಧಾರ್ಮಿಕ ಕೇಂದ್ರ ಅಷ್ಟೇ ಆಗಿಲ್ಲದೆ ಅದ್ಭುತವಾದಂತಹ ಶಿಲ್ಪಕಲೆಯ ದ್ಯೋತಕವನ್ನು ಕೂಡ ಹೊಂದಿದೆ. ನಮ್ಮ ಕರ್ನಾಟಕದಲ್ಲಿ ಹೊಯ್ಸಳ ಅರಸರು ಕಟ್ಟಿಸಿದ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಇಲ್ಲಿರುವ ವಿಗ್ರಹಗಳು ಎಷ್ಟು ಸುಂದರವಾಗಿದೆ ಅಂತ ಹೇಳೋದಾದ್ರೆ ಹೇಳೋದಕ್ಕೆ ಪದಗಳೇ ಸಾಲಲ್ಲ ಅಂತಾನೆ ಹೇಳ್ಬೋದು. ಎಷ್ಟು ಯಾವ ಪದದಲ್ಲಿ ಇದನ್ನು ವರ್ಣಿಸಲಿ ಅಂತ ಯೋಚನೆ ಮಾಡಬೇಕಾದಷ್ಟು ಸುಂದರವಾಗಿದೆ ಇಲ್ಲಿನ ವಿಗ್ರಹಗಳು. ಇಲ್ಲಿನ ವಿಗ್ರಹಗಳು ಕೂಡ ಬೇಲೂರು, ಹಳೇಬೀಡು, ಸೋಮನಾಥಪುರದಲ್ಲಿರುವ ವಿಗ್ರಹಗಳಷ್ಟೇ ಸುಂದರವಾಗಿದೆ ಅಂತ ಹೇಳ್ತಾರೆ ನೋಡಿದ ಭಕ್ತರು ಹಾಗೂ ಜನಗಳು. ಇನ್ನು ಈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಭಕ್ತಿಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಭಕ್ತ ಸಿರಿಯಾಳ ಜತದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಾಗೆ ಸಾಹಿತ್ಯ ರಚನೆ ಇದೆ ಹುಣಸೂರು ಕೃಷ್ಣಮೂರ್ತಿಯವರದು. ಹಾಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಟಿ ಜಿ ಲಿಂಗಪ್ಪ.

ಸಮಯಾಗಿದೆ 6:35, ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕವನಬೆಲ್ಲನ. ಅಮೃತೇಶ್ವರ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಮಾತಾಡ್ತಿದ್ದಿ. ದೇವಸ್ಥಾನದ ಸುತ್ತಮುತ್ತ ಇರುವ ಶಿಖರಗಳು ಹಾಗೆ ಶಿಖರದ ನಡುವೆ ಆನೆ ಸಿಂಹ ಚಿತ್ರಣಗಳನ್ನು ಕೂಡ ಕೆತ್ತನೆ ಮಾಡಲಾಗಿದೆ. ಈ ಶಿಖರದ ಮೇಲ್ಭಾಗದಲ್ಲಿ ಕಟಾಂಜನ ಇದೆ, ಹಾಗೆ ಸುರುಳಿಗಳು, ಹೂ ಬಳ್ಳಿಗಳು, ಅದರ ಮಧ್ಯದಲ್ಲಿ ಹೂ, ಹಣ್ಣು, ಹಂಸ, ನವಿಲು, ಕಪಿ, ರತಿಬಂಧನ ಇದೆಲ್ಲದರ ಕೆತ್ತನೆಗಳನ್ನು ನಾವು ಕಾಣಬಹುದಾಗಿದೆ. ಹಾಗೆ ಉತ್ತರ ಭಾಗದಲ್ಲಿ ಮಹಾಭಾರತ, ದಕ್ಷಿಣ ಭಾಗದಲ್ಲಿ ರಾಮಾಯಣ ಕಥಾಚಿತ್ರಗಳು, ಹಾಗೆ ಭಾಗವತದ ಕಥಾಚಿತ್ರಗಳನ್ನು ಕೂಡ ನೋಡಬಹುದಾಗಿದೆ. ದಶರಥ ಮಹಾರಾಜ ಪುತ್ರಕಾಮೇಷ್ಠಿ ಯಾಗ ಮಾಡೋದ್ರಿಂದ ಹಿಡಿದು ಶ್ರೀರಾಮಚಂದ್ರಮೂರ್ತಿಯ ಪಟ್ಟಾಭಿಷೇಕದವರೆಗೆ ಎಲ್ಲವನ್ನು ನಾವು ಕಥಾಚಿತ್ರವನ್ನು ಇಲ್ಲಿ ಕಾಣಬಹುದಾಗಿದೆ. ಇಷ್ಟು ಅದ್ಭುತವಾದ ವಾಸ್ತುಶಿಲ್ಪ ಅಲ್ಲ, ಆ ಕಾಲದ ದೊರೆಗಳು ಎಂತಹ ವಾಸ್ತುಶಿಲ್ಪಕ್ಕೆ ಬೆಲೆ ಕೊಡ್ತಿದ್ರು ಅಂತ ಇದರಿಂದ ನಾವು ತಿಳ್ಕೋಬಹುದಾಗಿದೆ. ಮತ್ತೊಂದು ಭಕ್ತಿಗೀತೆ ನಾದಾರ್ಜನೆಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಭಕ್ತ ಮಾರ್ಕಂಡೇಯ ಚಿತ್ತದಿಂದ ವಿ ನಾಗಯ್ಯ ಅವರ ಧ್ವನಿಯಲ್ಲಿ, ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಸಿದ್ದಲಿಂಗಯ್ಯ ಅವರು, ಸದಾಶಿವಯ್ಯ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ವಿಶ್ವನಾಥನ್.

ಸಮಯ 6:59 ಈ ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಮಲಬೆಲ್ಲನ. ಅಮೃತೇಶ್ವರ ದೇವಸ್ಥಾನದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೆ. ಹಾಗೆ ಇಲ್ಲಿನ ಗರ್ಭಗುಡಿಯಲ್ಲಿ ಅಗ್ನಿಸಾಲಿ ಗ್ರಾಮದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಕರ ಸಂಕ್ರಾಂತಿಯ ನಂತರ ಬರುವ ರಥಸಪ್ತಮಿಯ ದಿನ ಸೂರ್ಯನ ಕಿರಣಗಳು ಶಿವಲಿಂಗವನ್ನು ಸ್ಪರ್ಶಿಸುವುದು ಈ ದೇವಾಲಯದ ವಿಶೇಷ ಅಂತ ಹೇಳಲಾಗುತ್ತೆ. ಗರ್ಭಗುಡಿಯ ಎದುರು ನಾಟ್ಯ ಮಂಟಪ ಕೂಡ ಇದೆ. ಇದರ ಸುತ್ತ ನಾಗದಂಪತಿ, ನಾರಾಯಣ, ಚಾಮುಂಡಿ, ಕಾಲಭೈರವ, ಗಣೇಶ ಹೀಗೆ ಈ ಎಲ್ಲ ಶಿಲ್ಪ ವಿಗ್ರಹಗಳನ್ನು ನಾವು ನೋಡಬಹುದು. ದಕ್ಷಿಣ ಭಾಗದಲ್ಲಿ ಶ್ರೀ ಶಾರದಾಂಬೆ ಮಂದಿರ ಕೂಡ ಇದೆ. ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ದೇವಾಲಯ. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಶ್ರೀ ಮಂಜುನಾಥ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಾಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:45:75 ಅಮೃತೇಶ್ವರ ದೇವಾಲಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ದೇವಾಲಯವನ್ನ, ಇದರ ವಾಸ್ತುಶಿಲ್ಪವನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಖಂಡಿತ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಇಂದಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ನಿಮಗಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ನಿಮ್ಮ ಅರ್ಜೆ ಪ್ರಿಯಾಂಕಾ. ಸದಾ ಕೇಳ್ತಾ ಇರಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನು. ಶಿವಭಕ್ತ ಮಾರ್ಕಂಡೆಯ ಚಿತ್ರದಿಂದ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ರಾಜ್ಕುಮಾರ್ ಭಾರತಿಯವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್. ಸಂಗೀತ ಇದೆ ಎಂ ರಂಗರಾವ್.

0: ಸಮಯ 6:49:29 ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್ಟಿ ಅರಸ್.
2: ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರುಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರ ಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರಸಾಯನವೇ ತುಂಬಿ ತುಳುಕಾಡಿದ ಅಶ್ವತ್ಥಾಮನ ಎದೆಗಳು ಸೇನಾಧಿಪತಿಯ ಪಟ್ಟವನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ ಪಟ್ಟ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊಡಿಬೆ ದುರ್ಯೋಧನಿಗೆ ಬಾಣಗಳನ್ನು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿ ದ್ವೇಷದ ರಾಮಬಾಣ.
1: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ ಪೋಷಕ ನಟನಾಗಿ ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್ ಟಿ ಅರಸ್. ಸ್ತ್ರೀ ಪಾತ್ರಗಳನ್ನೂ ನಿರ್ವಹಿಸಿದರು ಎಚ್ ಟಿ ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
2: ನಂದು

0: ಸ್ಥಳ ರಾಯಚೂರು ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕು ಹನುಮ ಸಾಗರ ಅಂತ ನನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದ ಸ್ವಾಮಿ. ತಂದ್ರೆ ಅವರು ದೊಡ್ಡಾಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
1: ಚಿಕ್ಕನಿಂದಲೂ
0: ಹೌದು ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ. ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟು ಹೀಗಿಷ್ಟು ದೊಡ್ಡವ್ರ ಹತ್ರ ಹೇಳಿಸ್ಕೊಂಡು ಕೇಳ್ಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದ ಅಷ್ಟೇ. ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಿರಬೇಕಲ್ಲ, ಆ ಕಂದಗಲ್ ಹನುಮಂತರಾಯರ್ ಕಂಪನಿನೇ ಒಂದಿತ್ತು. ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ, ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ. ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು, ದೊಡ್ಡ ದೊಡ್ಡ ನಟರಿದ್ರು ಅವಾಗ. ಬಣ್ಣ ಕೊಡೋದು, ಎಣ್ಣೆ ಕೊಡೋದು, ಬಟ್ಟೆ ಕೊಡೋದು, ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು. ಪುರಸ್ತತ ಆದಾಗ ಹೋಗಿ ಪಾತ್ರ ನೋಡ್ತಿದ್ದೆ. ಅದನ್ನ ನೋಡಿ ನೋಡಿ ನೋಡಿ ನೋಡಿ ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ, ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ರು. ಊರಿನಲ್ಲಿ ಮತ್ತೊಂದು ಒಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ, ಅಲ್ಲಿ ಒಂದು ಸ್ವಲ್ಪ ಕೀರ್ತಿ ಬಂತು. ಚೆನ್ನಾಗಿ ಪಾಠ ಮಾಡ್ತೀವಿ, ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದ್ರು. ಅಷ್ಟಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು, ಅಕ್ಷಯಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು 4-6 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವರು ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು 4-6 ವರ್ಷ ಪಾತ್ರ ಮಾಡಿದ್ದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೆ ಇದೆ, ಆವಾಗ ಬಹಳ ಅದ್ದೂರಿಯಾಗಿತ್ತು. ಆ ಕಂಪನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವ್ರ ಕಂಪನಿ ಅಂತ ನೀವು ಕೇಳಿರ್ಬೇಕಲ್ಲ, ಹಲಗೇರಿ ಜಟ್ಟಪ್ಪನವ್ರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು, ಅದು ಆವಾಗ ನಿಲ್ಲೋ ಸಮಯ ಅದು ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ MC ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೇ ಅಷ್ಟೇ, ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
1: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರ?
0: ಹೌದೌದು. ಮೊದಲಿಗೆ ಎಲ್ಲ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತೀಚೆಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರಹಾಸದಲ್ಲಿ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರನ ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ HD ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ DR AS ಶಂಕರ ನಾರಾಯಣ.

0: ವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಭಾರತಂ ತಥಾ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ ಇತ್ಯೇತೆ ದೇಶಾಃ ಮಿಲಿತ್ವಾ ಸ್ವದ್ವಿಪಕ್ಷೀಯ ಸಂಬಂಧಂ ಹರಿತ ಪ್ರೌದ್ಯೋಗಿಕೀಂ ನವಾಚಾರ ರಣನೀತಿಕ ಸಹಯೋಗಂ ಚ ಸುದೃಢೀಕರ್ತುಂ ವಿಚಾರ ವಿಮರ್ಶಾನ್ ಕೃತವಂತಃ. ಪ್ರಧಾನಮಂತ್ರಿ ಶ್ರೀ ಮೋದಿ ಹ್ಯಃ ನಾರ್ವೆ ದೇಶಸ್ಯ ರಾಜಧಾನ್ಯಾಂ ಓಸ್ಲೋ ನಗರೆ ತೃತೀಯ ಭಾರತ ನಾರ್ಡಿಕ್ ಶಿಖರ ಸಮ್ಮೇಳನೆ ಭಾಗಂ ಗೃಹೀತ್ವಾ ನಾರ್ಡಿಕ್ ದೇಶಾನಾಂ ನೇತೃಭಿಸ್ಸಹ ಸಂಯುಕ್ತ ಪತ್ರಕಾರ ಸಮ್ಮೇಳನಂ ಸಂಬೋಧಯನ್ ಘೋಷಣಾಮೇತಾಂ ಕೃತವಾನ್.
1: ಆಜ್ ಹಮ್ನೆ ಭಾರತ್ ಔರ್ ನಾರ್ಡಿಕ್ ಸಂಬಂಧೋ ಗ್ರೀನ್ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಕಾ ಸ್ವರೂಪ ದೇನೆ ಕಾ ನಿರ್ಣಯ ಲಿಯಾ ಹೈ. ಇಸ್ ಗ್ರೀನ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ ಸೇ ಹಮ್ ಐಸ್ಲ್ಯಾಂಡ್ ಕಿ ಜಿಯೋ ಥರ್ಮಲ್ ಔರ್ ಫಿಶರೀಸ್, ನಾರ್ವೆ ಕಿ ಬ್ಲೂ ಇಕಾನಮಿ ಔರ್ ಆರ್ಕಿಟಿಕ್ ಔರ್ ಸಭಿ ನಾರ್ಡಿಕ್ ದೇಶೋ ಕಿ ಮ್ಯಾರಿಟೈಮ್ ಔರ್ ಸೆನ್ಸಿಟಿವಿಟಿ ಮೇ ಎಕ್ಸ್ಪರ್ಟೀಸ್ ಕೋ ಸಸ್ಟೈನೆಬಿಲಿಟಿ ಕಿ ಎಕ್ಸ್ಪರ್ಟೀಸ್ ಭಾರತ್ ಕೆ ಸ್ಕೇಲ್ ಕೆ ಸಾಥ್ ಜೋಡ್ ಕರ್ ಪೂರೆ ವಿಶ್ವ ಕೆ ಲಿಯೆ ಏಕ್ ಬೆಹತರ್ ಭವಿಷ್ಯ ಸುನಿಶ್ಚಿತ್ ಕರೆಂಗೆ.
0: ಪ್ರಧಾನಮಂತ್ರಿಣಾ ಮೋದಿನಾ ಪ್ರೋಕ್ತಂ ಯತ್ ವಿಗತ ದಶವರ್ಷೇಷು ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ದ್ವಿಪಕ್ಷೀಯ ವ್ಯಾಪಾರಃ ಪ್ರಾಯಃ ಚತುರ್ಗುಣಂ ವರ್ಧಿತಃ ವರ್ತತೆ.
1: 10 ವರ್ಷೋ ಮೇ ಹಮಾರಾ ಬಯಲೆಟರಲ್ ಟ್ರೇಡ್ ಲಗಭಗ 4 ಗುಣಾ ಬಢಾ ಹೈ. ನಾರ್ಡಿಕ್ ದೇಶೋ ಕೆ ಇನ್ವೆಸ್ಟ್ಮೆಂಟ್ ಫಂಡ್ ಭೀ ಭಾರತ್ ಕಿ ರ್ಯಾಪಿಡ್ ಗ್ರೋಥ್ ಮೇ ಅಹಮ್ ಸಾಝೆದಾರ್ ಬನ್ ರಹೆ ಹೈ. ಪಿಛಲೆ ಏಕ ದಶಕ ನಾರ್ಡಿಕ್ ದೇಶೋ ಸೆ ಭಾರತ್ ಮೇ ನಿವೇಶ್ ಮೇ ಲಗಭಗ 200% ಕಿ ಬಢೋತ್ರಿ ಹುಯಿ ಹೈ. ತೇಜಿ ಸೆ ಬಢ್ತೆ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ನೆ ಭಾರತ್ ಕಿ ಗ್ರೋಥ್ ಸ್ಟೋರಿ ಮೇ ತೋ ಯೋಗದಾನ್ ದಿಯಾ ಹೀ ಹೈ. ಸಾಥ್ ಹಿ ನಾರ್ಡಿಕ್ ದೇಶೋ ಕಿ ಅರ್ಥವ್ಯವಸ್ಥಾ ಮೇ ಭೀ ಬಹುತ್ ಸಕಾರಾತ್ಮಕ ಭೂಮಿಕಾ ನಿಭಾಯಿ ಹೈ ಔರ್ ಹಜಾರೋ ನಯೆ ಜಾಬ್ಸ್ ಕ್ರಿಯೇಟ್ ಕಿಯೆ ಹೈ.
0: ಪ್ರಧಾನಮಂತ್ರಿ ಪುಷ್ಟಿಂ ಕೃತವಾನ್ ಯತ್ ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ಸಂಬಂಧಾಃ ವ್ಯಾಪಾರ ಆರ್ಥಿಕ ಸಹಯೋಗೇನ ಅಥ ಭಾರತ ಯುರೋಪಿಯ ಸಂಘಸ್ಯ ಮುಕ್ತ ವ್ಯಾಪಾರ ಸಂಧಿಭಿಸ್ ಸಹ ಸದ್ಯ ಏವ ಸಂಪನ್ನ ವ್ಯಾಪಾರ ಸ್ವರ್ಣಯುಗೆ ಪ್ರವಿಷ್ಟಾಃ ಸಂತಿ. ಅಸ್ಮಿನ್ ಅವಸರೆ ವದಂತಃ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಇತ್ಯಾದಿ ದೇಶಾನಾಂ ಪ್ರಧಾನಮಂತ್ರಿಣಃ ಲೋಕತಂತ್ರಸ್ಯ ಮೂಲ್ಯಾನಾಂ ನಿಯಮಾಧಾರಿತ ವೈಶ್ವಿಕ ವ್ಯವಸ್ಥಾಯಾಃ ಅದ್ಯತನ ಪರಿವರ್ತಮಾನ ವಿಶ್ವಸ್ಯ ಬಹುಪಕ್ಷೀಯ ಸಂಸ್ಥಾಸು ತತ್ಕಾಲೀನ ಪರಿಷ್ಕಾರಸ್ಯ ಚ ಪ್ರತಿಬದ್ಧತಾಂ ಪುನರುಕ್ತವಂತಃ. ಪ್ರಧಾನಮಂತ್ರಿ ಮೋದಿ ಪಂಚರಾಷ್ಟ್ರಯಾತ್ರಾಯಾಃ ಪಂಚಮೇ ಅಂತಿಮೇ ಚ ಚರಣೆ ಇಟಲೀ ದೇಶಸ್ಯ ರಾಜಧಾನೀಂ ರೋಮ್ ನಗರಂ ಆಗತವಾನ್. ಭಾರತಸ್ಯ ಸಮೃದ್ಧ ಕಲಾ ಪರಂಪರಾಯಾಃ ಉತ್ಸವೇ ಭವ್ಯ ಸಾಂಸ್ಕೃತಿಕ ಸಂಧ್ಯಾಯಾಃ ಕಾರ್ಯಕ್ರಮೇ ಸಂಪೂರ್ಣ ಯುರೋಪ್ತಃ ಭಾರತೀಯ ಶಾಸ್ತ್ರೀಯ ಸಂಗೀತಕಾರಃ ನರ್ತಕಃ ಚ ಭಾಗಂ ಗೃಹೀತ್ವಾ ಪ್ರಧಾನಮಂತ್ರಿಣಃ ಮೋದಿನಃ ಸ್ವಾಗತ ಸತ್ಕಾರಸ್ಯ ಸಾಕ್ಷಿಣಃ ಅಭವನ್. ಲೋಕಸಭಾಯಾಃ ಅಧ್ಯಕ್ಷ ಓಂ ಬಿರ್ಲಾ ನಿಗಮ ವಿಧಿ ಸಂಶೋಧನ ವಿಧೇಯಕ 20-26 ಇತ್ಯಸ್ಯ ಕೃತೆ ಸಂಯುಕ್ತ ಸಮಿತಿಂ ಘಟಿತವಾನ್. ಲೋಕಸಭಾ ಸಂಸದ ಸುಧೀರ್ ಗುಪ್ತಾ ಸಮಿತೇಃ ಅಧ್ಯಕ್ಷರೂಪೇಣ ನಿಯುಕ್ತಃ ವರ್ತತೆ. ಸಮಿತೌ ಲೋಕಸಭಾಯಾಃ 21 ಸದಸ್ಯಾಃ ವಿನೋದ ಶ್ರೀಧರ್ ತಾವ್ಡೆ, ಸುಜಿತ್ ಕುಮಾರಃ, ಉಜ್ವಲ್ ನಿಕಾಮ್ ಇತ್ಯೇತೈಸ್ಸಹ ರಾಜ್ಯಸಭಾಯಾಃ 9 ಸದಸ್ಯಾಃ ಕಮಲಜಿತ್ ಸೆಹರಾವತ್, ಬೈಜಯಂತ್ ಪಾಂಡಾ, ಡಾಕ್ಟರ್ ನಿಶಿಕಾಂತ್ ದುಬೆ ಇತ್ಯೇತೈಸ್ಸಹ ನಿಮ್ನ ಸದನಸ್ಯ ಸದಸ್ಯಾಃ ಚ ಸಂತಿ. ಭಾರತೀಯ ರೈಲ್ವೆ ವಿದ್ಯುತೀಕರಣಸ್ಯ ದಿಶಿ ಮಹತ್ವಪೂರ್ಣ ಕಾರ್ಯಂ ಕುರ್ವನ್ 99.6% ವಿದ್ಯುತ್ ಸಂಪರ್ಕಂ ಪ್ರಾಪ್ನೋತಿ ಯದ್ಧಿ 73.8% ಕಿಲೋಮೀಟರ್ ತಃ ಅಧಿಕಂ ಯಾವತ್ ಪ್ರಾಪ್ತಂ ಅಸ್ತಿ. ಅಸ್ಮಿನ್ ವರ್ಷೆ ಮಾರ್ಚ್ ಮಾಸಪರ್ಯಂತಂ ಭಾರತೇನ ವ್ಯಾವಹಾರಿಕ ರೂಪೇಣ ಸ್ವಸ್ಯ ಬ್ರಾಡ್ಗೇಜ್ ಜಾಲಸ್ಯ ಪೂರ್ಣ ವಿದ್ಯುತ್ಕರಣಂ ಪ್ರಾಪ್ಯ ಯುರೋಪಿಯ ಸಂಘಸ್ಯ, ಯುನೈಟೆಡ್ ಕಿಂಗ್ಸ್, ಅಮೆರಿಕಾ ಸಂಯುಕ್ತ ರಾಜ್ಯಸ್ಯ ಚ ಪ್ರಮುಖ ರೈಲ್ ವ್ಯವಸ್ಥಾಭ್ಯಃ ಅಗ್ರಸ್ಥಿತಂ ವರ್ತತೆ. ಮಣಿಪುರಸ್ಯ ಅಪರ ಪ್ರಮುಖ ವಸ್ತ್ರ ವಾಣಿಜ್ಯ ಉದ್ಯೋಗ ಸಚಿವಃ ಅನುರಾಗ್ ವಾಜಪೇಯಿ ಇತ್ಯನೇನ ಉಕ್ತಂ ಯತ್ ರಾಜ್ಯ ಸರ್ವಕಾರಃ ರಾಜ್ಯಸ್ಯ ಸಮೃದ್ಧಾನಿ ವಸ್ತ್ರ ಹಸ್ತಕರಘ ಪರಂಪರಾಣಿ ಪ್ರವರ್ತಯಿತುಂ ಅಂತಾರಾಷ್ಟ್ರೀಯ ವಿಪಣಿಷು ನಿರ್ಯಾತಂ ಕರ್ತುಂ ಚ ಕಾರ್ಯಂ ಕುರ್ವನ್ ಅಸ್ತಿ. ಐಪಿಎಲ್ ಇತಿ 20-30 ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಅದ್ಯ ಸಾಯಂ 7:30 ಕೋಲ್ಕತ್ತಾ ನೈಟ್ ರೈಡರ್ಸ್ ದಲಂ ಕೋಲ್ಕತ್ತಾ ನಗರೆ ಮುಂಬೈ ಇಂಡಿಯನ್ಸ್ ದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು 10:00-6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ

ಭಾಗವಹಿಸಿ ಯಶಸ್ವಿಗೊಳಿಸಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
2: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
1: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
2: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
1: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
2: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.

ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬೆಲ್ಲು. ಸಮಯ ಆಗಿದೆ 7:04:50. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರುನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ

0: ದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜೂನ್ 1 ರಿಂದ ಜೂನ್ 15 ರವರೆಗೆ ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ.

0: ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24ರಂದು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು ಕರ್ನಾಟಕದಿಂದ 1,200 ಜನ ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
1: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ. ಅವರು ಬಿಹಾರದವರು. ಅವರ 150ನೆಯ ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಾಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ದಿಲ್ಲಿನಲ್ಲಿ 24 ಮೇ 2026 ನಡೆಸುವರಿದೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
0: ಬರುವ ಜೂನ್ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜೂನ್ 28ರಂದು ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ ಜೂನ್ 29, 30 ಹಾಗೂ ಜುಲೈ 1ರಂದು ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ದತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ. ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಕೇಳ್ತಾ ಇದ್ರೂ ಕನ್ನಡ ಕವನಬಿಲ್ಲು ಸಮಯಾಗಿದೆ 7:16:10. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಮನೋವಿಹಾರಿಣಿ. ಪ್ರಾಯೋಜಕರು ನಿಮಾನ್ಸ್ ಬೆಂಗಳೂರು.
1: ಮನೋವಿಹಾರಿಣಿ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ.
2: ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮನೋವೈದ್ಯಕೀಯ ಶಾಸ್ತ್ರ ಕ್ಷೇತ್ರದಲ್ಲಿ ರೋಗಿಗಳ ಚಿಕಿತ್ಸೆಗೆ ಅಯಸ್ಕಾಂತ ಮತ್ತು ವಿದ್ಯುತ್ನ ಬಳಸೋ ಎಲೆಕ್ಟ್ರೋಕನ್ವಲ್ಸಿವ್ ಚಿಕಿತ್ಸೆ ಇಸಿಟಿ ಅಂದರೆ ವಿದ್ಯುತ್ ಕಂಪನ ಚಿಕಿತ್ಸೆ, ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಟಿಎಂಎಸ್ ಮತ್ತು ಟ್ರಾನ್ಸ್ಕ್ರೇನಿಯಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್ ಟಿಡಿಸಿಎಸ್ ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ. ಭಾರತೀಯ ಮನಃಶಾಸ್ತ್ರದಲ್ಲಿ ಮೈಂಡ್ ಅನ್ನೋದಕ್ಕೆ ಮನಸ್ಸು, ಚಿತ್ತ, ಬುದ್ಧಿ ಅನ್ನೋ ಪದಗಳಿವೆ. ಇವೆಲ್ಲ ಒಂದೇನೆ ಅಥವಾ ಬೇರೆ ಬೇರೆನೆ? ಬೇರೆ ಬೇರೆ ಅಂತಾರೆ ನಮ್ಮ ಪೂರ್ವಜರು. ಮನಸ್ಸು ಅಂದ್ರೆ ನಮ್ಮ ಇಂದ್ರಿಯಗಳ ಮೂಲಕ ಬರುವಂತಹ ಮಾಹಿತಿಗಳ ಆಧಾರದ ಮೇಲೆ ನಮ್ಮಲ್ಲಾಗೋ ಆಲೋಚನೆಗಳು, ಗಮನ, ಗ್ರಹಿಕೆ, ಭಾವನೆಗಳು ಮತ್ತು ಸಂದೇಹಗಳು. ಚಿತ್ತ ಅನ್ನೋದು ನಮ್ಮ ನೆನಪಿನ ಶಕ್ತಿ ಒಂದು ಬ್ಯಾಂಕ್ ಇದ್ದಂಗೆ. ಇದರಲ್ಲಿ ನೆನಪುಗಳ ಜೊತೆ ಅನುಭವಗಳು, ಅಭ್ಯಾಸಗಳು ಕೂಡ ಸಂಗ್ರಹವಾಗಿರುತ್ತವೆ. ನಮ್ಮ ಮನಸ್ಸು ನಾವು ಇದನ್ನು ಮಾಡಬೇಕೆ ಅಥವಾ ಮಾಡಬಾರದೆ ಅನ್ನೋ ಗೊಂದಲ ಬಂದಾಗ ನಮ್ಮ ಚಿತ್ತದಲ್ಲಿ ಇದರ ಬಗ್ಗೆ ಸಂಗ್ರಹ ಆಗಿರೋ ಮಾಹಿತಿ ತಾಳೆ ಹಾಕ್ತೇವೆ. ಇದನ್ನೆಲ್ಲ ಆಧರಿಸಿ ನಿರ್ಧಾರ ಮಾಡಿದ್ರೆ ನಮ್ಮ ಬುದ್ಧಿ, ಇಂಟೆಲೆಕ್ಟ್ ಅನ್ಬಹುದು, ಇದಕ್ಕೆ ವಿವೇಕ, ವಿವೇಚನೆ ಅನ್ಬಹುದು. ಉದಾಹರಣೆಗೆ, ಆ ಮೈಸೂರು ಪಾಕ್ ತುಂಬಾ ರುಚಿಯಾಗಿರೋ ತರ ಇದೆಯಲ್ಲ, ಅದನ್ನ ತಿನ್ಬೋದಾ ಅಂತ ಮನಸ್ಸು ಕೇಳಿದ್ರೆ ಚಿತ್ತ ನನಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದನ್ನ ಜ್ಞಾಪಿಸುತ್ತೆ. ಬುದ್ಧಿಯಾಗ ತೀರ್ಮಾನ ತಗೊಳುತ್ತೆ, ಬೇಡಪ್ಪ ತಿನ್ನೋದೇ ಬೇಡ ಅಂತನೋ ಅಥವಾ ಇದೊಂದು ಸಾರಿ ಪರವಾಗಿಲ್ಲ ತಿನ್ನೋಣ ಅಂತಾನೋ ನಮ್ಗೆ ಹೇಳುತ್ತೆ. ಇದರ ಆಧಾರದ ಮೇಲೆ ನಮ್ಮ ನಡವಳಿಕೆ, ವರ್ತನೆ ಮುಂದುವರಿಯುತ್ತೆ. ಇವನ್ನೆಲ್ಲ ಆಧುನಿಕ ಮನಃಶಾಸ್ತ್ರದಲ್ಲಿ ಕಾಗ್ನಿಷನ್ ಅಂದ್ರೆ ಅರಿವು ಮತ್ತು ಬಿಹೇವಿಯರ್ ಅಂದ್ರೆ ನಡವಳಿಕೆ ಅಂತಾರೆ. ಇದರ ಬಗ್ಗೆ ಮತ್ತು ಇದನ್ನು ಆಧರಿಸಿದ ಮಾನಸಿಕ ಚಿಕಿತ್ಸೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮನಃಶಾಸ್ತ್ರ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ಪ್ರಾಧ್ಯಾಪಕರಾಗಿರೋ ಡಾಕ್ಟರ್ ಎಂ ಮಂಜುಳಾ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಮಂಜುಳಾ ಅವರೇ.
3: ನಮಸ್ಕಾರ,
2: ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಮಂಜುಳಾ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ಕಾಗ್ನಿಷನ್ ಅಂದ್ರೆ ಅರಿವು ಮತ್ತು ಬಿಹೇವಿಯರ್ ಅಂದ್ರೆ ನಡವಳಿಕೆ ಅಂದ್ರೆ ಏನು, ಮತ್ತು ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ಪಾತ್ರ ವಹಿಸುತ್ತೆ ದಯವಿಟ್ಟು ತಿಳಿಸಿ.
3: ಸೊ ಅರಿವು ಅನ್ನೋದು ಒಂದು ವಿಶಾಲವಾದ ಅರ್ಥವಿದೆ. ಆಲೋಚನೆಗಳು, ನಂಬಿಕೆಗಳು, ನಮ್ಮ ಊಹೆಗಳು, ಅಸಂಪ್ಷನ್ಸ್ ಅಂತ ಏನ್ ಹೇಳ್ತೀವಿ, ನಿರೀಕ್ಷೆಗಳು, ಷರತ್ತುಗಳು, ನಮಗೆ ಪ್ರಪಂಚಕ್ಕೆ ಬೇರೆಯವರಿಗೆ ನಾವು ಷರತ್ತುಗಳು ಇಟ್ಕೊಂಡಿರ್ತೀವಲ್ಲ, ಆ ಒಂದು ರೀತಿಯ ಕಂಡೀಷನ್ಸ್ ಇದೆಲ್ಲನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ ಇದಕ್ಕೂ ನಡವಳಿಕೆಗೂ ಏನ್ ಸಂಬಂಧ ಅಂತಂದ್ರೆ, ನಮ್ಮ ಆಲೋಚನೆ ಮಾಡೋ ರೀತಿ, ನಮ್ಮ ನಂಬಿಕೆಗಳು, ಇವು ನಮ್ಮ ಏನು ವರ್ತನೆ ಮಾಡ್ತೀವಿ ಅನ್ನೋದನ್ನ ನಿರ್ಧರಿಸುತ್ತೆ. ಅಂದ್ರೆ ಏನ್ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ಅದಕ್ ಮುಂಚೆ ನಾವು ಯೋಚನೆ ಮಾಡಿರ್ತೀವಿ ಅಥವಾ ಮಾಡುವಾಗ್ಲೂ ಯೋಚನೆ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ನಡವಳಿಕೆ ಹಿಂದೆ ಒಂದು ಆಲೋಚನೆ ಇರುತ್ತೆ. ಅದೇ ರೀತಿ ಅದು ಒಳ್ಳೇದಾಗ್ಬಹುದು, ಕೆಟ್ಟದಾಗ್ಬಹುದು. ಅದೇ ರೀತಿ ನಮ್ಮ ಭಾವನೆಗಳ ಹಿಂದೆನೂ ಆಲೋಚನೆ ಇರುತ್ತೆ. ಅಂದ್ರೆ ಬಹಳಷ್ಟು ಮಟ್ಟಿಗೆ ಯೋಚನೆಗಳು ನಮ್ಮ ಭಾವನೆಗಳನ್ನ ಮತ್ತು ನಮ್ಮ ನಡವಳಿಕೆಯನ್ನ ನಿರ್ಧರಿಸುತ್ತೆ ಅಂತ ಹೇಳ್ಬಹುದು. ಉದಾಹರಣೆಗೆ, ಈಗ ನಮ್ಗೆ ಆತಂಕ ಆದ್ರೆ ಅಥವಾ ದುಃಖ ಆದ್ರೆ ಅದಕ್ಕೆ ಪೂರಕವಾದಂತ ಆಲೋಚನೆಗಳಿರುತ್ತೆ. ಅದೇ ರೀತಿ ನಾವು ದುಃಖ ಆದ್ರೆ, ಆತಂಕ ಆದ್ರೆ ಕೆಲವು ವರ್ತನೆಗಳನ್ನು ತೋರಿಸ್ತೀವಿ. ಸೊ ಇದನ್ನ ಒಂದು ಉದಾಹರಣೆ ಅಂತ ಹೇಳ್ಬಹುದು, ಹೇಗೆ ಈ ಮೂರನ್ನು ಒಂದಕ್ಕೊಂದು ಸಂಬಂಧ ಇದೆ ಅಂತ.
2: ಈಗ ನಮ್ಮ ಆಲೋಚನೆಗಳೆಲ್ಲ ಇದಕ್ಕೆ ಒಂದು ಅಡಿಪಾಯ ಅಂತ ಹೇಳ್ತೀರಾ. ನಮ್ಮಲ್ಲಾಗೋ ಆಲೋಚನೆಗಳು ನಕಾರಾತ್ಮಕ ಆಗಿರ್ಬೋದು ಅಥವಾ ಸಕಾರಾತ್ಮಕ ಆಗಿರ್ಬೋದು, ಇದು ನಮ್ಮ ಈ ಕಾಗ್ನಿಷನ್ ಮತ್ತೆ ನಡವಳಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ?
3: ನಾನು ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂದ್ರೆ, ಒಂದು ಗುಂಪಿನ ಎದುರಿಗೆ ಮಾತಾಡಬೇಕು, ನಾನು ಅಲ್ಲಿ ತಪ್ಪು ಮಾಡ್ಬಿಡ್ತೀನಿ, ಏನೋ ಆಗೋಗುತ್ತೆ, ಎಲ್ಲರೂ ನನ್ನನ್ನ ಅಪಹಾಸ್ಯ ಮಾಡ್ಬಿಡ್ತಾರೆ, ಟೀಕೆ ಮಾಡ್ತಾರೆ, ನನ್ಗೇನು ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತಿ, ಆ ರೀತಿ ಆಲೋಚನೆಗಳು ನಾನು ಮಾಡ್ಕೊಳ್ತಾ ಹೋದ್ರೆ ನನಗೆ ಆತಂಕ ಹೆಚ್ಚಾಗುತ್ತೆ. ಅಂದ್ರೆ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದೇ ರೀತಿ ಹೊರಗಡೆ ಏನ್ ನಡೀತಿದೆ ಆ ವಿಷಯಗಳನ್ನು ಕೂಡ ಒಂದು ರೀತಿ ಅರ್ಥೈಸ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ಬಹುದು.
2: ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, ಅರಿವು ಮತ್ತು ನಡವಳಿಕೆ ಚಿಕಿತ್ಸೆ, ಹಾಗಂದ್ರೆ ಏನು ಮತ್ತು ಇದು ನಮ್ಮ ಮಾನಸಿಕ ಆರೋಗ್ಯನ ಸುಧಾರಿಸಕ್ಕೆ ಹೇಗೆ ಸಹಾಯ ಮಾಡುತ್ತೆ?
3: ಈ ಒಂದು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಯನ್ನ ಆರ್ಎನ್ ಟಿ ಬೆಕ್ ಅನ್ನೋರು ಒಬ್ಬ ಅಮೆರಿಕದ ಮನೋವೈದ್ಯರು, ಇವರು ಒಂದು ಪರಿಚಯಿಸಿದಂಥದ್ದು. ಸೊ ಅವರ ಒಂದು ಮೂಲಭೂತವಾದ ಪ್ರತಿಪಾದನೆ ಏನಪ್ಪಾ ಅಂತಂದ್ರೆ, ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ವರ್ತನೆಗಳು ಒಂದರ ಮೇಲೆ ಒಂದು ಪ್ರಭಾವ ಬೀರುತ್ತೆ ಅಂತ. ಸೊ ಇದನ್ನ ನಾವು ಎಲ್ಲಾ ಒಂದು ಮಾನಸಿಕ ಕಾಯಿಲೆಗಳು ಅಥವಾ ನಮ್ಮ ಯಾವುದೇ ವಿಚಾರಕ್ಕೆ ನಮಗೆ ಮನಸ್ಸಿಗೆ ಕಳವಳ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಅದು ಕಾಯಿಲೆ ಅಂತಾನೆ ಇಲ್ಲದೆ ಇರಬಹುದು, ಪದೇ ಪದೇ ಈ ರೀತಿ ಸಮಸ್ಯೆಗಳಾಗ್ತಾ ಇರುವಾಗ ಈ ಒಂದು ಚಿಕಿತ್ಸೆ ಈ ಮೂರನ್ನ ಉಪಯೋಗಿಸಿಕೊಂಡು ಚಿಕಿತ್ಸೆ ಮಾಡುತ್ತೆ ಅಂತ ಹೇಳ್ಬಹುದು.
2: ಈಗ ನಿಮ್ಮ ಪ್ರಕಾರ ಈ ಸಿಬಿಟಿ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅನ್ನೋದು ಯಾಕೆ ಒಂದು ಪ್ರಮುಖ ಮತ್ತೆ ಪರಿಣಾಮಕಾರಿ ಚಿಕಿತ್ಸಾ ವಿಧಾನ ಅಂತ ಜನ ಪರಿಗಣಿಸ್ತಾರೆ?
3: ಇದು ಯಾಕೆಂದ್ರೆ ಇದನ್ನ ಸುಮಾರು 1960 ಮತ್ತು 70 ರ

0: ಶತಮಾನದಲ್ಲಿ ಇದನ್ನ ಒಂದು ಪರಿಚಯಿಸಲಾಯಿತು. ಆ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಇದರಷ್ಟು ಸ್ಟ್ರಕ್ಚರ್ಡ್ ಥೆರಪೀಸ್ ಅಂತ ಏನ್ ಕರಿತೀವಿ ಅಂದ್ರೆ ಬಹಳ ಕ್ಲಿಯರ್ ಆಗಿ ಹೀಗೀಗ್ ಮಾಡಬೇಕು, ಈ ರೀತಿನೇ ಮಾಡಬೇಕು, ಡೀಟೇಲ್ ಆಗಿ ಇದರೆಲ್ಲ ಪ್ರೊಸೀಜರ್ಸ್ ದಾಖಲಿಸಲಾಗಿತ್ತು. ಆದ್ರಿಂದ ಇದನ್ನ ಉಪಯೋಗಿಸೋದು ಬಹಳ ಸುಲಭ ಆಯ್ತು, ಎಲ್ಲರಿಗೂ ಅರ್ಥ ಆಗುವಂತ ಒಂದು ಚಿಕಿತ್ಸೆ ಆಗಿತ್ತಿದ್ದು. ಮೊದಲನೇದಾಗಿ ಇದನ್ನ ಖಿನ್ನತೆಯಲ್ಲಿ ಪರಿಚಯಿಸಲಾಯಿತು. ಅದಾದ ನಂತರ ಇದು ಬಹಳ ಉಪಯುಕ್ತ ಅಂತ ತಿಳಿದ ಮೇಲೆ ಹಲವಾರು ಕಾಯಿಲೆಗಳಲ್ಲಿ ಅಂದ್ರೆ ಆತಂಕದ ಕಾಯಿಲೆ ಆಗಿರ್ಬೋದು, ಒತ್ತಡದ ಕಾಯಿಲೆ ಆಗಿರ್ಬೋದು, ಆಘಾತ ಟ್ರಾಮಾ ಅಂತ ಏನ್ ಕರಿತೀವಿ, ದೈಹಿಕ ಲಕ್ಷಣಗಳು ಈ ನೋವು ಈ ತರದ ಚಿಹ್ನೆಗಳಾಗಿರ್ಬಹುದು ಅಥವಾ ಗೀಳು ಬೇನೆ, ಹಲವಾರು ಮಾನಸಿಕ ಕಾಯಿಲೆಗಳಲ್ಲಿ ಬಳಸಲಾಯಿತು. ನಂತರ ಕ್ರಮೇಣ ಇದನ್ನ ತೀವ್ರತರವಾದ ಕಾಯಿಲೆಗಳಲ್ಲೂ ಕೂಡ ಬಳಸಲಾಯಿತು. ಅಂದ್ರೆ ಈ ಬೈಪೋಲಾರ್ ಡಿಸಾರ್ಡರ್, ಸ್ಕಿಜೋಫ್ರೀನಿಯಾ ಅಂತ ಒಂದು ಮೇಜರ್ ಮೆಂಟಲ್ ಕಾಯಿಲೆಗಳಲ್ಲೂ ಕೂಡ ಬಳಸಲಾಯಿತು. ಮತ್ತೆ ಈ ಒಂದು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಲಿ ನಾವು ಆಳಕ್ಕೆ ಹೋಗಿ ಆ ಯೋಚನೆಗಳು ಯಾವ ರೀತಿ ಬೆಳೆದವು ಈ ಒಂದು ವ್ಯಕ್ತಿಯಲ್ಲಿ, ಈ ಒಂದು ನಂಬಿಕೆಗಳು ಯಾವ ರೀತಿ ಬೆಳೆದವು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಚಿಕಿತ್ಸೆಯನ್ನ ಮಾಡ್ತೀವಿ. ಉದಾಹರಣೆ ಒಂದು ಕೊಡ್ಬೇಕಂತಂದ್ರೆ, ಈಗ ಖಿನ್ನತೆಯಲ್ಲಿ ವ್ಯಕ್ತಿಯ ಆಸಕ್ತಿಯನ್ನು ಕಳ್ಕೊಂಡು ನಿರಾಶನಾಗಿ ಎಲ್ಲದರಿಂದ ದೂರವಾಗಿ ಒಂಟಿಯಾಗಿರಲು ಪ್ರಯತ್ನ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನಕಾರಾತ್ಮಕ ಯೋಚನೆಗಳು ಇನ್ನೂ ಹೆಚ್ಚಾಗತ್ತೆ. ಸೊ ಅಂದ್ರೆ ಈ ಒಂದು ಕಂಡೀಷನ್ ಅಲ್ಲಿ ಬದಲಾವಣೆಗಳಲ್ಲಿ ಯಾವ ರೀತಿ ಬದಲಾವಣೆ ಅಂದ್ರೆ ವರ್ತನೆಗಳಲ್ಲಿ ಯಾವ ರೀತಿ ಬದಲಾವಣೆ ಅಂತಂದ್ರೆ ಖಿನ್ನತೆ ಕಡಿಮೆ ಆಗತ್ತೆ. ಅವರು ಒಂಟಿಯಾಗಿರೋದಕ್ಕೆ ಬಿಡದೆ ಇರೋದು, ಅವರನ್ನ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸುವಂತದ್ದು, ಈ ರೀತಿ ಮಾಡೋದ್ರಿಂದ ಇದೊಂಥರ ಆಂಟಿ ಡಿಪ್ರೆಸೆಂಟ್ಸ್ ತರ ಕೆಲಸ ಮಾಡುತ್ತೆ ಅಂತ. ವರ್ತನೆಗಳಲ್ಲಿ ಬದಲಾವಣೆ, ವರ್ತನೆಯಲ್ಲಿ ಬದಲಾವಣೆ ತಂದ ತಕ್ಷಣ ಆಲೋಚನೆಗಳು ಕೂಡ ಕ್ರಮೇಣ ಬದಲಾಗತ್ತೆ. ಅಂದ್ರೆ ಅವರು ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಅನ್ನೋದು ಬದಲಾಗತ್ತೆ. ಹಾಗೇನೆ ಈ ಬೇಜಾರು ದುಃಖ ಕೂಡ ಕಡಿಮೆ ಆಗುತ್ತೆ. ಸೊ ಆ ಬೇಜಾರು ದುಃಖನ ಕಡಿಮೆ ಮಾಡೋದಕ್ಕೆ ಕೆಲವೊಂದು ವಿಧಾನಗಳನ್ನು ಯೂಸ್ ಮಾಡ್ತೀವಿ. ಇದ್ ಯಾಕೆ ಎಫೆಕ್ಟಿವ್ ಅಂತಂದ್ರೆ, ಅದು ಹಲವಾರು ಮಾನಸಿಕ ಸಮಸ್ಯೆಗಳು ಇದನ್ನ ಒಂದು ರೀತಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ. ಅಂದ್ರೆ ಈ ಎಲ್ಲಾ ಮಾನಸಿಕ ಚಿಕಿತ್ಸೆಗಳನ್ನ ಕಂಪೇರ್ ಮಾಡಿದ್ರೆ, ಟಾಕ್ ಥೆರಪೀಸ್ ಅಂತ ಏನ್ ಕರಿತೀವಿ, ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಲಿ ಬಹಳ ಹೆಚ್ಚಿಗೆ ಅಧ್ಯಯನಗಳು ನಡೆದಿದೆ ಅಂತ ಹೇಳ್ಬಹುದು. ಅದೇ ರೀತಿ ಹಲವಾರು ಕಾಯಿಲೆಗಳಲ್ಲಿ ಇದನ್ನ ಉಪಯೋಗಿಸಲಾಗಿದೆ. ಅದರಿಂದ ಇದು ಬಹಳ ಉಪಯುಕ್ತಕಾರಿ ಅಂತ ಹೇಳ್ಬಹುದು. ಹಾಗೆ ಈಗ ಅಮೆರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಆಗಿರ್ಬಹುದು ಮತ್ತೆ ಇತರೆ ರಾಷ್ಟ್ರದ ಮಾರ್ಗಸೂಚಿಗಳಲ್ಲೂ ಕೂಡ ಸಿಬಿಟಿಯನ್ನ ಒಂದು ಪುರಾವೆ ಆಧಾರಿತ ಚಿಕಿತ್ಸೆ ಅಂದ್ರೆ ಎವಿಡೆನ್ಸ್ ಬೇಸ್ಡ್ ಥೆರಪಿ ಅಂತ ಪರಿಗಣಿಸಲಾಗಿದೆ.
1: ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ನಂತರ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಸಿಬಿಟಿ ಅಥವಾ ಅರಿವು ಮತ್ತು ವರ್ತನಾ ಚಿಕಿತ್ಸೆ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ.
2: ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ, ಶ್ರೇಷ್ಠ ಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ, ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ.
1: ವಿರಾಮದ ನಂತರ ಮನೋವಿಹಾನಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಸಿಬಿಟಿ ಅಥವಾ ಅರಿವು ಮತ್ತು ವರ್ತನಾ ಚಿಕಿತ್ಸೆ ಬಗ್ಗೆ ನಿಮ್ಹಾನ್ಸ್ ತಜ್ಞರಾದ ಡಾಕ್ಟರ್ ಮಂಜುಳಾ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರಿಸೋಣ. ಡಾಕ್ಟ್ರೇ, ನಿಮ್ಗೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಸಿಬಿಟಿ ಮಾಡೋ ಸಂದರ್ಭದಲ್ಲಿ ವ್ಯಕ್ತಿಗೆ ಮೆದುಳಿನಲ್ಲಿ ಯಾವ್ಯಾವ ಬದಲಾವಣೆಗಳಾಗುತ್ತೆ ದಯವಿಟ್ಟು ತಿಳಿಸಿ.
0: ನಮ್ಮ ಒಂದು ಅನುಭವಗಳ ಮೇಲೆ ಆಧರಿಸಿ, ನಮ್ಮ ಒಂದು ನಡವಳಿಕೆಗಳಲ್ಲಿ ಬದಲಾವಣೆಗಳ ಮೇಲೆ ಆಧರಿಸಿ ಅಂದ್ರೆ ಮೆದುಳಿನ ನರಕೋಶಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಅದನ್ನ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಅದರ ಒಂದು ರಚನಾತ್ಮಕವಾದ ಬದಲಾವಣೆಗಳಾಗಿರ್ಬೋದು ಅಥವಾ ಜೈವಿಕವಾದ ಬದಲಾವಣೆಗಳಾಗಿರ್ಬೋದು, ಅದು ಸದಾ ನಡೀತಿರುತ್ತೆ. ಕೆಲವು

0: ಬದಲಾವಣೆಗಳು ಅಂದ್ರೆ ಕೆಲವು ನಡವಳಿಕೆಗಳನ್ನ ರಿಪೀಟೆಡ್ ಆಗಿ ಅದನ್ನದನ್ನೇ ಮಾಡೋದ್ರಿಂದ ಏನಾಗುತ್ತೆ, ಈಗ ನಾವೇನಾದ್ರೂ ಹೊಸದಾಗಿ ಕಲ್ತ್ರೆ ಅದನ್ನೇ ಪದೇ ಪದೇ ಮಾಡೋದ್ರಿಂದ ಅಲ್ಲಿ ಒಂದು ರೀತಿಯ ರಚನಾತ್ಮಕ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಹುದು. ಅಂದ್ರೆ ಈ ನರಕೋಶಗಳಲ್ಲಿನ ಸಂಪರ್ಕಗಳು ಹೆಚ್ಚಾಗಿ ಆಗ್ತಾ ಹೋದಂಗೆ ಆ ಒಂದು ಸರ್ಕ್ಯೂಟ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು, ಬಲಗೊಳ್ಳುತ್ತೆ ಅಂತ. ಅದೇ ಕೆಲವುದನ್ನ ನಾವು ಮಾಡೋದ್ ಬಿಟ್ರೆ ಆ ಒಂದು ಸಂಪರ್ಕಗಳು ವೀಕ್ ಆಗಬಹುದು. ಈ ಒಂದು ನಾವು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಮಾಡುವಾಗ ನಾವು ಈ ಆಲೋಚನೆಗಳಲ್ಲಿ ನಮ್ಮ ಭಾವನೆಗಳಲ್ಲಿ ಬದಲಾವಣೆಗಳಾಗೋದ್ರಿಂದ ಈ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಮುಖಾಂತರ ನರಕೋಶಗಳಲ್ಲಿನ ಸಂಪರ್ಕಗಳು ಬದಲಾವಣೆ ಆಗುತ್ತೆ ಅಂತ ಹೇಳಬಹುದು. ಅಂದ್ರೆ ಈ ನಮ್ಮ ಲಿಂಬಿಕ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ಈ ನಮ್ಮ ಭಾವನೆಗಳು, ಈ ಆತಂಕ, ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಒಂದು ಮೆದುಳಿನ ಭಾಗ, ಅದ್ರ ಮೇಲೆ ನಮ್ಮ ಕಾರ್ಟಿಕಲ್ ಅಂದ್ರೆ ಫ್ರಂಟಲ್ ಲೋಬ್ಸ್ ಕಂಟ್ರೋಲ್ ಬರುತ್ತೆ ಅಂತ. ಸೊ ಈ ರೀತಿ ಬದಲಾವಣೆಗಳಾಗತ್ತೆ.
1: ಯಾವ ರೀತಿಯ ತಜ್ಞರು ಈ CBT ಅನ್ನೋ ಥೆರಪಿನ ನೀಡಬಹುದು?
0: ಕ್ಲಿನಿಕಲ್ ಸೈಕಾಲಜಿಸ್ಟ್, ಎಂಫಿಲ್ ಇನ್ ಕ್ಲಿನಿಕಲ್ ಸೈಕಾಲಜಿ ಮಾಡಿರುವಂತವರು ಇದನ್ನ ಮಾಡೋದು ಸೂಕ್ತ ಅಂತ ನನ್ಗನ್ಸುತ್ತೆ. ಒಂದು ಯಾಕಪ್ಪ ಅಂತಂದ್ರೆ ಈ ಮನೋಚಿಕಿತ್ಸೆಯ ಮೂಲ ಕೌಶಲ್ಯಗಳೇನಿದೆ ಅದರ ಒಂದು ತರಬೇತಿ ಈ ಒಂದು ಕೋರ್ಸ್ ಅಲ್ಲಿ ಚೆನ್ನಾಗಿ ನಡೆದಿರುತ್ತೆ, ಮತ್ತೆ ಒಂದು ಮಾನಸಿಕ ಸಮಸ್ಯೆಗಳ ಅರಿವು ಕೂಡ ತುಂಬಾ ಚೆನ್ನಾಗಿರುತ್ತೆ.
1: ಈಗ ಮಕ್ಕಳು, ವಯಸ್ಕರು ಮತ್ತು ವೃದ್ಧರು ಸೇರಿದಂತೆ ಯಾರಿಗೆ ಬೇಕಾದ್ರೂ ಈ CBT ಅನ್ನೋದು ಕೊಡಬಹುದೇ?
0: ಖಂಡಿತ, ಎಲ್ಲಾ ಒಂದು ಏಜ್ ಗ್ರೂಪ್ ಅಲ್ಲೂ ಕೂಡ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನ ಉಪಯೋಗಿಸ್ಕೊಳ್ಬಹುದು. ಆದ್ರೆ ನಾವು ಅವರ ವಯಸ್ಸಿಗೆ ತಕ್ಕಂಗೆ ಅವರ ಆಲೋಚನೆಗಳು ಎಷ್ಟು ಮಟ್ಟಿಗೆ ಬದಲಾಯಿಸಬಹುದು, ಯಾವುದು ಆ ಕಲ್ಚರಲ್ಲಿ ಅಂದ್ರೆ ಅವರ ಒಂದು ಸಾಮಾಜಿಕ ಮತ್ತು ಅವರ ಫ್ಯಾಮಿಲಿ ಸಿಸ್ಟಮ್, ಕಲ್ಚರ್ ಇದೆಲ್ಲ ಇರುತ್ತಲ್ಲ, ಅದಕ್ಕೆ ಅನುಗುಣವಾಗಿ ಎಷ್ಟು ಮಟ್ಟಿಗೆ ಬದಲಾಯಿಸಬೇಕು, ಏನ್ ಬದಲಾಯಿಸಬೇಕು, ಯಾವ್ದು ಬದಲಾಯಿಸಿದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಈ ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಅಂತ ಏನ್ ಕರಿತೀವಿ ಅಂದ್ರೆ ನಿಮ್ಮ ಆಲೋಚನೆಗಳನ್ನ ಪರಿವರ್ತನೆ ಮಾಡುವಂತದ್ದು, ಬದಲಾಯಿಸುವಂತದ್ದು ಸ್ವಲ್ಪ ಮಟ್ಟಿಗೆ, ಅದನ್ನ ನಾವು ನಮ್ಮ ಈ ಕ್ಲಿನಿಕಲ್ ಜಜ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ಅಸೆಸ್ ಮಾಡಿ ಎಷ್ಟು ಮಟ್ಟಿಗೆ ಬದಲಾಯಿಸಬಹುದು, ಯಾವ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ, ಅದನ್ನೆಲ್ಲ ನಿರ್ಧಾರ ಮಾಡ್ತೀವಿ. ಅದೇ ರೀತಿ ಮಕ್ಕಳಲ್ಲಿ ಉಪಯೋಗಿಸುವಾಗ ಅದನ್ನ ಯಾವ ರೀತಿ ಸುಲಭ ಮಾಡಬಹುದು, ಹೇಳೋ ವಿಷಯಗಳನ್ನ ಸಿಂಪ್ಲಿಫೈ ಮಾಡಿ ಹೇಳ್ತೀವಿ, ಯಾವ ರೀತಿ ಹೇಳ್ತೀವಿ, ಯೋಚನೆಗಳನ್ನ ಬದಲಾಯಿಸಬೇಕಂದ್ರೆ ಏನು ಉದಾಹರಣೆ ಕೊಡ್ತೀವಿ, ಇದೆಲ್ಲಾನು ಬದಲಾಗುತ್ತೆ ಅಷ್ಟೇ, ಆದ್ರೆ ಅದ್ರ ಬೇಸಿಕ್ ಪ್ರಿನ್ಸಿಪಲ್ ಸೇಮ್ ಇರುತ್ತೆ.
1: ಬಹಳ ಉಪಯುಕ್ತ ಮಾಹಿತಿ ನೋಡಿ. ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಮಂಜುಳಾ ಅವರೇ, ಎಲ್ಲ ಕೇಳುಗರಿಗೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ CBT ಅಥವಾ ಅರಿವು ಮತ್ತು ನಡವಳಿಕೆ ಚಿಕಿತ್ಸೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ, ಅದರಲ್ಲೂ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ CBT ಅಥವಾ ಅರಿವು ಮತ್ತು ನಡವಳಿಕೆ ಚಿಕಿತ್ಸೆ ಉಪಯೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್. ನೆರವು ಡಾಕ್ಟರ್ KS ಮೀನಾ ನಿಮ್ಹಾನ್ಸ್, ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ ನಿಮ್ಹಾನ್ಸ್ ಹಾಗೂ ನಿವೇದಿತಾ BS ನಿಮ್ಹಾನ್ಸ್. ಸಂಗೀತ ಸಂಯೋಜನೆ K ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ MM ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7899905524, 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.

0: ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ್ ಬಿಲ್ಲು. ಸಮಯ ಆಗಿದೆ 7:34:55. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಇಟಲಿಯ ಉಪ ಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಟೋನಿಯೋ ತಾಜಾನಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಮಾತುಕತೆಯು ಮುಖ್ಯವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಐಎಂಇಸಿ ಯೋಜನೆಗೆ ವೇಗ ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರಲಿದ್ದು, ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ಪ್ರಗತಿಯ ಪರಾಮರ್ಶೆಯೂ ಕೂಡ ನಡೆಯಲಿದೆ. ಜೊತೆಗೆ ರೋಮ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒನ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿರುವ ಪ್ರಧಾನಿ ಜಾಗತಿಕ ಆಹಾರ ಭದ್ರತೆಯ ಕುರಿತು ಭಾರತದ ಬದ್ದತೆಯನ್ನು ಪುನರುಚ್ಚರಿಸಲಿದ್ದಾರೆ. ಇಟಲಿಗೆ ಆಗಮಿಸುವ ಮುನ್ನ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದಂತಹ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು

0: ಐಸ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಬಾಂಧವ್ಯವನ್ನು ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಿವೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕಳೆದ ಒಂದು ದಶಕದಲ್ಲಿ ಭಾರತದಲ್ಲಿ ನಾರ್ಡಿಕ್ ದೇಶಗಳ ಹೂಡಿಕೆಯು ಶೇಕಡ 200ರಷ್ಟು ಹೆಚ್ಚಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರು ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಮಾರ್ಕೋ ರೂಬಿಯೋ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ತಮ್ಮ ಈ ಪ್ರವಾಸದ ಅವಧಿಯಲ್ಲಿ ಅವರು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಭಾರತದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯಲಿರುವಂತಹ ಸಭೆಗಳಲ್ಲಿ ಕಾರ್ಯದರ್ಶಿ ರೂಬಿಯೋ ಅವರು ಇಂಧನ, ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಕೋಟ್ ತಿಳಿಸಿದ್ದಾರೆ. ಮಾರ್ಕೋ ರೂಬಿಯೋ ಅವರ ಈ ಪ್ರವಾಸದ ಪ್ರಮುಖ ಭಾಗವಾಗಿ ನವದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವಂತಹ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ನವದೆಹಲಿಯಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್ ಮತ್ತು ಜಪಾನ್ ವಿದೇಶಾಂಗ ಸಚಿವ ಮೊಟೇಗಿ ತೋಶಿಮಿತ್ಸು ಭಾಗಿಯಾಗಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಆನ್ಲೈನ್ ಫಾರ್ಮಸಿಗಳು ವೈದ್ಯರ ಚೀಟಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಮತ್ತು ಮಾದಕ ದ್ರವ್ಯಗಳು ಹಾಗೂ ಶೆಡ್ಯೂಲ್ಡ್ ಹೆಚ್ ಔಷಧಿಗಳನ್ನು ಸುಲಭವಾಗಿ ವಿತರಿಸುತ್ತಿವೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಅಲ್ಲದೆ ಕೊರಿಯರ್ ಮೂಲಕ ತಲುಪಿಸುವಾಗ ಇವುಗಳ ಸಂಗ್ರಹಣ ತಾಪಮಾನದ ನಿಯಮ ಉಲ್ಲಂಘನೆಯಾಗುತ್ತಿದ್ದು ಇದು ರೋಗಿಗಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆದರೆ ರೋಗಿಗಳಿಗೆ ತೊಂದರೆಯಾಗದಂತೆ ತಡೆಯಲು ದೇಶದ ಎಲ್ಲ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವಂತಹ ಬದ್ದತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೀವಾದಲ್ಲಿ ನಡೆಯುತ್ತಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ದೇಶಾದ್ಯಂತ 1.85 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಿ ತಳಮಟ್ಟದಲ್ಲಿ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ 88 ಕೋಟಿಗೂ ಹೆಚ್ಚು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತುಗಳನ್ನು ಸೃಜಿಸಲಾಗಿದೆ ಎಂದು ಸಚಿವರು ಜಾಗತಿಕ ಸಮುದಾಯಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೂತಾನ್ ಮತ್ತು ನೇಪಾಳ ದೇಶಗಳ ಆರೋಗ್ಯ ಸಚಿವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜೆಪಿ ನಡ್ಡಾ ಅವರು ಭಾರತದ ನೆರೆಹೊರೆ ಮೊದಲು ಎಂಬ ನೀತಿಯನ್ನು ಪುನರುಚ್ಚರಿಸಿದ್ದಾರೆ. ಭೂತಾನ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆ ಮತ್ತು ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯದ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಕುರಿತು ಅವರು ಸಮಾಲೋಚನೆ ನಡೆಸಿದ್ದಾರೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ನೀಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡಿಜಿಸಿಎ ನೀಡಿರುವಂತಹ ಮಾಹಿತಿಯ ಪ್ರಕಾರ ಏರ್ ಇಂಡಿಯಾದ ವಿಟಿ ಎಎನ್ಎಕ್ಸ್ ನೋಂದಣಿ ಸಂಖ್ಯೆಯ ಬೋಯಿಂಗ್ 787-8 ವಿಮಾನವು ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ AIC-132 ವಿಮಾನಯಾನ ಕೈಗೊಂಡಂತಹ ಸಂದರ್ಭದಲ್ಲಿ ನಂತರ ಇದೇ ಫೆಬ್ರವರಿ 2ರಂದು ತಾಂತ್ರಿಕ ಕಾರಣಗಳಿಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಹಿಳೆಯರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ 3,000 ರೂಪಾಯಿಗಳ ಖಚಿತವಾದ ಮಾಸಿಕ ಆರ್ಥಿಕ ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1 ಜಾರಿಗೆ ಬರಲಿದೆ. ಈ ಯೋಜನೆಯ ಅಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರ ಪ್ರಯೋಜನ ವರ್ಗಾವಣೆ

ಅಥವಾ ಡಿಬಿಟಿ ಮೂಲಕ ಅರ್ಹ ಫಲಾನುಭವಿಗಳ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಈ ಯೋಜನೆಗೆ ಒಳಪಡಲು ಮಹಿಳೆಯರು 25-60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಆದಾಯ ತೆರಿಗೆ ಪಾವತಿಸದೇ ಇರುವಂತಹ ಮತ್ತು ಯಾವುದೇ ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಅಥವಾ ರಾಜ್ಯ, ಕೇಂದ್ರ, ಶಾಸನಬದ್ದ, ಪಂಚಾಯತ್, ಪುರಸಭೆ, ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಅನಿಯಮಿತ ವೇತನ ಅಥವಾ ಪಿಂಚಣಿ ಪಡೆಯಬಾರದು. ಹೊಸ ಆದೇಶದ ಪ್ರಕಾರ ಲಕ್ಷ್ಮೀ ಭಂಡಾರ್ ಯೋಜನೆಯ ಅಸ್ತಿತ್ವದಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳು ಅನ್ನಪೂರ್ಣ ಯೋಜನೆಗೆ ಒಳಗೊಳ್ಳಲಿದ್ದಾರೆ. ಇದೇ 25ರಿಂದ ಜೂನ್ 6ರವರೆಗೆ ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ 26 ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ಪಂದ್ಯಾವಳಿಯ ಬಿ ಗುಂಪಿನಲ್ಲಿರುವಂತಹ ಭಾರತ ತಂಡವು ಇದೇ 25ರ ಉದ್ಘಾಟನಾ ದಿನದಂದು ಮಾಲ್ಡೀವ್ಸ್ ವಿರುದ್ಧ ಆಡುವ ಮೂಲಕ ತನ್ನ ಅಭಿಯಾನ ಆರಂಭ ಮಾಡಲಿದ್ದು, ಇದೇ 31ರಂದು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಎ ಗುಂಪಿನಲ್ಲಿ ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ತಂಡಗಳು ಸ್ಥಾನ ಪಡೆದಿವೆ. ಎರಡೂ ಗುಂಪುಗಳಿಂದ ಅಗ್ರ ಎರಡು ತಂಡಗಳು ಜೂನ್ 3ರಂದು ನಡೆಯಲಿರುವಂತಹ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿದ್ದು, ಜೂನ್ 6ರಂದು ಪ್ರಶಸ್ತಿಗಾಗಿ ಅಂತಿಮ ಹಣಾಹಣಿ ನಡೆಯಲಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು 15%ರಷ್ಟು ಫಿಟ್ನೆಸ್ ಹೊಂದಿಲ್ಲ ಎಂದು ಹೇಳಿದ್ದಾರೆ. ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕ್ರಿಕೆಟ್ಗೆ ಸಿಗುವಂತಹ ಅತಿಯಾದ ಗಮನದಿಂದಾಗಿ ಇತರ ಕ್ರೀಡೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಅವರ ಈ ಹೇಳಿಕೆಯನ್ನು ಹಾಕಿ ಇಂಡಿಯಾ ಮತ್ತು ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಸೇರಿದಂತೆ ಪ್ರಮುಖ ಆಟಗಾರರು ಸ್ವಾಗತಿಸಿದ್ದಾರೆ. ಈ ಮಾತುಗಳು ಕೇವಲ ಪ್ರಶಂಸೆಯಲ್ಲ, ಬದಲಿಗೆ ಆಧುನಿಕ ಹಾಕಿಗೆ ಅಗತ್ಯವಿರುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ ಎಂದು ಹಾಕಿ ವಲಯ ಹರ್ಷ ವ್ಯಕ್ತಪಡಿಸಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 7:45 ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಕೇಳ್ತಾ ಇದ್ರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ನಿಮ್ಮ ಜೊತೆಯಾಗಿರೋದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಭಾವಸ್ಪಂದನದಲ್ಲಿ ನೀವಿದ್ದೀರಿ. ಭಾವಗೀತೆಗಳನ್ನು ಕೇಳುವಂತಹ ಹೊತ್ತು, ಭಾವಗೀತೆಗಳು ಮನಸ್ಸಿಗೆ ಮುದ ನೀಡುವಂತಹ ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ ನಿಮ್ಮ ಕನ್ನಡ ಕಾಮನ್ಬೆಲ್ಲಿನಲ್ಲಿ. ಖಂಡಿತ ಕೇಳ್ತಾ ಇರಿ, ಟ್ಯೂನ್ ಮಾಡ್ತಾ ಇರಿ ನಮ್ಮ ಕನ್ನಡ ಕಾಮನ್ಬೆಲ್ಲನ್ನು ಅಂತ ಹೇಳಿದ ಯಶವಂತ ಹಳಬಂಡಿಯವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ. ಸೊಗಸಾದ ಭಾವಗೀತೆ ಅಂತಲೇ ಹೇಳ್ಬೋದು. ಧರಾ ಬೇಂದ್ರೆಯವರ ಸಾಹಿತ್ಯ ಈ ಗೀತೆಗಿದೆ, ಹಾಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಯಶವಂತ ಹಳಬಂಡಿ.

ಸಮಯ ಆಗಿದೆ 8:45 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಮಲಬೆಲ್ಲನ ಭಾವಸ್ಪಂದನದಲ್ಲಿ ನಾವಿದ್ದೇವೆ. ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಭಾವಗೀತೆಗಳು ಅಂದ್ರೇನೆ ಒಂಥರ ಥೆರಪಿ ಇದ್ದಂಗೆ ಮನಸ್ಸಿಗೆ ಅಲ್ವಾ, ಎಷ್ಟು ಶಾಂತಿ ನೆಮ್ಮದಿ ಮುದವನ್ನು ನೀಡುತ್ತೆ. ಮತ್ತೊಂದು ಸೊಗಸಾದ ಭಾವಗೀತೆ ಯಶವಂತ ಹಳಬಂಡಿಯವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಕಾವ್ಯಾನಂದ ಅವರ ರಚನೆ ಈ ಗೀತೆಗಿದೆ. ಕೇಳ್ತಾ ಇರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಮಲಬೆಲ್ಲೂ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದಾಗಿತ್ತು ಇಂದಿನ ಭಾವಸ್ಪಂದನ ಭಾವಗೀತೆಗಳು. ಭಾವಗೀತೆಗಳು ನಿಮ್ಮ ಮನಸ್ಸಿಗೆ ಮುದ ನೀಡಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ ಆಗಿದೆ 7:59. ಇನ್ನು ಒಂದು ಕೇಳಿ, ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800118430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ. ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಸಮಯ ಆಗಿದೆ 8:16:16 ಕಣ್ರಿ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಗೆ ಗೊತ್ತಾ ಇದೆ, ನಾನು ನಿಮ್ಮ ಅರ್ಜಿ ಪ್ರಿಯಾಂಕ. ಹೊಸ ಹೊಸ ಹಾಡುಗಳು, ಮಾಹಿತಿಗಳು, ದಿನ ವಿಶೇಷ ಎಲ್ಲವೂ ಇರುತ್ತೆ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ತಪ್ಪದೇ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕವನವೆಲ್ಲ.

ಕಾರಣ. ಸದ್ಯಕ್ಕೆ ಸೊಗಸಾದ ಗೀತೆ ಮೊಗ್ಗಿನ ಮನಸ್ಸು ಜೊತೆದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹಾಡಿರುವವರು ಶ್ರೇಯಾ ಘೋಷಾಲ್, ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಶಶಾಂಕರು, ಹಾಗೆ ಸಂಗೀತ ಸಂಯೋಜನೆ ಇದೆ ಮನೋಮೂರ್ತಿ.

ಸಮಯ 8:38 ಎಂದು ಮೇ 20ನೇ ತಾರೀಕು ನಾವು ವಿಶ್ವ ಜೇನು ನೊಣಗಳ ದಿನ ಅಂತ ಆಚರಿಸ್ತೀವಿ. ಗೊತ್ತಾ ನಿಮ್ಗೆ, ಸಣ್ಣದಾದರೂ ಪ್ರಕೃತಿಯ ಮಹಾನ್ ಜೀವಿ ಇದು ಅಂದ್ರೆ ತಪ್ಪಾಗಲ್ಲ. ನಮ್ಮ ಆಹಾರ, ಕೃಷಿ, ಹೂವುಗಳು, ಹಣ್ಣುಗಳು ಇದೆಲ್ಲದರ ಹಿಂದೆ ಜೇನು ನೊಣಗಳ ಪಾತ್ರ ತುಂಬಾನೇ ಇದೆ. ಜೇನು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಜೇನು ನೊಣ ಅಲ್ಲ, ಜೇನುತುಪ್ಪದ ಬಗ್ಗೆ ಮಾತಾಡ್ತಿದ್ದೀನಿ ಕಣ್ರಿ. ಎಲ್ಲರಿಗೂ ಜೇನುತುಪ್ಪ ಅಂದರೆ ಬಹಳನೇ ಇಷ್ಟ, ಬಹಳನೇ ಸವಿ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಇಂದಿನ ಕಾರ್ಯಕ್ರಮದಲ್ಲಿ. ಹಾಗೆ ಕೇಳ್ತಾರಿ FM ರೈನ್ಬೋ 101.3 ಕನ್ನಡ ಕಮನಬೆಲ್ಲನ್ನ. ಸತ್ಯಕ್ಕೆ ಸೊಗಸಾದ ಗೀತೆ ನಿಮ್ಮೆಲ್ಲರ ನೆಚ್ಚಿನ ರಾಜಹುಲಿ ಜೊತೆದಿಂದ ಪ್ರಸಾರ ಆಗ್ತಾ ಇದೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಅವರು, ಹಾಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ಕೊಟ್ಟಿದ್ದಾರೆ ಹಂಸಲೇಖ.

34 ಸೆಕೆಂಡ್ಗಳು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬೆಲ್ಲನ. ಜೇನುತುಪ್ಪ ಅಂತ ಮಾತಾಡ್ತಾ ಇದ್ವಿ. ಜೇನುತುಪ್ಪ ಅಷ್ಟೇ ಅಲ್ಲದೆ ಈ ಜೇನುನೊಣದಿಂದ ಇನ್ನೂ ಸಾಕಷ್ಟು ಉಪಯೋಗ ನಮಗಿದೆ. ಬೆಳೆಗಳ ಗುಣಮಟ್ಟಗಳನ್ನು ಹೆಚ್ಚಿಸೋದಾಗಿರ್ಬೋದು, ಅಥವಾ ಹಣ್ಣುಗಳ ಪ್ರಮಾಣಗಳನ್ನು ಜಾಸ್ತಿ ಮಾಡೋದಾಗಿರ್ಬೋದು, ಬೀಜಗಳ ಉತ್ಪಾದನೆ ಕೂಡ ಇದು ಉತ್ತಮ ಆಗ್ತಾ ಹೋಗುತ್ತೆ ಇದರಿಂದ. ಇನ್ನೊಂದು ವಿಷಯ ಏನು ಗೊತ್ತಾ, ಅದು ವಿಶೇಷವಾದ ವಿಷಯ. ಈ ಜೇನುನೊಣ ಇದೆಯಲ್ಲ, ಈ ಜೇನುನೊಣ ನೃತ್ಯದ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಂತೆ ಕಣ್ರಿ. ಏ ಚೆನ್ನಾಗಿದೆ ಅಲ್ವಾ, ನಾವು ಹೀಗೆ ಮಾಡಿದ್ರೆ ಹೇಗಿರುತ್ತೆ? ಆಗಲ್ಲ ಬಿಡಿ, ಸುಮ್ಮನೆ ತಮಾಷೆ ಹೇಳಿದೆ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ಇದೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ, ಜೇನುತುಪ್ಪ ಎಷ್ಟೇ ದಿನ ಇಟ್ಟರೂ ಕೆಡೋದಿಲ್ವಂತೆ. ಅಂದರೆ ಪರಿಶುದ್ಧವಾದ ಜೇನುತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ತುಂಬ ದೂರ ಅಂತ ಹೇಳ್ತಾರೆ. ಜೇನಿನಷ್ಟೇ ಸಿಹಿಯಾಗಿರಲಿ ನಿಮ್ಮ ದಿನ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಮಳೆ ಬರಲಿ ಮಂಜು ಇರಲಿ ಚಿತ್ತದಿಂದ ಶ್ರೀಯಾ ಘೋಷಾಲ್ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಾಗೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಈ ಗೀತೆಗಿದೆ. ಹಾಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಮನು ಮೂರ್ತಿ.

ಸಮಯ 8:53 ಆಗಿದೆ. ಕೇಳ್ತಾ ಇದ್ದೀರಾ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನ. ಸಾಕಷ್ಟು ಸಂದೇಶಗಳು ಕೂಡ ನಮ್ಮನ್ನ ಬಂದು ತಲುಪಿದೆ. ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಸೂಪರ್ ಆಗಿದೆ ಹಾಡುಗಳು, ಜಲ್ತಾ ಜಲ್ತಾ ಹಾಡಂತೂ ನಮಗೆ ತುಂಬಾ ಇಷ್ಟ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ತೆ, ಹಲೋ, ಗುಡ್ ಮಾರ್ನಿಂಗ್ ಅಂತ ಹೇಳಿ ಆನಂದ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಲೋ ಕರ್ನಾಟಕ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇಂದು ಅಂತಾರಾಷ್ಟ್ರೀಯ ವಿಶ್ವ ಮಾಪನಶಾಸ್ತ್ರ ದಿನ. ವಿಶ್ವದ 80 ದೇಶಕ್ಕೂ ಹೆಚ್ಚು ಅಳತೆ ಮತ್ತು ತೂಕ ಮಾಡುವ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ ಶಿವಮೊಗ್ಗ ಜಿಲ್ಲೆಯ ಮೂಡರವಿಠಲ್ಪುರದ ಶ್ರೀಧರ ಮತ್ತು ಪದ್ಮ ಪನಗಾಟಿ ಅನಂತ್ ಕುಮಾರ್ ಅವರು. ತುಂಬಾನೇ ಧನ್ಯವಾದಗಳು ನಿಮಗೆ. ಹಾಗೆ ಇನ್ನು ಮೆಸೇಜ್ಗಳು ಬರ್ತಾ ಇದೆ. ನೋ ಬಿ ನೋ ವಿ ಅಂತ ಹೇಳ್ತಾ ಇದ್ದಾರೆ. ಯಾರಿವರು, ಹರೀಶ್ ಕುಮಾರ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಹೇಳಿದ್ದು 100% ನಿಜ, ನೋ ಬಿ ನೋ ವಿ, ಖಂಡಿತ ನಿಜವಾದ ಮಾತು. ಇದಾಗಿತ್ತು ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ. ಕಾರ್ಯಕ್ರಮ ಹಾಡುಗಳು ಎಲ್ಲವೂ ನಿಮಗೆ ಖುಷಿ ಕೊಟ್ಟಿದೆ, ಮನರಂಜನೆ ನೀಡಿದೆ ಅಂತ ಭಾವಿಸ್ತಾ ಇದ್ದೀನಿ. 100% ಮನರಂಜನೆ, ಸುಮಧುರ ಗೀತೆಗಳು ಗ್ಯಾರಂಟಿ, ತಪ್ಪದೆ ಟ್ಯೂನ್ ಮಾಡಬೇಕು ಅಷ್ಟೇ. ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಮನಬಿಲ್ಲನ ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೃಷ್ಣ ಪ್ರಣಯ ಸಖಿ ಚಿತ್ರದಿಂದ ಎಲ್ಲರ ಫೇವರೇಟ್ ಸಾಂಗ್ ಅಂತಾನೆ ಹೇಳ್ಬೋದು. ಜಸ್ಕ್ರೀನ್ ಸಿಂಗ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಹಾಗೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ವಿ ನಾಗೇಂದ್ರ ಪ್ರಸಾದ್ ಅವರು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ಯಾ.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
0: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು 10:00-6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BS

ಸಮಯ 9:02 ಆಗಿದೆ. ಸಮಯ 9 ಆಗೆ ಹೋಯ್ತು ಕಣ್ರಿ. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕ. ತಡ ಯಾಕೆ, ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳುವಂತಹ ಟೈಮ್ ಆಗಿದೆ ಅಂತ ಹೇಳದ್ಮೇಲೆ ನಿಮ್ಮ ಸಂದೇಶಗಳು ಕೂಡ ನಮಗೆ ಬಂದು ತಲುಪ್ಲಿ. ನಿಮ್ಮ ಹೆಸರು ಊರಿನೊಂದಿಗೆ ನಮಗೆ ಸಂದೇಶನ ಕಳಿಸ್ಕೊಡಿ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ ಅಲ್ಲ, ಆದರೂ ಇನ್ನೊಂದ್ಸತಿ ಹೇಳ್ತೀನಿ. 9408090013 9408090013. ಖಂಡಿತ ನಿಮ್ಮ ಸಂದೇಶಗಳು ಬರಲಿ, ನಿಮ್ಮ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಕೇಳ್ತಾರಿ, ಇದು FM ರೈನ್ಬೋ ಕನ್ನಡ ಕಮನಬೆಲ್ಲೂ.

ಸಮಯ 9:13 ಆಗಿದೆ. ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ನಿಮ್ಮ ಸಂದೇಶಗಳು ನಮ್ಮ ಕಾರ್ಯಕ್ರಮಕ್ಕೆ ಒಂಥರ ಬೂಸ್ಟರ್ ಇದ್ದಂಗೆ ನೋಡಿ. ಸಂದೇಶಗಳು ಬರ್ತಾ ಇದ್ರೆ ನಮಗೆ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕಾರ್ಯಕ್ರಮ ಮಾಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರಿ, ಸಿಂಧನೂರು ಸುರೇಶ್ ಅವರು ಶುಭೋದಯ ಮಡಮಗಳು, ನಮಗೆ ಈ ಸಾಂಗ್ ಹಾಕಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶಕುಂತಲಾ ಶಂಕರ್ ಇವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತಕ್ಕಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಶುಭೋದಯ ಅಂತ ಹೇಳಿ ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರು ತಮ್ಮ ನೆಚ್ಚಿನ ಗೀತಕ್ಕಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಅವರು, ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಮೆಸೇಜ್ ಅನ್ನು ಕಳಿಸ್ಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ತಮ್ಮ ನೆಚ್ಚಿನ ಗೀತೆಯನ್ನು ಹಾಕಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮಾಪನಗಟ್ಟಿ ಆನಂದ್ ಕುಮಾರ್ ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿ ಇದನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಕೂಡ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರದಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಥಣಿ ತಾಲೂಕಿನಿಂದ ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇಲಿಯವರು, ಆದಿತ್ಯ, ಶಿವಲೀಲಾ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ ಇದೊಂದು ಗೀತೆ ಇದೆ, ನಮ್ಮ ನೆಚ್ಚಿನ ಗೀತೆ, ಇದನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿರೋರು ಪ್ರಸಾದ್ ಅವರು ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೆಳ್ಳಿ ಮೋಡಗಳು ಈ ಚಿತ್ರದ ಹಾಡನ್ನ ಅಂತ ಹೇಳಿ ಶಂಕರ್ ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ರಾಯಚೂರಿನಿಂದ ಇವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಶಿವಶಂಕರ್ ಅವರು, ವೇದಾವತಿ, ತನ್ಮಯ್ ಇವರೆಲ್ಲರೂ ಆನೇಕಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಆಕಾಶಗಂಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ, ಇದು ಸಖತ್ ಸಾಂಗ್ಸ್ ಕಾರ್ಯಕ್ರಮ ಮೇಡಮ್ ಅಂತ ಹೇಳಿ ಮೈತ್ರಿ ಜೆ ಸಿ ನಗರಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಖಂಡಿತ ನಿಮ್ಮ ಸಂದೇಶಗಳು ಬರಲಿ, ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡೋದಕ್ಕೆ ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ ತಯಾರಾಗಿದ್ದೀನಿ. ನಿಮ್ಮ ಸಂದೇಶಗಳು, ನಿಮ್ಮ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ಅಂತ ಹೇಳ್ಬೋದು, ಕೇಳೋದಕ್ಕೆ ಒಂಥರ ತುಂಬಾ ಚೆನ್ನಾಗಿದೆ ಈ ಗೀತೆ. ಸಿಂಗಾಪುರ್ನಲ್ಲಿ ರಾಜಕುಂಡ ಚಿತ್ರದಿಂದ ಈ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಜಾನಕಿ ಎಸ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಎಸ್ ಜಾನಕಿಯವರು ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ. ಜಿ ಉದಯಶಂಕರ್ ಸಂಗೀತ ಸಂಯೋಜನೆ ಇದೆ, ಡಾಕ್ಟರ್ ರಾಜನ್ ನಾಗೇಂದ್ರ ಅವರದು.

ಸಮಯ 9:24:20. ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸಖತ್ ಸಾಂಗ್ಸ್, ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳುವಂತ ಸಮಯ ಇದು. ಹಾಗೆ ಒಂದಿಷ್ಟು ಮಾತುಕತೆ ಹರಟೆ ಎಲ್ಲವೂ ಇರುತ್ತೆ ಕಾರ್ಯಕ್ರಮದಲ್ಲಿ. ನಾನಿವತ್ತು ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ಕೆಲವರು ಹೇಳ್ತಾರೆ, ಯಾಕೆ ಎಲ್ಲ ರೆಡಿಮೇಡ್ ಸಿಗುತ್ತಲ್ಲ, ಯಾಕೆ ಈ ತೊಂದರೆ ತಪ್ಪದ್ರಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲದಕ್ಕಿಂತ ಉತ್ತಮವಾದ ಹವ್ಯಾಸ ಅಂದ್ರೆ ಟೆರೆಸ್ ಗಾರ್ಡನಿಂಗ್ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳ್ತೀರಾ? ನಮ್ಮ ನೆಚ್ಚಿನ ತರಕಾರಿಗಳು ಅಂದ್ರೆ ಪುಟ್ಬಿಟ್ ತರಕಾರಿಗಳು ಅಂತಾನೆ ಹೇಳ್ಬೋದು. ಟೊಮೊಟೊ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ, ಸೊಪ್ಪುಗಳು, ಬದನೆಕಾಯಿ, ಹೀಗೆ ಚಿಕ್ಕ ಚಿಕ್ಕ ತರಕಾರಿಗಳನ್ನ ಬೆಳೆದು ಮನೆಯಲ್ಲೇ ಅದನ್ನ ತಿನ್ನೋದ್ರಿಂದ ಆಗೋ ಖುಷಿನೇ ಬೇರೆ ಅಂತ ನಾನು ಅನ್ಕೊಳ್ತೀನಿ. ಅಷ್ಟೇ ಅಲ್ಲದೆ ಕುಟುಂಬದೊಟ್ಟಿಗೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋ ಕಾಲಾವಕಾಶನೂ ಕೂಡ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಿಮ್ಮ ಮಕ್ಕಳು ಹಾಗೆ ನಿಮ್ಮ ಗಂಡ ಹೆಂಡತಿ ಜೊತೆ ಈ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಟೆರೆಸ್ ಗಾರ್ಡನಿಂಗ್ನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ನಮಗೆ ಪರಿಸರದಲ್ಲಿ ಸಮಯನ ಕಳೆದಂಗೂ ಆಗುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಹಾಗೆ ಫ್ರೆಶ್ ತರಕಾರಿಗಳು ಕೂಡ ಸಿಗುತ್ತೆ. ಏನಂತೀರಾ? ಇದರ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9:48:09013 9480901013. ಸಖತ್ ಸಾಂಗ್ಸ್ನಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗ್ತಾ ಇದೆ. ಮತ್ತೊಂದು ನಿಮ್ಮ ನೆಚ್ಚಿನ ಗೀತೆ ಅಂದರೆ ನೀವೇ ಕೇಳುವ ಗೀತೆ ಪಲಕಿ ಚಿತ್ರದಿಂದ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಗುರುಕರಣ್ ಅವರ ಧ್ವನಿಯಲ್ಲಿ, ಹಾಗೆ ವಿ ಮನೋಹರ್ ಅವರ ಸಾಹಿತ್ಯ ಈ ಗೀತೆಗಿದೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಗುರುಕರಣ್.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:35:32. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಅಂತ ನೋಡೋದಾದರೆ, ನಮಗೆ ನಾಗೇಶ್ ಕುಮಾರ್ ಸೌಮ್ಯ ಅವರು ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಮನೆಯ ಹಿಂಭಾಗ ನಾವು ಟೊಮೊಟೊ, ಬದನೆಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವು, ಪಾಲಕ್ ಹಾಗೆ ನುಗ್ಗೆಕಾಯಿ ಬೆಳೆದಿದ್ದೀವಿ. ಹಾಗೆ ಅದನ್ನು ಬಳಸ್ತೀವಿ ಕೂಡ. ಅಡುಗೆ ತುಂಬ ರುಚಿಕರವಾಗಿರುತ್ತೆ, ಹಾಗೆ ಆರೋಗ್ಯಕರವಾಗಿಯೂ ಇರುತ್ತೆ ಅಂತ. ತುಂಬಾ ಖುಷಿಯಾಯಿತು ನಿಮ್ಮ ಮಾತನ್ನು ಕೇಳಿ. ಹಾಗೆ ಸಾಕಷ್ಟು ಸಂದೇಶಗಳು ಬಂದಿದೆ ನಮಗೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಬಸವರಾಜ್ ಅವರು ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಮನೆಯ ತಾರಸಿಯಲ್ಲಿ ಅನೇಕ ಬಗೆಯ ಹೂವು ಗಿಡಗಳನ್ನು ನಾವು ಹಾಕಿದ್ದೀವಿ. ಹಾಗೆ ಕೆಲವೊಂದು ತರಕಾರಿಗಳನ್ನು ಕೂಡ ನಾವು ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದರಲ್ಲಿರೋ ಖುಷಿನೇ ಬೇರೆ, ಹಸಿರಿ ಉಸಿರು ಅಂತ ಹೇಳ್ತಾ ಇದ್ದಾರೆ. 100% ನಿಜವಾದ ಮಾತನ್ನು ಹೇಳಿದ್ದೀರಾ ನೀವು. ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಐ ಆಮ್ ಡೂಯಿಂಗ್ ಟೆರೆಸ್ ಗಾರ್ಡನಿಂಗ್ ಅಂತ ಹೇಳಿದ್ದಾರೆ. ನಗರದಲ್ಲಿ ಸೀಮಿತ ಜಾಗ ಇರುವವರಿಗೆ ಬಹಳ ಮುಖ್ಯವಾದ ಹಾಗೆ ಆರೋಗ್ಯಕರವಾದ ಹವ್ಯಾಸ ಇದು. ಮನೆಯಲ್ಲೇ ಕೈತೋಟ ಮಾಡಿಕೊಳ್ಳೋದ್ರಿಂದ ಉತ್ಪಾದಿಸಿದ ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು ಇದೆಲ್ಲ ತುಂಬ ಚೆನ್ನಾಗೂ ಇರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಯಾಕಂದರೆ ಇದರಲ್ಲಿ ಯಾವುದೇ ತರಹದ ರಾಸಾಯನಿಕ ಗೊಬ್ಬರವಾಗಲಿ ಕೀಟನಾಶಕವಾಗಲಿ ನಾವು ಬಳಸಿರೋದಿಲ್ಲ. ಸಾವಯವ ಪದ್ಧತಿಯಲ್ಲಿ ಬೆಳೆಸಿದರೆ ಕುಟುಂಬದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಸ್ಕೋಬೋದು. ಹಾಗೆ ನಗರದಲ್ಲಿ ತರಕಾರಿ ಬೆಲೆ ತುಂಬಾ ಹೆಚ್ಚಾಗಿರುವಾಗ ಈ ಮೇಲ್ಛಾವಣಿಯ ತೋಟದ ಏನು ಇದಿದೆ ಹಾಬಿ, ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಖರ್ಚುಗಳನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಹಾಗೆ ಮೇಲ್ಛಾವಣಿಯ ತೋಟಕ್ಕೆ ಅಂದರೆ ಟೆರೆಸ್ ಗಾರ್ಡನಿಗೆ ಮಳೆ ನೀರನ್ನೇ ನಾವು ಮರುಬಳಕೆ ಮಾಡುವ ಸಾಧನವೂ ಕೂಡ ಕೆಲಸ ಮಾಡುತ್ತೆ. ಯಾಕಂದರೆ ಇದಕ್ಕೆ ಸಪ್ರೇಟಾಗಿ ನಾವು ನೀರು ಹಾಕುವ ಅವಶ್ಯಕತೆ ಇಲ್ಲ. ಮಳೆಗಾಲದಲ್ಲಿ ಮಳೆಯ ನೀರನ್ನೇ ನಾವು ಉಪಯೋಗಿಸ್ಬೋದು. ಹಾಗೆ ಕೆಲವೊಂದು ಸರಿ ಮಳೆ ಬಂದಾಗ ಅದನ್ನು ಸಂಗ್ರಹ ಮಾಡಿಟ್ಟುಕೊಂಡು ಮಳೆ ಬರದೇ ಇರೋ ದಿನ ಕೂಡ ನಾವು ಇದಕ್ಕೆ ನೀರನ್ನು ಹಾಕಿ ಆ ನೀರನ್ನು ಉಪಯೋಗಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮನೆಯ ಎಲ್ಲ ಸದಸ್ಯ ಒಟ್ಟಿಗೆ ತೋಟವನ್ನು ಮಾಡಿದ್ರೆ, ಕಾಳಜಿ ವಹಿಸಿದ್ರೆ ಕುಟುಂಬದ ಏನು ಕ್ವಾಲಿಟಿ ಟೈಮ್ ಕೂಡ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗ್ರಾಮ ಪುರೋಹಿತ್ ಅವರು BTM ಬಡಾವಣೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ರೆ ತುಂಬ ಅದ್ಭುತವಾದಂತಹ ಸಂದೇಶ ಅಂತಾನೆ ಹೇಳ್ಬೋದು. ಸಾಕಷ್ಟು ಮಾಹಿತಿಯೊಂದಿಗೆ ಅದ್ಭುತವಾಗಿ ಸಂದೇಶವನ್ನು ಕಳಿಸಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಇನ್ಯಾರ್ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಅಂದರೆ, ಕಲಬುರಗಿ ಜಿಲ್ಲೆಯಿಂದ ಮಾದನ ಹಿಪ್ಪರಕಿಯಿಂದ ಶಿವಲಿಂಗಪ್ಪ ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮೇಡಮ್, ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಾರೆ, ಹಾಗೆ ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಸಿದಾನಂದ್ ಅವರು TB ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ ನಮಗಾಗಿ ಈ ಹಾಡನ್ನು ಪ್ರಸಾರ ಮಾಡಿದ್ದ ಹರಿಕುಮಾರ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗೇಂದ್ರ ತಾವರಿಕೆರೆಯವರು ಗುಣಗಳಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಸವರಾಜ್ ಕನಕಗಿರಿಯವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹತ್ನಿ ತಾಲೂಕು ಚಿಕ್ಕೋಡಿಯಿಂದ ಶ್ರೀಶೈಲ ತೇಲಿಯವರು ಹಾಗೆ ಆದಿತ್ಯ ತೇಲಿಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಮಾತು ಖಂಡಿತ, ಸಿಟಿಯಲ್ಲಿ ಮಳೆ ಬೆಳೆ ಅಂದರೆ ಈ ಥರ ಬೆಳೆ ಬೆಳೆಯಲು ತುಂಬ ಕಡಿಮೆ. ಹಾಗೆ ಇದರಿಂದ ಏನು ಟೆರೆಸ್ ಗಾರ್ಡನಿಂಗ್ ಮಾಡೋದ್ರಿಂದ ನಮಗೆ ಆರೋಗ್ಯನೂ ಸಿಗುತ್ತೆ, ಒಳ್ಳೆಯ ಗಾಳಿ. ಹಾಗೆ ಈ ನಮ್ಮ ಮನೆಯಲ್ಲಿ ಅಂದರೆ ಏನು ಹಸಿರು ಅಂದರೆ ಹಸಿ ಕಸ ವೆಟ್ ವೇಸ್ಟನ್ನು ನಾವು ಈ ತರಕಾರಿ ಗಿಡಕ್ಕೆ ಹಾಕೋದ್ರಿಂದ ನಮಗೆ ಆರೋಗ್ಯನೂ ಸಿಗುತ್ತೆ. ಯಾವುದೇ ರಾಸಾಯನಿಕ ಇದನ್ನ ನಾವು ಉಪಯೋಗಿಸ್ತೇ, ಇದನ್ನೇ ಗೊಬ್ಬರವಾಗಿ ಬಳಸಿದಾಗ ರಾಸಾಯನಿಕ ಮುಕ್ತ ಆಹಾರ ನಮಗೆ ಸಿಗುತ್ತೆ. ಇದರಿಂದ ನಮ್ಮ ಆರೋಗ್ಯ ಮತ್ತು ಇಮ್ಯುನಿಟಿ ತುಂಬ ಹೆಚ್ಚಾಗುತ್ತೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದೆ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಪ್ರಾಯ ಪ್ರಾಯ ಪ್ರಾಯ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೆ ಸಂಗಡಿಗರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯವನ್ನು ನೀಡಿದ್ದಾರೆ RNJ ಗೋಪಾಲ್ ಅವರು. ಹಾಗೆ ಸಂಗೀತ ಸಂಯೋಜನೆ ಇದೆ ಉಪೇಂದ್ರ ಕುಮಾರ್.

ಸಮಯ ಆಗಿದೆ 9:47. ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸಂತೋಷ್ ತುಪ್ಪದಳ ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶುಭೋದಯ ಮೇಡಮ್ ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿರುವವರು ರೇಣುಕಾ ಪೂರ್ಣ ಪ್ರಜ್ಞಾನಗರ ಬೆಂಗಳೂರಿನಿಂದ ಸಂದೇಶಗಳನ್ನು ಕಳಿಸಿದ್ದಾರೆ. ಹಾಗೆ ಚನ್ನಗಿರಿ ತಾಲೂಕಿಂದ ಪೋಚರಾಜ್ ಅವರು, ಸುಧಾ ಅವರು ಕೂಡ ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಗೆ ನಮ್ಮದೊಂದು ಗೀತೆಯನ್ನು ಹಾಕಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ತೆ, ನನಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಗಿರಿಜಮ್ಮ ಅವರು, ಅನ್ನಪೂರ್ಣ, NES ಬಡಾವಣೆಯಿಂದ, ಹಾಗೆ ಯಶಸ್ವಿನಿ, ಇವರೆಲ್ಲರೂ ಹೊಸದುರ್ಗದಿಂದ ಸಂಗೀತ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತಾಗಿ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ನಮಸ್ತೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ನಮ್ಮದೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ್ ಇವರೆಲ್ಲರೂ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದೆ. ಮತ್ತೊಬ್ಬರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿರೋರು ರವಿ ಭಾವನಾ ಅವರು, ತುಮಕೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಆಯನುದ್ದೀನ್ ಬನಹಟ್ಟಿ, ಮುಮ್ತಾಜ್ ಬನಹಟ್ಟಿ, ರಿಯಾಸ್, ರುಬೀನಾ, ಜುನೈದ್, ಅಂಜುಮ್, ಮರಿಯಾ, ಹುಮೇರಾ, ಸಲ್ಮಾನ್, ಶೀಮಾ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹರೀಶ್ ಕುಮಾರ್ ಅವರು ಕೂಡ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹೀಗೆ ಹಾಗೆ ನಾಗರಿಂದ ತಾವರೆಕೆರೆಯವರು, ಇವರು ಕೂಡ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ವೆರಿ ಗುಡ್ ಮಾರ್ನಿಂಗ್ ಕಾಮನ್ ಪಿಲ್ಲೋ ಅಂತ ಹೇಳಿ ಕೆಂಪರಾಜು ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್, ನಾನು ಸಂತೋಷ್ ತುಪ್ಪದಾಳ, ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ, ನಿಮ್ಮ ಹಾಡು ಖಂಡಿತ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಗೀತೆ, ಸೊಗಸಾದ ಗೀತೆ, ನಿಮ್ಮದೇ ಗೀತೆ ಅಂತ ಹೇಳಿ ಪ್ರಸಾರ ಮಾಡ್ತಾ ಇದ್ದೀನಿ. ಪ್ರೀತ್ಸೋತ್ತಪ್ಪ ಚಿತ್ರದಿಂದ ನಿಮಗಾಗಿ ಗೀತೆ ಮೂಡಿ ಬರ್ತಾ ಇದೆ. ಯೇಸುದಾಸ್ ಅವರ ಧ್ವನಿಯಲ್ಲಿ ಹಾಗೆ ಸಾಹಿತ್ಯ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಮನಸ್ಸಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ. ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆಲ್ಲ ಬರಬಾರದೇ.

ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಮನವಿಲ್ಲನ್. ಸಮಯ ಆಗಿದೆ 9:54:49. ಸಂದೇಶಗಳ ಕಡೆ ನೋಡೋದಾದ್ರೆ ಹೆಚ್ ಪಿ ಜಯರಾಮ್ ಅವರು ಕೂಡ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರಿಂದ, ನಾಗೇಶ್ ದೀಪ, ಋತ್ವಿಕ್, ಸಾರ್ವಿಕ್ ಇವರೆಲ್ಲರೂ ಕೆಸಗೂಡಿಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ ಇವರೆಲ್ಲರೂ ಶಿರಾಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಶ್ರೀಧರ್ ಹೆಚ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಗಾಗಿ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ. ಹಾಗೆ ನಮಸ್ಕಾರ ಕಾಮನ್ಬಿಲ್ಲು, ನಮಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿರೋರು ಶ್ರವಂತ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಮಸ್ತೆ, ನಾವು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ನಮಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿರೋರು ರವಿ ಕೆ ಅವರು. ಇವರಿಗಾಗಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಲೋ, ನಮಸ್ತೆ ಕಾಮನಬಿಲ್ಲು, ನಮಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿರೋರು ಶ್ರೀಕಾಂತ್ ಪೂಜಾರ್ ಅವರು ಮುಂಡರ್ಗಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಖಂಡಿತ, ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಶುಭೋದಯ, ಕಾಮನಬಿಲ್ಲು, ತ್ಯಾಗರಾಜ್, ಅಂಬಿಕಾ, ನಿಶ್ಚಿತ ನಾಯಕ್, ಅರ್ಜುನ್ ನಾಯಕ್, ಸವಿತಾಬಾಯಿ ಇವರೆಲ್ಲರೂ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅವರು ಕೂಡ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಮೈ ನೇಮ್ ಇಸ್ ಅಶ್ವಿನಿ ಮಂಜುನಾಥ್, ಪಾರ್ಥಾಯಿಂದ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ವಿಶಾಲ್ ಆನಂದ್ ಅವರು ಕೂಡ ಬೆಂಗಳೂರಿನ ವೈಟ್ ಫೀಲ್ಡ್ ಇಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಮಸ್ತೆ ಮೇಡಮ್, ನಾವು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿರೋರು ಇಂಚರ, ತ್ರಿಷಾ, ಪ್ರಕಾಶ್, ಭಾವನಾ, ಹರೀಶ್, ಮುದೇಗೌಡನ್ ಕುಪ್ಲಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿರೋರು ಶಂಕರ್ ಜಿಗ್ಲಿಯವರು ರಾಯಚೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಪುಟ್ಟ ಸೋಮನಹಳ್ಳಿಯಿಂದ ನಮಸ್ತೆ ಮೇಡಮ್, ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಗುಡ್ ಮಾರ್ನಿಂಗ್, ಹಾಡುಗಳೆಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗಾಗಿ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿರೋರು. ಬಳ್ಳಾರಿಯಿಂದ ದೇವಶಿಶ್ ಅವರು ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚೆನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಮಹೇಶ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಕಿಶನ್ ರೋಷನ್ ಅವರು ಹಾಗೆ ಶೋಭಾರಾಣಿ ಅವರು ಕೂಡ ಮಂಡ್ಯದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪ್ತು. ಹಾಗೆ ಖಂಡಿತ ಒಂದು ಅವರಲ್ಲಿ ಎಷ್ಟು ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಆಯಿತು ಅಂದರೆ ಈ ಒಂದು ಗಂಟೆಯ ಕಾಲಾವಕಾಶದಲ್ಲಿ ಯಾವೆಲ್ಲ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಯಿತು ಆ ಹಾಡುಗಳನ್ನೆಲ್ಲ ಖಂಡಿತ ಪ್ರಸಾರ ಮಾಡಿದ್ದೀನಿ. ಯಾರದಾದರೂ ಹಾಡು ಅಂದರೆ ಕೆಲವರು ಹಾಡುಗಳು ಪ್ರಸಾರ ಆಗಿರೋದಿಲ್ಲ ಅಂಥವರು ಖಂಡಿತ ಬೇಜಾರಾಗೋದು ಬೇಡ. ದಿನ ನಮ್ಮ ನೆಚ್ಚಿನ ಸಖತ್ ಸಾಂಗ್ಸು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಖಂಡಿತ ನಿಮ್ಮ ನೆಚ್ಚಿನ ಸಂದೇಶಗಳನ್ನು ಕಳಿಸಿ, ಹಾಗೆ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಅಂತ ಹೇಳ್ತಾ ಖಂಡಿತ ಪ್ರಸಾರ ಮಾಡ್ತೀವಿ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ಕಾರ್ಯಕ್ರಮವನ್ನು ಮುಗಿಸೋ ಹೊತ್ತಾಗಿದೆ, 9:37:38. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ನಿಮ್ಮದೇ ಗೀತೆ ಆಕಾಶವೇ ಬೀಳಲಿ ಮೇಲೆ, ನ್ಯಾಯವೇದಿ ವಿರೋಚಿತದಿಂದ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಹಾಗೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಜಿ ಉದಯಶಂಕರ್ ಅವರು. ಸಂಗೀತ ಸಂಯೋಜನೆ ಇದೆ ರಾಜನ್ ನಾಗೇಂದ್ರ.

ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸಮಯ 10:34 ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ ಕಾರ್ಯಕ್ರಮದ ಮಾತುಕತೆಯಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ. ನಮ್ಮ ಕನ್ನಡ ಸಿನಿಮಾ ರಂಗದ ಚಿತ್ರಗಳ ಕುರಿತು ಮಾತಾಡ್ತಾ ಹಾಡುಗಳನ್ನು ಕೇಳುವಂತಹ ಸಮಯ ಇದು. ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಅಣ್ಣ ತಮ್ಮ ಆಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಎಲ್ಲ ಸಂಬಂಧಗಳನ್ನು ಮೀರಿದ್ದು ಸ್ನೇಹ ಸಂಬಂಧ. ಸ್ನೇಹ ಸಂಬಂಧ ಸದಾ ಉಳಿಯುವಂಥದ್ದು. ಏನಂತೀರ? ಯಾರಿಗಾದರೂ ಏನೇ ತೊಂದರೆ ಆದರೂ, ತಪತ್ರೆ ಆದರೂ, ಹೇ ತಕ್ಷಣ ಇರು ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಬರ್ತಾನೆ ಅವನು ಅಂತ ಹೇಳ್ತಾರೆ ಹಾಗೆ, ಅಥವಾ ಹೇ ನನ್ನ ಫ್ರೆಂಡಿಗೆ ಯಾರಿಗೂ ಹೇಳೋಕ್ಕಾಗಲ್ಲ, ಈ ವಿಷಯನ ಅವಳ ಹತ್ರ ಹೇಳ್ಕೊತೀನಿ, ಅವಳು

ಖಂಡಿತ ನನಗೆ ಸಹಾಯ ಮಾಡ್ತಾಳೆ ಅಂತ ಹೇಳಿರೋದನ್ನ ನೀವೆಲ್ಲ ಕೇಳೇ ಇರ್ತೀರ. ಅಂತಹ ಮೌಲ್ಯವಾದ ಸಂಬಂಧ ಅಂದರೆ ಅದು ಸ್ನೇಹ ಸಂಬಂಧ. ಈ ರೀತಿ ಸ್ನೇಹವನ್ನು ಮುಖ್ಯ ಅಂಶವಾಗಿಸಿಕೊಂಡು ಬಂದಂತಹ ಚಲನಚಿತ್ರಗಳ ಕುರಿತು ನಾವಿವತ್ತು ಮಾತಾಡ್ತಾ ಸಾಗೋಣ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಹಾಗೆ ಸುಮಧುರ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ತಪ್ಪದೇ ಟ್ಯೂನ್ ಮಾಡಿ FM ರೈನ್ಬೋ 101.3 ಕನ್ನಡ ಕಮನಬೆಲ್ಲನ್ನು. ಸದ್ಯಕ್ಕೆ ಒಂದು ಸೊಗಸಾದ ಗೀತೆ ಸಿಪಾಯಿ ಚಿತ್ರದಿಂದ ಸ್ನೇಹಕ್ಕೆ ಸ್ನೇಹ ಯಾವಾಗಲೂ ಇರುತ್ತಲ್ಲ, SPB ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಸಮಯ 10:12 ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಸ್ನೇಹ ಅನ್ನೋ ಪದ ಕೇಳ್ತಿದ್ದ ಹಾಗೆ ನಮ್ಮೆಲ್ಲರ ಮನಸ್ಸಿಗೆ ಬರುವಂತಹ ಮೊದಲ ಚಿತ್ರ ಅಂದ್ರೆ ಅದು ದಿಗ್ಗಜರು. ವಿಷ್ಣುವರ್ಧನ್ ಹಾಗೆ ಅಂಬರೀಷ್ ಅವರ ಅಭಿನಯದ ಅಮೋಘವಾದಂತಹ ಚಿತ್ರ ಎಂದ್ರೆ ಅದು ದಿಗ್ಗಜರು. ಏನ್ ಗೊತ್ತಾ, ಶೂಟಿಂಗ್ ವೇಳೆಯಲ್ಲಿ ಅವರು ಆಕ್ಟ್ ಮಾಡ್ತಿದ್ದಾರೆ ಅಂತಾನೆ ಅನ್ನಿಸ್ತಿರ್ಲಿಲ್ವಂತೆ. ಅಂದ್ರೆ ಕ್ರೂ ಮೆಂಬರ್ಸ್ಗಾಗ್ಲಿ ಡೈರೆಕ್ಟರ್ಗಾಗ್ಲಿ ಯಾರಿಗೂ ಇವರು ಆಕ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಸಣ್ಣ ಇದು ಕೂಡ ಬರ್ತಿರ್ಲಿಲ್ವಂತೆ. ಯಾಕಂದ್ರೆ ಅವರಿಬ್ಬರ ಮಧ್ಯೆ ಒಂದು ನಿಜವಾದ ಸ್ನೇಹ, ಒಂದು ಬಾಂಡಿಂಗ್ ಇತ್ತು. ಅವರು ಯಾವುದೇ ಆಕ್ಟಿಂಗ್ ಮಾಡ್ತಿದ್ರು, ನಿಜವಾಗ್ಲೂ ಅವರಿಬ್ಬರ ಮಧ್ಯೆ ಒಂದು ಹುಸಿ ಮುನಿಸಿನ ಸ್ನೇಹ ಅಥವಾ ಒಂದು ತರಲಿಯ ಸ್ನೇಹ ಇತ್ತೇನೋ ಅಂತ, ಅಥವಾ ನಿಜವಾಗ್ಲೂ ಆ ಸ್ನೇಹ ಇತ್ತು, ಆದ್ರೆ ಅದು ಆಕ್ಟಿಂಗ್ ಅಂತಾನೆ ಅನಿಸ್ತಿರ್ಲಿಲ್ವಂತೆ. ನಿಜವಾಗ್ಲೂ ಇವರು ಇವರ ಸ್ನೇಹವನ್ನ ತೆರೆ ಮೇಲೆ ತೋರಿಸ್ತಿದ್ದಾರೆ ಅಂತ ಹೇಳಿ ಅನ್ಸೋ ತರ ಆಕ್ಟ್ ಮಾಡ್ತಿದ್ರಂತೆ. ನಿಜವಾಗ್ಲೂ ಆ ಸಿನಿಮಾನ ನಾವು ಈಗಲೂ ನೆನೆಸ್ಕೊಂಡ್ರೆ ನಮ್ಮ ಸ್ನೇಹಿತರು ನೆನಪಾಗ್ತಾರೆ, ಅಥವಾ ಸ್ನೇಹ ಅಂತ ಕೇಳ್ತಿದ್ದ ಹಾಗೇನೆ ಈ ಫಿಲ್ಮ್ ನೆನಪಾಗತ್ತೆ. ಏನಂತೀರಾ, ನಿಮಗೂ ಸ್ನೇಹ ಅಂತ ಕೇಳಿದಾಗ ಏನ್ ನೆನಪಾಗತ್ತೆ, ಅಥವಾ ನಿಮ್ಮ ಯಾವ ಸ್ನೇಹಿತರು ನೆನಪಾಗ್ತಾರೆ, ಅಥವಾ ಯಾವ ಸಿನಿಮಾ ಬಗ್ಗೆ ನಿಮಗೆ ನೆನಪು ಮೂಡುತ್ತೆ ಅಂತ ಹೇಳಿ ಖಂಡಿತ ನಮಗೆ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480100 9480100 3. ಕೇಳ್ತಾ ಇದ್ರಿ, ಇದು FM ರೈನ್ಬೋ 101.3 ಕನ್ನಡ ಕವನಬೆಲ್ಲು. ಮತ್ತೊಂದು ಅದ್ಭುತ ಗೀತೆ ದಿಗ್ಗಜರು ಅಂತ ಹೇಳಿದ್ಮೇಲೆ ಅದರಲ್ಲಿರೋ ಈ ಗೀತೆಯನ್ನ ಕೇಳಲಿಲ್ಲ ಅಂದ್ರೆ ಹೇಗೆ ಅಲ್ವಾ? ಖಂಡಿತ ಈ ಗೀತೆಯನ್ನ ಪ್ರಸಾರ ಮಾಡಲೇಬೇಕು ಅಂತ ಹೇಳಿ ಖಂಡಿತ ಪ್ರಸಾರ ಮಾಡ್ತಾ ಇದ್ದೀನಿ. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಇದು. ಸಾಹಿತ್ಯ ಹಾಗೂ ಸಂಗೀತವನ್ನ ನೀಡಿದ್ದಾರೆ

0: ಹಂಸಲೇಖ. ಕುಚಿಕು ಕುಚಿಕು ಈ ಗೀತೆ ಕೇಳ್ತಾರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.
1: ನಿಂಗೆ ಶಾನೆ ಕ್ವಾಪ ಕಣ್ಣು.

ಸಮಯ ಆಗಿದೆ 10:54:51. ಸ್ನೇಹ ಅಂದ ತಕ್ಷಣ ನೆನಪಾಗೋ ಮತ್ತೊಂದು ಚಿತ್ರ ಅಂದರೆ ಅದು ಸ್ನೇಹಲೋಕ. ಸ್ನೇಹದಲ್ಲಿ ನಗು, ಹರಟೆ, ಕೋಪ, ಹುಸಿ ಮುನಿಸು ಎಲ್ಲವನ್ನು ಸಹಜ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದೇನೇ ಇದ್ರೂ ಸ್ನೇಹ ಶಾಶ್ವತ ಅಂತ ತೋರಿಸ್ಕೊಟ್ಟಂತಹ ಚಿತ್ರ ಸ್ನೇಹಲೋಕ. ಸ್ನೇಹಕ್ಕಾಗಿ ತ್ಯಾಗ ಮಾಡ್ತೀನಿ ಹೊರತು ಯಾವತ್ತಿಗೂ ಫ್ರೆಂಡ್ಶಿಪ್ಗೆ ಮೋಸ ಮಾಡೋದಿಲ್ಲ ಅಂತ ಹೇಳಿ ಈ ಚಿತ್ರದ ಮೇನ್ ಥೀಮ್ ಆಗಿಸ್ಕೊಂಡು ಈ ಚಿತ್ರವನ್ನು ಚಿತ್ರೀಕರಣ ಮಾಡಿದರು. ಇದೇ ಥರ ಮತ್ತೊಂದು ಚಿತ್ರ ಇದೆ. ಇದು ಸ್ವಲ್ಪ ಹಳೆಯ ಚಿತ್ರ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರ. ರಾಜ್ಕುಮಾರ್, ಅನಂತ್ ನಾಗ್ ಇವರೆಲ್ಲರೂ ಅಭಿನಯ ಮಾಡಿದಂತಹ ಚಿತ್ರ ಇದು. ಕಾಮನಬಿಲ್ಲು ಚಿತ್ರ. ಇದರಲ್ಲೂ ಅಷ್ಟೇ, ಸ್ನೇಹಿತನಿಗಾಗಿ ತ್ಯಾಗ ಮಾಡುವ ಒಂದು ಸಂದರ್ಭ ಬರುತ್ತೆ. ಇವರಿಬ್ಬರ ಸ್ನೇಹ ಹೇಗೆ ಎಂಥದ್ದು ಅಂತಹ ತೋರಿಸಿಕೊಟ್ಟಂತಹ ಚಿತ್ರ ಅಂದರೆ ಅದು ಕಾಮನಬಿಲ್ಲು. ಸ್ನೇಹ ಅಂದ್ರೇ ಹಾಗೆ, ಎಲ್ಲರ ಮನಸ್ಸನ್ನು ಮೃದುವಾಗಿಸುವಂತಹ ಒಂದು ಅತ್ಯಮೂಲ್ಯವಾದ ಸಂಬಂಧ ಅಂತಲೇ ಹೇಳ್ಬೋದು. ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ಅನಿಲ್ ಬಿಷ್ಟಣ್ಣನವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇತ್ತೀಚೆಗೆ ರೀಸೆಂಟಾಗಿ ನನ್ನ ಮಗಳ ಮದುವೆ ಮಾಡಿದೆ. ನಾನು 40 ವರ್ಷದ ಹಿಂದಿನ ಬಾಲ್ಯದ ಸ್ನೇಹಿತ ಅಥವಾ ಸ್ನೇಹಿತರೆಯನ್ನು ಕರೆದು, ಅಂದರೆ ಮದುವೆಗೆ ಕರೆದಿದ್ದೆ. ಎಲ್ಲರಿಗೂ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೆ. ಎಲ್ಲರೂ ಬಂದು ನನ್ನ ಮಗಳ ಮದುವೆಗೆ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು. ಹಾಗೆ ನಾನು ಇಡೀ ದಿನ ನನ್ನ ಸ್ನೇಹಿತರೊಂದಿಗೆ ಕಳೆದೆ. ಒಂದು ಅಳಿಸಲಾಗದ ಕ್ಷಣ ನನ್ನ ಜೀವನದಲ್ಲಿ ಸೃಷ್ಟಿಯಾಯಿತು. ಇದೇ ಅಲ್ವಾ ಸ್ನೇಹ ಸಂಬಂಧ ಅಂದರೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾನೇ ಧನ್ಯವಾದಗಳು, ಕೇಳಿ ತುಂಬಾನೇ ಖುಷಿ ಆಯಿತು ಅಂತ ಹೇಳ್ತಾ. ಮತ್ತೊಬ್ಬರು ನಮಗೆ ಸ್ನೇಹಲೋಕ ಪಿಕ್ಚರ್ ಅಂದರೆ ತುಂಬ ಇಷ್ಟ, ಅದರಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇದ್ರು ಸ್ನೇಹಿತರ ಸಿನಿಕಟ್ಟೆನ ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೆ. ಹಾಗೆ ಮಧುರವಾದ ಗೀತೆಗಳು ಮೂಡಿ ಬರ್ತಾ ಇದೆ ಅಂತ ಹೇಳಿ ಶಿವರಾಮ ರೆಡ್ಡಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಹರಿ ಅವರು, ನಮಗೂ ಕೂಡ ಸ್ನೇಹಲೋಕ ಚಿತ್ರ ತುಂಬಾನೇ ಇಷ್ಟ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ನೇಹ ಅಂದರೆ ನೆನಪಾಗೋದು ಕರ್ಣ ಮತ್ತು ದುರ್ಯೋಧನನ ಸ್ನೇಹ, ಹಾಗೆ ಕೃಷ್ಣ ಮತ್ತು ಸುಧಾಮರ ಸ್ನೇಹ ಅಂತ ಹೇಳಿ, ಸ್ನೇಹ ಎನ್ನೆಂದಿಗೂ ಅಮರ ಅಂತ ಹೇಳಿ ಹನುಮಂತರಾಯಪ್ಪ ಅವರು, ಹಾಗೆ ಶಕುಂತರ ಅವರು ಹೊಳಕಲ್ಲಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಜವಾದ ಮಾತು, ಎಲ್ಲದಕ್ಕಿಂತ ಮೊದಲು ನೆನಪಾಗೋದು ಸ್ನೇಹ ಅಂದರೆ ಅದು ಕೃಷ್ಣ ಸುಧಾಮ, ಹಾಗೆ ನೀವೇ ಹೇಳಿದ ಹಾಗೆ ಕರ್ಣ ಮತ್ತು ದುರ್ಯೋಧನ. ಏನೇ ಆಗಿರ್ಬೋದು, ನಾನು ನನ್ನ ಸ್ನೇಹಿತನೊಂದಿಗೆ ನಿಲ್ತೀನಿ ಅಂತ ನಿಂತ ಒಬ್ಬ ಏನು ಅಸಾಮಾನ್ಯ ವೀರ ಅಂದರೆ ಅದು ಕರ್ಣ. ಅಥವಾ ಸುಧಾಮನಿಗಾಗಿ, ನನ್ನ ಸ್ನೇಹಿತನಿಗಾಗಿ ಇಡೀ ಒಂದು ಪ್ರಪಂಚವನ್ನೇ ಸೃಷ್ಟಿಸಿಕೊಟ್ಟಂತಹ ಭಗವಂತ ಅಂದರೆ ಅದು ಕೃಷ್ಣ. ಎಂತಹ ಅಮರವಾದ ಸ್ನೇಹ ಅಲ್ವಾ ಇದು. ಸಾಮಾನ್ಯ ಮನುಷ್ಯನಿಗಾಗಿರ್ಬೋದು ಅಥವಾ ಭಗವಂತನಿಗೂ ಆಗಿರ್ಬೋದು, ಸ್ನೇಹ ಅನ್ನೋದು ಒಂದೇ ರೀತಿಯಲ್ಲಿ ಕಾಣುತ್ತೆ ಅಂತ ಹೇಳ್ಬೋದು. ಏನಂತೀರಾ? ಹಾಗೆ ಮೇಡಮ್, ನನಗೆ ಸ್ನೇಹ ಅಂದರೆ ನೆನಪಾಗೋದು ನನ್ನ ಫ್ರೆಂಡ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ವರುಣ್ ಅವರು. ಹಾಗೆ ಮಾದನ ಹೆಪ್ಪರಗಿಯಿಂದ ನಮಗೆ ಶಿವಲಿಂಗಪ್ಪ ಬದ್ರೆ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಸಿನಿಮಾಗಳ ಲಿಸ್ಟನ್ನೇ ಕಳಿಸ್ಕೊಟ್ಟಿದ್ದಾರೆ ನನಗೆ. ಕನ್ನಡ ಸಿನಿಮಾ ಅಂದರೆ ಈ ಚಿತ್ರಗಳು ನೆನಪಾಗುತ್ತೆ ಅಂತ ಫ್ರೆಂಡ್ಸ್, ಅದು ಚಾರ್ಲಿ ಆಗಿರ್ಬೋದು, ಕಿರಿಪಾಟಿ, ಗೋಧಿಬಣ್ಣ, ಸಾಧಾರಣ ಮೈಕಟ್ಟು, ದೋಸ್ತಿ, ಹೀಗೆ ಸಾಕಷ್ಟು ಚಿತ್ರಗಳು ನನಗೆ ನೆನಪಾಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸ್ನೇಹ ಎಂಬುದು ಇಬ್ಬರ ವ್ಯಕ್ತಿಗಳ ನಡುವೆ ಇರುವ ಸುಂದರವಾದಂತಹ ಭಾವನೆ, ಸ್ಫೂರ್ತಿ, ವಿಶ್ವಾಸ, ಖುಷಿ, ದುಃಖದಲ್ಲಿ ಸಮಾಧಾನ ಪಡಿಸುವ ಬಂಧ ಅಂದರೆ ಅದು ಸ್ನೇಹ. ಯಾವತ್ತೂ ಸ್ನೇಹ ಜೊತೆಗಿದ್ದರೆ ಯಾವ ಕೆಲಸವನ್ನಾದರೂ ನಾವು ಮಾಡಬಹುದು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾನೇ ಧನ್ಯವಾದಗಳು. ಹಾಗೆ ಮತ್ತೊಬ್ಬರು ರಬಕವಿಯಿಂದ ಸರ್ವೇಶ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ರಶ್ಮಿ, ಮಿತೇಶ್, ಶೋಭಾ, ನಾಗಪ್ಪ, ಇವರೆಲ್ಲರೂ ಸಂದೇಶವನ್ನು ಕಳಿಸಿ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿ ನಗರಿಂದ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೇಳೋ ಮೇಡಮ್, ಎಲ್ಲ ಸಂಬಂಧಕ್ಕಿಂತ ಸ್ನೇಹ ಸಂಬಂಧ ನನಗೆ ತುಂಬಾ ದೊಡ್ಡದು ಅಂತ ಅನಿಸುತ್ತೆ. ನನ್ನ ಕುಚುಕು ಫ್ರೆಂಡ್ಸ್ ಅಂದರೆ ಭರತ್ ಹಾಗೆ ಸಂತೋಷ್ ಅಂತ ಹೇಳಿ ಮಂಜುನಾಥ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ಹೇಳಿದ ಹಾಗೆ ಫ್ರೆಂಡ್ಸ್ ಅಂದರೆ

ಅವರ ಇಬ್ಬರ ಫ್ರೆಂಡ್ಸ್ ನೆನಪಾಗ್ತಾರೆ ಅಂತ ಅನಿಸುತ್ತೆ. ಸುಜಾತ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ನಮಗೆ ಕೋದಂಡರಾಮ ಮೂವಿ ಅಂದರೆ ತುಂಬ ಇಷ್ಟ ಆಗುತ್ತೆ, ಹಾಗೆ ಸ್ನೇಹಲೋಕ ಅಂದರೆ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ರೂಪಾ ಲಕ್ಷ್ಮೀಕಾಂತ್ ತೇಜಸ್ವಿನಿ ಯಶವಂತ್ ಇವರೆಲ್ಲರೂ ಚನ್ನನಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸ್ನೇಹಲೋಕ ಇಷ್ಟ ಅಂತ ಹೇಳಿ ಕೆಂಪರಾಜು ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ಸ್ನೇಹಲೋಕ ಇಷ್ಟ ಆಗುತ್ತೆ, ಯಾಕಂದರೆ ಅದರಲ್ಲಿ ಎಲ್ಲ ರೀತಿಯ ಒಂದು ಭಾವನೆಯನ್ನು ತೋರಿಸಿದ್ದಾರೆ. ಹರಟೆ ಆಗಿರ್ಬೋದು, ಹುಸಿಮನಿ ಸೂಕೋಪ, ರಮೇಶ್ ಅರವಿಂದ್ ಅವರ ನಟನೆ ಅಂತೂ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾ ಮತ್ತೊಂದು ಗೀತೆ ಸ್ನೇಹಲೋಕ ಅಂದಮೇಲೆ ಸ್ನೇಹಲೋಕ ಚಿತ್ರದಿಂದ ಗೀತೆ ಬೇಡ್ಬೇಡ್ರಿ, ಖಂಡಿತ ಪ್ರಸಾರ ಮಾಡೋಣ. ಸ್ನೇಹಲೋಕ ಚಿತ್ರದಿಂದ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಗಂಟೆ 38:51 ಸ್ನೇಹ ಸಂಬಂಧದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸ್ನೇಹ ಅಂದರೆ ಹೇಗಿರಬೇಕು ಅಂತ ತೋರಿಸ್ಕೊಂಡಂತಹ ಚಿತ್ರಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಆದರೆ ಇನ್ನೂ ಪುಟ್ಟ ಮನಸ್ಸು, ಯಾರು ಬೇಕು ಯಾರು ಬೇಡ ಅಂತ ಅರಿಯದೇ ಇರುವಂತಹ ಟೈಮ್, ಅಂತಹ ಟೈಮ್ನಲ್ಲಿ ಆಗೋ ಪರಿಶುದ್ಧ ಸ್ನೇಹ ಶುರುವಾಗೋದು ಯಾವ ಟೈಮಲ್ಲಿ ಗೊತ್ತಲ್ಲ, ಸ್ಕೂಲ್ ಅಥವಾ ಕಾಲೇಜ್ ಡೇಸ್ನಲ್ಲಿ. ಇವ್ರು ಬೇಕು ಇವ್ರು ಬೇಡ ಅಥವಾ ಈ ಥರ ಇರಬೇಕು ಸ್ನೇಹಿತರು, ಈ ಥರ ಇರಬೇಕು ಅನ್ನೋದು ಏನೂ ಇಲ್ಲದೆ ಪರಿಶುದ್ಧವಾದಂತಹ ಸ್ನೇಹ ಹುಟ್ಕೊಳ್ಳೋದೇ ಆ ಟೈಮಲ್ಲಿ. ಏನೇ ಆಗಲಿ ನನಗೆ ಫ್ರೆಂಡ್ಸ್ ಬೇಕು, ಇವರು ನನ್ನ ಬೆಸ್ಟ್ ಫ್ರೆಂಡು, ಇವಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ತಿರುಗುವ ಸಮಯ ಕಾಲೇಜ್ ಅಥವಾ ಸ್ಕೂಲ್ ಡೇಸ್. ಸ್ನೇಹದ ನಿಜವಾದ ಅರ್ಥ ಗೊತ್ತಿಲ್ಲದೇ ಇದ್ರೂ ಕೂಡ ಅಂಥ ಟೈಮಲ್ಲಿ ಸ್ನೇಹಿತರು ಮಾತ್ರ ಬೇಕೇ ಬೇಕು ನೋಡಿ. ಎಲ್ಲಿಗೆ ಹೋದ್ರೂ ಸ್ನೇಹಿತರನ್ನ ಪಕ್ಕದಲ್ಲೇ ಇಟ್ಕೊಂಡು ಹೋಗೋದು, ಏ ಬಾರು ಹೋಗಿ ಬರೋಣ, ಏ ಬಾರೇ ಹೋಗಿ ಬರೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಿದ್ದಂತಹ ಸಮಯ ಹೊಂದಿದೆ. ಈ ತರಹ ಸ್ನೇಹವನ್ನು ತೋರಿಸ್ಕೊಟ್ಟಂತಹ ಚಿತ್ರಗಳು ಅಂದರೆ ಯಾವುದು, ಕಿರಿಪಾಡಿ ಅಂತ ಹೇಳ್ಬೋದು. ಕಿರಿಪಾಡಿಲಿ ಆ ಫ್ರೆಂಡ್ಶಿಪ್ಪು, ಆ ತಲಹರಟೆಗಳು ಎಲ್ಲವೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಏಳು ಬೀಳು, ಆ ವಯಸ್ಸಿನ ಏಳು ಬೀಳಾಗಿರ್ಬೋದು, ಕಲಿಕೆ ಆಗಿರ್ಬೋದು, ಸೋಲು ಗೆಲುವು ಎಲ್ಲದರೊಟ್ಟಿಗೆ ನಿಲ್ಲುವ ಸ್ನೇಹ ಅದು. ಅಂತಹ ಚಿತ್ರಗಳನ್ನು ಕುರಿತು ಮಾತಾಡ್ತಾ ಸಾಕ್ತಾ ಇದ್ದೀವಿ. ಹಾಗೆ ಸಂದೇಶಗಳ ಕಡೆ ನೋಡೋದಾದರೆ ನಮ್ಮ ಚಂದನವನದಲ್ಲಿ 100+ ಚಿತ್ರಗಳು ಬಂದಿದೆ ಇಂತಹ ಸ್ನೇಹ ಸಂಬಂಧಕ್ಕೆ ಸಂಬಂಧಿಸಿದಂತೆ. ಆದರೆ ಎಲ್ಲ ಚಿತ್ರಗಳು ನಮಗೆ ಇಷ್ಟಾನೇ ಅಂತ ಹೇಳಿ ಚಿದಾನಂದ ಅವರು ಹೊಸದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಸ್ನೇಹ ಅಂತ ಬಂದಾಗ ನನಗೆ ತಕ್ಷಣ ನೆನಪಾಗೋದು ಯಾವ ಗೀತೆ ಅಂದರೆ ಅದು ಸ್ನೇಹದ ಕಡಲಲ್ಲಿ ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗೂ ಕೂಡ ಅದೇ ಗೀತೆ ನೆನಪಾಗುತ್ತೆ ನೋಡಿ, ಹಾಡು ಕೂಡ ಪ್ರಸಾರ ಆಗೋಯಿತು. ಮತ್ತೆ ಅವೆಲ್ಲ ಸಂದೇಶಗಳು ಬಂದಿದೆ ಅಂತ ನೋಡೋದಾದರೆ ಕಿಷ್ಕಿಂದಾನಗರದಿಂದ ಗಂಗಾವತಿ ಈರಣ್ಣ ಅವರು ಕೂಡ ನಮಗೆ ಹಾಡುಗಳೆಲ್ಲ ತುಂಬ ಇಷ್ಟ ಆಗ್ತಾ ಇದೆ, ಸ್ನೇಹ ಸಂಬಂಧದ ಹಾಡುಗಳು ತುಂಬಾನೇ ಮಧುರವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ನೇಹ ಅಂದರೆ ಯಾವುದೇ ಅಪೇಕ್ಷೆ ಇಲ್ಲದೆ ನಂಬಿಕೆ, ಪ್ರೀತಿ ಮತ್ತು ಪರಸ್ಪರ ಗೌರವದ ಮೇಲೆ ನಿಂತಿರುವ ಒಂದು ಸುಂದರವಾದ ಬಾಂಧವ್ಯ. ಇದು ಕೇವಲ ಸಮಯ ಕಳೆಯುವಷ್ಟೇ ಅಲ್ಲ, ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಲ್ಲುವ ಭರವಸೆ ಮತ್ತು ಯಾವುದೇ ರಕ್ತ ಸಂಬಂಧವಿಲ್ಲದಿದ್ದರೂ ಕೂಡ ಹೃದಯದಿಂದ ಆಪ್ತವಾಗುವ ಒಂದು ಪವಿತ್ರವಾದ ಸಂಬಂಧವಾಗಿದೆ ಅಂತ ಹೇಳಿ ಸ್ನೇಹದ ಪ್ರಮುಖ ಲಕ್ಷಣಗಳನ್ನು ಬೇರೆ ಕಳಿಸಿದರೆ ಅದು ನಂಬಿಕೆ. ನಂಬಿಕೆ ಅಂದರೆ ಸಂಬಂಧದ ಭದ್ರ ಬುನಾದಿ. ನಂಬಿಕೆ ಇರಬೇಕು ಸ್ನೇಹದಲ್ಲಿ, ಹಾಗೆ ಬೆಂಬಲ ಇರಬೇಕು, ಸಪೋರ್ಟ್, ಸುಖ ದುಃಖಗಳಲ್ಲಿ ಭಾಗಿಯಾಗುವುದು, ಹಾಗೆ ಸಮಾನತೆ ಈಕ್ವಾಲಿಟಿ ಇರಬೇಕು, ಯಾವುದೇ ಹಂಗಿಲ್ಲದೆ ಮುಕ್ತವಾಗಿ ಮಾತನಾಡೋದು. ಇಂತಹ ಅದ್ಭುತವಾದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ ಅಂದರೆ ತುಂಬಾ ಖುಷಿಯಾಯಿತು ಓದಿ ಅಂತ ಹೇಳ್ಬೋದು. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಹಾಡ್ಲಿ ಮಡವಳ್ಳಿ ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ನಿಮ್ಮ ಗೆಳೆತನ ಹೀಗೆ ಇರಲಿ ಅಂದರೆ ನಮ್ಮ ಮತ್ತು ಆಕಾಶವಾಣಿಯ ಗೆಳೆತನ ಹೀಗೆ ಇರಲಿ ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾವು 100+ ಹೆಚ್ಚು ಮಂದಿ ಸ್ನೇಹಿತರು 30 ವರ್ಷಗಳ ಹಿಂದೆ ಕಿರ್ಲೋಸ್ಕರ್ ಸಂಸ್ಥೆಯಲ್ಲಿ ಉದ್ಯೋಗಿಗಳಾಗಿದ್ದು ಈಗ 10 ವರ್ಷದಿಂದ ವಾಟ್ಸಪ್ ಗ್ರೂಪಲ್ಲಿ ಮತ್ತೆ ಎಲ್ಲ ಸಂಪರ್ಕ, ಮತ್ತೆ ಎಲ್ಲ ಸೇರಿಕೊಂಡಿದೆ, ಎಲ್ಲ ಮಾತಾಡಿಕೊಂಡು ಸ್ನೇಹ ಸಮಾರಂಭಗಳನ್ನು ಆಯೋಜಿಸಿಕೊಂಡು ಸಂತೋಷದ ಕ್ಷಣಗಳನ್ನು ಕಳೀತೀವಿ, ಹಳೆಯ ನೆನಪುಗಳನ್ನು ಹಂಚ್ಕೊಳ್ತೀವಿ, ಹಳೆಯ ಸ್ನೇಹವನ್ನು ನೆನೆಸ್ಕೊಳ್ತೀವಿ, ಹಾಗೆ ಇನ್ನಷ್ಟು ಗಟ್ಟಿ ಮಾಡ್ಕೊತೀವಿ ಅಂತ ಹೇಳಿ ಎಲ್ಲ ಸೇರಿದಾಗ ಅದ್ರ ಮಜಾನೇ ಬೇರೆ ಅಂತ ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ರಾಮರತ್ನ ಅವರು ರಾಜರಾಜೇಶ್ವರಿ ನಗರದಿಂದ ತುಂಬಾ ಧನ್ಯವಾದಗಳು. ಹಾಗೆ ಸ್ನೇಹ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಬೇರೆ ಯಾವುದಿದೆ ಹೇಳಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗ್ಲೂ ಸ್ನೇಹ ಸಂಬಂಧಕ್ಕಿಂತ ಯಾವುದೇ ರೀತಿ ಬೇರೆ ಸಂಬಂಧ ಬೇಡ ಅಂತ ಹೇಳಬಹುದು ನಾವು. ಹಾಗೆ FM ರೈನ್ಬೋ ಸ್ನೇಹ ಸಂಬಂಧಕ್ಕೆ ದೊಡ್ಡ ಸೇತುವೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರಿವರು, ಸುಧಾ ಅವರು ನಮಗೆ, ಸುಧಾ ಬೂದಿಹಾಳವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ತುಂಬಾ ಧನ್ಯವಾದಗಳು ಅಂತ ಹೇಳಿ. ಮತ್ತು ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಇನ್ನೂ ಸಂದೇಶಗಳು ಬರ್ತಾ ಇದೆ. ಹಾಗೆ ಹಾಡುಗಳನ್ನು ಕೂಡ ಕೇಳೋ ಟೈಮ್ ಅಲ್ವೇನ್ರಿ ಇದು, ಹಾಡುಗಳಿರಲೇಬೇಕು ನಿಮ್ಮ ಮನೋರಂಜನೆಗಾಗಿ. ಮತ್ತೊಂದು ಸೊಗಸಾದ ಗೀತೆ ಜಾಲಿ ಡೇಸ್ ಚಿತ್ರದಿಂದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಚಿತ್ರ ಕೂಡ ಅಷ್ಟೇ, ಏನು ಸ್ನೇಹ ಅಂದರೆ ಏನು, ಆ ಸ್ನೇಹದ ಜೊತೆಗೆ ಜೀವನದ ಹಾದಿಯನ್ನು ಕೂಡ ಕಂಡುಕೊಳ್ಳೋದು. ಏನು ಗೊತ್ತಾ, ನಾನು ಮಾತ್ರ ಓ ನಾನು ಇಂಟರ್ವ್ಯೂ ಪಾಸ್ ಆಗಬೇಕು ಅಥವಾ ನಾನು ಎಕ್ಸಾಮ್ ಪಾಸ್ ಆಗಬೇಕು ಅಂತ ಅಂದೆ, ನನ್ನ ಎಲ್ಲ ಸ್ನೇಹಿತರು ನನ್ನೊಟ್ಟಿಗೆ ಎಲ್ಲ ಕೂತು ಗ್ರೂಪ್ ಸ್ಟಡೀಸ್ ಮಾಡಿ ನಾವೆಲ್ಲರೂ ಒಟ್ಟಿಗೆ ಪಾಸ್ ಆಗೋಣ ಅಂತ ಹೇಳಿ ಓದ್ತಿದ್ದಿದ್ದ ಟೈಮು ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ. ಆ ತರಹ ತೋರಿಸ್ಕೊಟ್ಟಂತಹ ಸಿನಿಮಾ ಇದು ಜಾಲಿ ಡೇಸು. ಆ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಸಂಗಡಿಗರು ಇವರಿಗೆ ಜೊತೆಯಾಗಿದ್ದಾರೆ, ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಕವಿರಾಜ್. ಕೇಳ್ತಾರೆ FM 9.3 ಕನ್ನಡ ಗಮನಬೆಲ್ಲನ್ನ.

ಸಮಯ 10:52:45 ಈ ಸ್ನೇಹ ಸಂಬಂಧದ ಕುರಿತಾದ ಚಲನಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಅಂತ ಹೇಳಿ ಅನುಷಾ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಹಾಗೆ ಮಧುಮತಿ ಕರಮಡಿಯವರು ಕೂಡ ನಮಗೆ ಇಂದಿನ ಸಿನಿಚಿಟಿಯಲ್ಲಿ ಸ್ನೇಹಕ್ಕೆ ಸಂಬಂಧವಿರುವ ಕನ್ನಡ ಹಾಡುಗಳು ಹಾಗೆ ಚಿತ್ರಗಳ ಕುರಿತಾದ ಮಾತು ನಮಗೆ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ ಆಗಿದೆ 10:53:20. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸದಾ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಕನ್ನಡ ಕವನಬಿಲ್ಲನ್ನ. ಕಿರಿಕ್ ಪಾಟಿ ಚಿತ್ರದಿಂದ ಮತ್ತೊಂದು ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ವರುಣ್ ರಾಮಚಂದ್ರ ಅವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ರಕ್ಷಿತ್ ಶೆಟ್ಟಿಯವರು, ಹಾಗೆ ಸಂಗೀತ ಸಂಯೋಜನೆ ಇದೆ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10:00-6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. 11:05 ಆಪ್ಕಿ ಪಸಂದಲ್ಲಿ ನಾವಿದ್ದೇವೆ. ಆಪ್ಕಿ ಪಸಂದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ನಿಮ್ಮಿಷ್ಟದ ಹಳೆಯ ಹಿಂದಿ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸುವಂತಹ ಸಮಯ ಇದು. ಪ್ರತಿದಿನ ಮಧ್ಯಾಹ್ನ 11:00 ತನಕ, ಸೋಮವಾರದಿಂದ ಶನಿವಾರ ತನಕ ಆಪ್ಕಿ ಪಸಂದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ನೀವು ಕೇಳಿಸಿಕೊಳ್ಳಬಹುದು. ಹಳೆಯ ಹಿಂದಿ ಹಾಡುಗಳಿಗೆ ಆದ್ಯತೆ ಅಂತ ಹೇಳ್ತಾ ನೀವೇ ಇಷ್ಟಪಟ್ಟಂತಹ, ನೀವೇ ರಿಕ್ವೆಸ್ಟ್ ಮಾಡಿದಂತಹ ಗೀತೆಗಳನ್ನ ಕೇಳಿಸ್ತಾ ಇದೀವಿ. ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ. ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ಗೆ ಯಾರೆಲ್ಲ ರಿಕ್ವೆಸ್ಟ್ ಕಳಿಸಿದ್ದಾರೆ ಅಂದ್ರೆ ರೂಪಾ ಪಾಂಡುರಂಗರಾವ್, ಹಾಗೆ ಶಶಿಕಲಾ ಮತ್ತು ದಿಲೀಪ್ ಕಲ್ಯಾಣ್ಕರ್, ಹಾಗೆ ನಾಗರತ್ನ ರಾಜಾಜಿನಗರಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾನಾರಾಯಣ್ ಅವರು ಬೆಂಗಳೂರಿನಿಂದ, ಹಾಗೆ ಎನ್ಆರ್ ಪ್ರಸಾದ್, ಅಖಿಲ ಪ್ರಸಾದ್ ರಾಜಾಜಿನಗರದಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹಾಗೆಯೇ ನಮಗೂ ಕೂಡ ಒಂದು ಹಾಡ್ ಬೇಕು ಅಂತ ದಿವಾಕರ್ ಶೆಣಾಯಿ ಅವರು ಮೂಡಬಿದ್ರೆಯಿಂದ ಸಂದೇಶ ಕಳಿಸಿದ್ರು. ಮತ್ತು ಶುಭೋದಯ ಅಂತ ಹೇಳ್ತಾ ನಮಗಾಗಿ ಒಂದು ಗೀತೆ ಬೇಕು ಅಂತ ವಿಲಿಯಂ ಪಲ್ಲರ್ ಪಲ್ಲರ್ಟ್ಕಾ ಪುತ್ತೂರಿನಿಂದ ಸಂದೇಶ ಕಳಿಸಿದ್ರು. ನಿಮ್ಮೆಲ್ಲರಿಗೂ ಕೂಡ

0: ನಿಮ್ಮ ಪ್ರೀತಿಯ ಗೀತೆಗಳನ್ನ ಕೇಳಿಸುವಂತಹ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತಷ್ಟು ಚಂದದ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ FM ರಾಯಂಬೋದಲ್ಲಿ ಪ್ರಸಾರ ಆಗ್ತಾ ಇದೆ. ಮತ್ತೆ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಸಮಾಚಾರವನ್ನ ಹೇಳಬಹುದಾದಂತಹ ಸಮಯ ಇದು. ಈ ಒಂದು ಚಿತ್ರಕ್ಕಾಗಿ ಮಧುಬಾಲ ಅವರು ಈಗಾಗಲೇ ಇಂಡಸ್ಟ್ರಿಯಲ್ಲಿ ಚಾರ್ಜ್ ಮಾಡ್ತಾ ಇದ್ದದಕ್ಕಿಂತ ತುಂಬಾನೇ ಕಡಿಮೆ ಹಣಕ್ಕೆ ಒಪ್ಕೊಂಡ್ರು. ಯಾಕೆಂದ್ರೆ ಆ ಒಂದು ಕ್ಯಾರೆಕ್ಟರ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ತು ಮಾತ್ರ ಅಲ್ಲ, ಇದುವರೆ ತನಕ ಈ ಬಗ್ಗೆ ಪಾತ್ರ ನಾನು ಮಾಡಿಲ್ಲ ಅಂತ ಯೋಚನೆ ಮಾಡಿ ಆ ಒಂದು ಚಿತ್ರಕ್ಕೆ ಅವರು ಸೈನ್ ಮಾಡಿದ್ರು ಮತ್ತೆ ಒಪ್ಪಿಗೆ ಕೊಟ್ರು. ಆ ಕಾಲಕ್ಕೆ ಅವರು 2 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡಿತಾ ಇದ್ರಂತೆ. ಆದರೆ ಈ ಒಂದು ಚಿತ್ರದ ಕಥೆಯನ್ನು ನೋಡಿ ಅವರಿಗೆ ಎಷ್ಟು ಇಷ್ಟ ಆಯಿತು ಅಂತಂದ್ರೆ, ಮತ್ತೆ ಅವರಿಗೆ ಆ ಪಾತ್ರ ಮಾಡೋದಕ್ಕೆ ಎಷ್ಟು ಆಸೆ ಆಯಿತು ಅಂತಂದ್ರೆ, ಬರೀ 1.25 ಲಕ್ಷಕ್ಕೆ ಅಂದರೆ 75,000 ಡಿಸ್ಕೌಂಟ್ ಕೊಟ್ಟು ಬರೀ 1.25 ಲಕ್ಷಕ್ಕೆ ಈ ಒಂದು ಚಿತ್ರ ಮಾಡೋದಕ್ಕೆ ಅವರು ಒಪ್ಕೊಂಡ್ರಂತೆ. ಯಾವುದು ಆ ಚಿತ್ರ, ಹಾಗೆ ಯಾರು ಆ ನಿರ್ದೇಶಕರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿರ್ದೇಶಕರ ಹೆಸರನ್ನ ಹೇಳ್ಬಿಡ್ತೀನಿ. ಶಕ್ತಿ ಸಮಂತ ಅವರ ಒಂದು ಚಿತ್ರಕ್ಕಾಗಿ ಈ ಒಂದು ಡಿಸಿಷನ್ನ ತಗೊಂಡ್ರು ಮಧುಬಾಲ ಅವರು. ಯಾವ ಚಿತ್ರ ಇರಬಹುದು, ಗೆಸ್ ಮಾಡ್ತಾ ಇರಿ. ಚಂದದ ಗೀತೆಗಳಂತೂ ನಿಮ್ಮ ಜೊತೆಯಾಗಿ ಬರ್ತಾ ಇರುತ್ತೆ.
1: ದಿಲ್ ಹೈ ಬೇಕರಾರ್
2: ನಾನಾ ನಾನಾ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇದೀಗ ಯಾರೆಲ್ಲ ಕೂಡ ಸರಿಯಾಗಿ ಗೆಸ್ ಮಾಡಿದ್ರು ಅಂದ್ರೆ ಎನ್ ಆರ್ ಪ್ರಸಾದ್ ಹಾಗೆ ನೇತ್ರಾ ಅವರು ಮತ್ತೆ ಎ ಹರಿಹರನ್. ಇಷ್ಟು ಜನರ ಗೆಸ್ ಸರಿಯಾಗಿತ್ತು. ಹೌರಾ ಬ್ರಿಡ್ಜ್ ಈ ಒಂದು ಚಿತ್ರಕ್ಕಾಗಿ ಮಧುಬಾಲ ಅವರು ಆ ಒಂದು ಪಾತ್ರವನ್ನ ಇಷ್ಟಪಟ್ಟು ತುಂಬಾ ಕಡಿಮೆ ದುಡ್ಡಿಗೆ ಒಪ್ಪಿಕೊಂಡು ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದ್ದು. ಅಂದ್ರೆ ಶಕ್ತಿ ಸಾಮಂತ ಅವರು 1957ರಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಇಂದಾಗಿ ತುಂಬಾ ದಿನಗಳ ಕಾಲ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ಹಾಗೆ ಆಯ್ತಂತೆ. ಮತ್ತೆ ಆ ಸಮಯದಲ್ಲಿ ಅವರಿಗೆ ತಲೆಯಲ್ಲಿ ಬಂದಂತಹ ಚಿತ್ರದ ಕನಸೇ ಹೌರಾ ಬ್ರಿಡ್ಜ್. ಈ ಒಂದು ಚಿತ್ರದ ಎಳೆಯನ್ನ ಕುಮಾರ್ ಅಶೋಕ್ ಕುಮಾರ್ ಅವರ ಹತ್ರ ಹೇಳಿದಾಗ ಅಶೋಕ್ ಕುಮಾರ್ಗೆ ತುಂಬಾನೇ ಇಷ್ಟ ಆಯ್ತಂತೆ ಸಿನಿಮಾದ ಕಥೆ. ಖಂಡಿತ ನಾ ಈ ಚಿತ್ರ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆದ್ರೆ ಒಂದೇ ಒಂದು ತೊಂದರೆ ಇತ್ತು. ಏನು ಅಂದ್ರೆ ಸಮಂತ ಅವರಿಗೆ ಅವತ್ತಿನ ಕಾಲದಲ್ಲಿ ಟಾಪ್ ನಾಚ್ ಅಂತ ಅನ್ಸ್ಕೊಳ್ಳುವಂತಹ ತುಂಬಾನೇ ಒಳ್ಳೆ ಹೀರೋಯಿನ್ ಬೇಕಿತ್ತು ಎಡ್ನಾ ಕ್ಯಾರೆಕ್ಟರ್ ಮಾಡೋದಕ್ಕೆ. ನಿಜಕ್ಕೂ ಅಷ್ಟು ಚಂದ ಇರಬೇಕು, ಹಾಗೇನೆ ಆಕ್ಟಿಂಗ್ ಸ್ಕಿಲ್ಸ್ ಕೂಡ ತುಂಬಾ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿದ್ರು. ಮೊದಲಿಗೆ ನರ್ಗೀಸ್ ಅವ್ರನ್ನ ಯೋಚನೆ ಮಾಡಿದ್ರಂತೆ, ಅದಾದ್ಮೇಲೆ ನಿಮ್ಮಿ ಅವರ ಕುರಿತಾಗೂ ಕೂಡ ಯೋಚನೆ ಮಾಡಿದ್ರಂತೆ. ಆದರೂ ಕೂಡ ಅವರ ಮನಸ್ಸಿಗೆ ಯಾಕೋ ಸಮಾಧಾನ ಸಿಕ್ಕಲಿಲ್ವಂತೆ. ಮಧುಬಾಲ ಅವರ ಹೆಸರು ಎಷ್ಟೇ ಸಲ ಮನಸ್ಸಿಗೆ ಬಂದರೂ ಕೂಡ ನಮಗೆ ಕೈಗೆಟುಕದ ತಾರೆ ಆಕೆ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ರಂತೆ. ಆದರೆ ಅಶೋಕ್ ಕುಮಾರ್ ಅವರು ಕನ್ವಿನ್ಸ್ ಮಾಡಿದ್ರಂತೆ ಶಕ್ತಿ ಸಾಮಂತ ಅವರಿಗೆ. ಇಲ್ಲ ಇಲ್ಲ, ಒಂದ್ಸಲ ಅವರಿಗೆ

ಹೇಳಿ ಟ್ರೈ ಮಾಡೋಣ ಅಂತ ಹೇಳಿ, ಹಾಗೆ ಕತೆ ಹೇಳಿ ಟ್ರೈ ಮಾಡಿದಾಗ ತುಂಬಾನೇ ಇಷ್ಟಪಟ್ಟು ಮಧುಬಾಲ ಅವರು ಈ ಒಂದು ಚಿತ್ರಕ್ಕಾಗಿ ತಮ್ಮ ಡೇಟ್ಸ್ನ ಕೊಟ್ರಂತೆ. 2 ಲಕ್ಷ ಅವತ್ತಿಗಾಗಲೇ ಚಾರ್ಜ್ ಮಾಡ್ತಾ ಇದ್ರು, ಇನ್ನೂ ಹೆಚ್ಚಾಗಿ ಹಣವನ್ನು ಕೇಳಬಹುದಿತ್ತು ಅವರು. ಅವಾಗ ಬಹುಶಃ ಇವರು ಹಿಂದೆ ಸರಿಯುತ್ತಾ ಇದ್ರೇನೋ, ಸಿನಿಮಾ ಮಾಡೋದನ್ನೇ ತಪ್ಪಿ ಹೋಗ್ತಿತ್ತೇನೋ. ಆದರೆ ಹಾಗೇನೂ ಆಗಲಿಲ್ಲ ನೋಡಿ, ಇಂಥದ್ದೊಂದು ಅದ್ಭುತವಾದಂತಹ ಚಿತ್ರ, ಚಿತ್ರ ವಿಮರ್ಶಕರು ಹಾಗೇನೆ ರಸಿಕರು ಇಬ್ಬರೂ ಕೂಡ ಇಷ್ಟಪಡುವಂತಹ ಚಿತ್ರ ಬರುವುದು ಭಾಗ್ಯದಲ್ಲಿತ್ತು ಅಂತ ಅನ್ಸುತ್ತೆ. ಬರೀ 1.5 ಲಕ್ಷಕ್ಕೆ ಒಪ್ಕೊಂಡು, ಸಂಭಾವನೆಗೆ ಒಪ್ಕೊಂಡು ಮಧುಬಾಲ ಅವರು ಈ ಒಂದು ಚಿತ್ರದಲ್ಲಿ ನಟಿಸಿದ್ರಂತೆ. ಇದು ಇವತ್ತಿನ ಟ್ರಿವಿಯಾ ನಾವು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕಾಗಿ ಇದ್ದದ್ದು. ನೀವು ಕೂಡ ಇಂತಹ ಇಂಟ್ರೆಸ್ಟಿಂಗ್ ಸಮಾಚಾರ ಬಲ್ಲವರಾಗಿದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.

ನಮಸ್ಕಾರ ಕರ್ನಾಟಕ, ಶಾಲೆಗೆ ರಜಾ, ಮನೆಯಲ್ಲಿ ಮಜಾ. ಇದು ನಿಮ್ಮ ನೆಚ್ಚಿನ ವೆನ್ಸ್ಡೇ ಸ್ಪೆಷಲ್ ಶೋ ರಜಾ ಮಜಾ. ಪ್ರತಿ ಬುಧವಾರ ಮಧ್ಯಾಹ್ನ 1:30 to 2 PM ನಾವು ಮಕ್ಕಳ ಬೇಸಿಗೆ ರಜಾ ದಿನಗಳನ್ನ ಮತ್ತಷ್ಟು ರಂಗಾಗಿಸ್ತಾ ಇದೀವಿ. ಮಕ್ಕಳನ್ನ ಕೂಲ್ ಮತ್ತೆ ಕ್ರಿಯೇಟಿವ್ ಆಗಿರ್ಸೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಎಲ್ಲಾ ಪೇರೆಂಟ್ಸ್ ಕಾಲ್ ಮಾಡಬಹುದು, ನಿಮ್ಮ ಮನೆ ಮಗುವಿನ ಅಡ್ವೆಂಚರ್ ನ ಶೇರ್ ಮಾಡಬಹುದು, ಹಾಗೆ ನಮ್ಮ ಎಕ್ಸ್ಪರ್ಟ್ಸ್ ಅಡ್ವೈಸ್ ನು ಕೇಳಬಹುದು. ನಿಮ್ಮ ಸಮ್ಮರ್ ಸ್ಟೋರೀಸ್ ನ ನಮಗೆ ವಾಟ್ಸ್ಆಪ್ ಮಾಡಿ 9480910013. ಶುರುವಾಗ್ತಾ ಇದೆ ರಜಾ ಮಜಾ. ಸ್ಟೇ ಟ್ಯೂನ್ಡ್ ಓನ್ಲಿ ಆನ್ FM Rainbow 101.3 FM.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಮ್ ಬೋಗೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂದ್ರೆ ಎಚ್ ಆರ್ ರುದ್ರಸ್ವಾಮಿ, ಕಡದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಹಾಗೆ ಹುಬ್ಬಳ್ಳಿಯಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ ಅವರು, ಮತ್ತು ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೆಯೇ ನನಗೂ ಕೂಡ ಒಂದು ಗೀತೆ ಬೇಕು ಅಂತ ಗೀತಾ ಕಾವೇರಪ್ಪ ವಿರಾಜಪೇಟಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಹಾಗೆ ನಮಗೂ ಕೂಡ ಒಂದು ಹಾಡು ಬೇಕಿತ್ತು ಅಂತ ಹೇಳಿ ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ ಸಂದೇಶ ಕಳಿಸಿದ್ರೆ, ಸುಭಾನ್ ಕೌರಿ ಹಂಪಾಸಾಗರದಿಂದ ಸಂದೇಶ ಕಳಿಸಿದ್ದಾರೆ, ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ, ಹಾಗೆಯೇ ಚಂದ್ರಶೇಖರ್ ರಿಷಭ್ ದೇವರಾಯ ಜಯಲಕ್ಷ್ಮಿ ಪಾಪಚಮ್ಮ, ಹಾಗೇನೆ ಅಂಜನ್ ಕುಮಾರ್ ಲಲಿತ್ ಕುಮಾರ್ ಅವರು ವಿದ್ಯಾರಣ್ಯಪುರದಿಂದ ಸಂದೇಶ ಕಳಿಸಿದ್ದಾರೆ, ಮತ್ತೆ ಸುಗುಣ ಅವರು ತುರಹಳ್ಳಿಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ, ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಆ ಎ ಮೆಹರ್ಬಾನ್ ಚಿತ್ರದಲ್ಲಿ ಮಧುಬಾಲ ಅವರ ಅಭಿನಯ ಇವತ್ತಿಗೂ ಕೂಡ ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ನೃತ್ಯಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಾತು ಸತ್ಯ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶ ಕಳಿಸಿರುವುದು ಕೂಡ ನಮಗೆ ತಲುಪಿದೆ. ಹಾಗೂ ನಮಗಾಗಿ ಒಂದು ಗೀತೆ ಅಂತ ಇಸ್ಮಾಯಿಲ್ ಅವರು ವಿಜಯಪುರದಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ, ನೀವೇ ಇಷ್ಟಪಟ್ಟಂತಹ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಬರ್ತಾ ಇದೆ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ.

ಗೊತ್ತಿರುವಂತಹ ಟ್ರಿವಿಯಾನು ಕೂಡ ಶೇರ್ ಮಾಡಬಹುದು ಅಂತ ಹೇಳಿದ್ದೆ. ಎನ್ ಆರ್ ಪ್ರಸಾದ್ ಅವರು ಕಳಿಸ್ಕೊಟ್ಟಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಸಮಾಚಾರ ದೇವಾನಂದ್ ಹಾಗೆ ರಾಖಿ ಅವರ ಜೋಡಿಯ ಕುರಿತಾಗಿ. ರಾಖಿ ಅವರು ದೇವಾನಂದ್ ಜೊತೆಗೆ ಮೂರು ಚಿತ್ರಗಳಲ್ಲಿ ನಟಿಸಿದ್ರು. ಮೂರು ಚಿತ್ರಗಳು ಕೂಡ 1973 ತೆರೆಕಂಡಂತಹ ಚಿತ್ರ. ಆದರೆ ಪ್ರತಿ ಸಲವೂ ಕೂಡ ಇವರು ಬರೀ ಏಕೈಕ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳೇ ಇಲ್ಲ, ಇವರ ಜೊತೆಯಾಗಿ ಮತ್ತೊಂದು ಹೀರೋಯಿನ್ ಇರ್ತಾನೆ ಇದ್ರು ಅಂತ ಹೇಳಿ ನೆನಪು ಮಾಡಿಕೊಂಡಿದ್ದಾರೆ. ಅಂದರೆ ದೇವಾನಂದ್ ಜೊತೆಗೆ ರಾಖಿ ಅವರಿಗೆ ಯಾವತ್ತಿಗೂ ಕೂಡ ಲೀಡ್ ಆಕ್ಟ್ರೆಸ್ ಆಗಿ, ಅವರಿಗೆ ಹೀರೋಯಿನ್ ಆಗಿ, ಬರೀ ಒಬ್ಬಳೇ ಒಬ್ಬ ಹೀರೋಯಿನ್ ಆಗಿ ಆಕ್ಟ್ ಮಾಡುವಂತಹ ಅವಕಾಶ ಸಿಗ್ಲೇ ಇಲ್ಲ. ಅಂದ್ರೆ ಪ್ರತಿ ಸಲವೂ ಕೂಡ ಇವರ ಪಾತ್ರಕ್ಕೆ ಎಷ್ಟೇ ಪ್ರಾಮುಖ್ಯತೆ ಇದ್ರು ಮತ್ತೊಬ್ಬ ಹೀರೋಯಿನ್ ಅಂತ ಇರ್ತಾನೆ ಇದ್ರು. ಹಾಗಾಗಿ ಇಬ್ಬರು ಹೀರೋಯಿನ್ಗಳ ನಡುವೆ ಇವರು ಕೂಡ ಒಬ್ಬರಾಗಿ ಇರ್ತಾ ಇದ್ರು ಅಂತ ಹೇಳಿ ನೆನಪು ಮಾಡಿಕೊಂಡಿದ್ದಾರೆ. ಅಂದ್ರೆ ಲೂಟ್ ಮಾರ್, ಆನಂದ್ ಅವರ ಆನಂದ್ ಮುಂತಾದಂತಹ ಚಿತ್ರಗಳಲ್ಲಿ ಕೂಡ ದೇವಾನಂದ್ ಅವರ ಜೊತೆಗೆ ಕಾಣಿಸ್ಕೊಂಡಿದ್ರು. ರಾಖಿ ಅವರು ಹೀರೋಯಿನ್ ಆಗಿ ಚಾನ್ಸ್ ಪಡಿಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ರಾಖಿ ಅವರಿಗೆ ಹೀರೋಯಿನ್ ಆಗುವಂತಹ ಒಂದು ಚಾನ್ಸ್ ಇದ್ರೂ ಕೂಡ ಸೆಕೆಂಡ್ ಹೀರೋಯಿನ್ ಇದ್ದಂತಹ ಚಿತ್ರಗಳು ಅಂತಂದ್ರೆ ಬನಾರಸಿ ಬಾಬು, ಜೋಶಿಲ ಹಾಗೆ ಹೀರಪ್ಪನ್ನ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬನಾರಸಿ ಬಾಬು ಚಿತ್ರದಲ್ಲಿ ಏನಾಯ್ತು, ರಾಖಿ ಜೊತೆಗೆ ಯೋಗಿತಾ ಬಾಲಿ ಅವರು ಇದ್ರು, ಮತ್ತೆ ಜೋಶಿಲಾದಲ್ಲಿ ಹೇಮಮಾಲಿನಿ ಅವರು ಇದ್ರು, ಹೀರಪ್ಪನ್ನದಲ್ಲಿ ಜೀನತ್ ಅಮಾನ್ ಅವರು ಇದ್ರು. ಹಾಗಾಗಿ ರಾಖಿ ಪ್ಲಸ್ ದೇವಾನಂದ್ ಯಾವಾಗ್ಲೂ ಕೂಡ ಸೋಲೋ ಲೀಡ್ ಪೇರ್ ಆಗಿ ಕಾಣಿಸ್ಕೊಳ್ಳೋಕೆ ಸಾಧ್ಯನೇ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟೋ ಜೋಡಿಗಳನ್ನ ನಾವು ತೆರೆಯ ಮೇಲೆ ತುಂಬಾನೇ ಇಷ್ಟಪಟ್ಟಿರ್ತೀವಿ, ಆದ್ರೆ ತೆರೆಯ ಮೇಲೂ ಕೂಡ ಅವರು ಒಂದಾಗೋದಿಲ್ಲ, ತೆರೆಯಾಚೆ ಕೂಡ ಅವರು ಒಂದಾಗಿರೋದಿಲ್ಲ. ವಿಪರ್ಯಾಸ ಅಂತ ಹೇಳಬೇಕು, ಇಲ್ಲಾಂದ್ರೆ ಬದುಕಿರೋದೇ ಹಾಗೆ ಅಂತ ಹೇಳಬೇಕು. ಇಲ್ಲಾಂದ್ರೆ ತೆರೆಯ ಮೇಲಿನ ಬದುಕು, ತೆರೆಯ ಹಿಂದಿನ ಬದುಕು ಯಾವತ್ತಿಗೂ ಒಂದಾಗೋಕೆ ಸಾಧ್ಯ ಇಲ್ಲ ಅಂತ ಈ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದೆ ಬದುಕು ಅನ್ಕೋಬೇಕೋ ಗೊತ್ತಿಲ್ಲ. ಇರಲಿ, ಏನೇ ಆಗಲಿ, ಇಂಥ ಒಂದು ಇಂಟ್ರೆಸ್ಟಿಂಗ್ ಸಮಾಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಎನ್ ಆರ್ ಪ್ರಸಾದ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ನೀವು ಕೂಡ ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಬಹುದು ಅಂತ ನೆನಪು ಮಾಡಿಕೊಡ್ತಾ ಇದ್ದೀವಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಹೌರ ಬ್ರೇಡ್ ಚಿತ್ರದ ಹಾಡುಗಳು ತುಂಬಾನೇ ಜನಪ್ರಿಯ ಆಗಿದ್ವು. ಓಪಿ ನಯ್ಯರ್ ಅವರ ಸಂಗೀತ ವಿಭಿನ್ನವಾಗಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ನೆನಪು ಮಾಡಿಕೊಂಡಿದ್ದಾರೆ. ಹೌದು, ಈ ಚಿತ್ರಕ್ಕೆ ಓಪಿ ನಯ್ಯರ್ ಅವರ ಕೊಡುಗೆ ಅಪಾರವಾಗಿ ಇತ್ತು. ಶಂಕರ್ ಪದ್ಮಜ ಭಿಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ರು ಈ ಒಂದು ಮಾತನ್ನ ಹೇಳ್ತಾ. ಹಾಗೇನೆ ಸುಧಾ ಬೂದಿಹಾಳ್, ಇವತ್ತಿನ ಆಪ್ಕಿ ಪಸಂದ್ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮ ದೊಡ್ಡಸ್ಗೆ ಏನೂ ಇಲ್ಲ, ಯಾಕೆಂದ್ರೆ ಆಪ್ಕಿ ಪಸಂದ್ ಅಲ್ಲಿ ಎಲ್ಲವೂ ಕೂಡ ನೀವು ಇಷ್ಟಪಟ್ಟಂತಹ ಗೀತೆಗಳನ್ನೇ ನಾವು ಕೇಳಿಸೋದು. ಮೇಘನಾ ಧೃತಿ ಸಂತೋಷ್ ಚಿತ್ರಗಾರ ಹೊಸಪೇಟೆಯಿಂದ ಸಂದೇಶ ಕಳಿಸಿದ್ರು. ಹಾಗೆ ನಮಗೂ ಒಂದು ಹಾಡು ಬೇಕಿತ್ತು ಅಂತ ಹೇಳಿ ಮೀರಾ ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ, ಮತ್ತು ನಮ್ಮ ಮೆಸೇಜ್ ಓದಿಲ್ವಾ ನೀವು ಅಂತ ಮತ್ತೊಬ್ಬರು ಮೆಸೇಜ್ ಕಳಿಸಿದ್ರು. ಇರಲಿ, ದೇವರಾಜ್ ಬಿ ಹೊರಪೇಟೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಮುಕುಂದ ರೂಪ ಮತ್ತೆ ರಮೇಶ್ ಮಠ ಕೋರಮಂಗ್ಲ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ರು. ಸುಭಾನ್ ಸಾಗರ್ ಹಂಪಸಾಗರದಿಂದ, ಹಾಗೇನೆ ಗಿರೀಶ್ ಅವರು ಕೂಡ ಸಂದೇಶ ಕಳಿಸಿದ್ರು ಬೆಂಗಳೂರಿನಿಂದ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ. ಪ್ರತಿದಿನ ಅಂದ್ರೆ ಸೋಮವಾರದಿಂದ ಶನಿವಾರ ತನಕ 11 ಗಂಟೆಯಿಂದ 12 ಗಂಟೆ ತನಕ ಮಿಸ್ ಮಾಡದೆ ಆಪ್ಗೆ ಪಸಂದ್ ಕೇಳಿಸ್ಕೋಬಹುದು ನೀವು. ಹಾಗೆ ಸಂದೇಶವನ್ನು ಕೂಡ ಕಳಿಸಿ ನಿಮ್ಮಿಷ್ಟದ ಹಳೆಯ ಹಿಂದಿ ಹಾಡುಗಳನ್ನ ಕೇಳಬಹುದು. ಪ್ರತಿದಿನವೂ ಕೂಡ ಅದೇ ಹಾಡುಗಳಿಗೆ ರಿಕ್ವೆಸ್ಟ್ ಕಳಿಸೋದಕ್ಕಿಂತ ನೀವು ಇಷ್ಟಪಟ್ಟಂತಹ ಅಪರೂಪದ ಹಾಡುಗಳಿಗೆ ರಿಕ್ವೆಸ್ಟ್ ಕಳಿಸಿದ್ರೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರೋದಕ್ಕೆ ನೀವು ಸಹಕರಿಸಿದ ಹಾಗೆ ಆಗತ್ತೆ. ಮಿಸ್ ಮಾಡದೆ ಕೇಳ್ತಾ ಇರಿ, ಮೆಸೇಜ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಕಳೆದ 3 ವರ್ಷಗಳಲ್ಲಿ 900 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಲಾಗಿದೆ. ಗೃಹ ಆರೋಗ್ಯ ಯೋಜನೆಯಡಿ 60,38,825 ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಆಶಾ ಕಿರಣ ಯೋಜನೆಯಡಿ 1,05,000 ಜನರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಿಸುವುದಾಗಿ ತಿಳಿಸಿದ್ದಾರೆ. ನೇಕಾರ್ ಸಮ್ಮಾನ್ ಯೋಜನೆಯಡಿ 3,89,000 ನೇಕಾರರಿಗೆ 194,77,00,000 ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನೈಸರ್ಗಿಕ ಕೃಷಿ ರಾಷ್ಟೀಯ ಅಭಿಯಾನ ಎನ್ಎಂಎನ್ಎಫ್ ಯೋಜನೆ 2024 ನವೆಂಬರ್ನಲ್ಲಿ ಅನುಷ್ಠಾನಗೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ವಿವಿಧ ಕ್ಲಸ್ಟರ್ಗಳಡಿ ಒಟ್ಟು 4,000 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಕೈಗೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ಪ್ರಯೋಜನ ಪಡೆದು ಕೃಷಿ ಸಖಿ ಪಶು ಸಖಿಯರ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಕೃಷಿ ಕೈಗೊಂಡಿರುವ ಸೇಡಂ ತಾಲೂಕು ಕೊಂಕನಹಳ್ಳಿ ಗ್ರಾಮದ ಕೃಷಿಕ ಹಾಗೂ ಭಾರತ ವಿಕಾಸ ಸಂಗಮದ ಸಂಯೋಜಕ ಭಗವಂತರಾವ್ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೃಷಿ ಇಲಾಖೆ ಆಶ್ರಯದಲ್ಲಿ ಸಾವಯವ ಕೃಷಿ, ಸಮಗ್ರ ಕೃಷಿ, ಜೈವಿಕ ಸಂಪನ್ಮೂಲ ಕೇಂದ್ರಗಳು ಮತ್ತು ಗೋಮಯ ಕೇಂದ್ರಗಳನ್ನು 15 ಗ್ರಾಮಗಳಲ್ಲಿ ನಡೆದಿದೆ. ಗೋಕೃಪಾ, ಜೀವಾಮೃತ ಇವನ್ನು ಸುಮಾರು 5 ವರ್ಷಗಳಿಂದ ನಾವು ಮಾಡ್ಕೋತಾ ಬಂದಿದ್ದೇವೆ. ನಮ್ಮ ಭಾಗದಲ್ಲಿ ಒಣ ಬೇಸಾಯ ಹೆಚ್ಚಿಗಿತ್ತು, ಹೆಚ್ಚಾಗಿ ತೊಗರಿ ಬೆಳೀತಿದ್ರು. ಅದನಂತರ ಈಗ ಹೂವು, ಹಣ್ಣು, ತರಕಾರಿ, ಸಿರಿಧಾನ್ಯಗಳು ಮತ್ತು ಸಾವಯವ ಪದ್ಧತಿಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿವರೆಗೂ ಸುಮಾರು 125 ರೈತರು ಸಾವಯವ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಎಂಎಫ್ ಕೃಷಿ ಇಲಾಖೆ ಆಶ್ರಯದೊಂದಿಗೆ ಒಳ್ಳೆಯ ಕೊಡುಗೆ ಕೊಟ್ಟಿದೆ. ಜೈವಿಕ ಮತ್ತು ಜೀವಾಮೃತ ಗೋಕೃಪಾ ಅಮೃತಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ.
0: ಕರ್ನಾಟಕ ರಾಜ್ಯ ಪ್ರಸ್ತುತ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ರೋಬೋಟಿಕ್ಸ್, ಸ್ಪೇಸ್ ಟೆಕ್, ಸೆಮಿಕಂಡಕ್ಟರ್ಗಳು ಹಾಗೂ ಭವಿಷ್ಯದ ಪ್ರಮುಖ ಹೂಡಿಕೆಗಳ ಮೂಲಕ ಡೀಪ್ ಟೆಕ್ ಮುಂದಿನ ದಶಕವನ್ನು ಮುನ್ನಡೆಸಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಎಲಿವೇಟ್ ಕಾರ್ಯಕ್ರಮದ ಮೂಲಕ 287 ಕೋಟಿ ರೂಪಾಯಿ ಅನುದಾನದೊಂದಿಗೆ 1,230 ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲಾಗುತ್ತಿದೆ ಎಂದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ ಹಾಗೂ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿ ಹಾಗೂ ರಾಜ್ಯದಲ್ಲಿ ಕೆನಡಾ ದೇಶದ ಹೂಡಿಕೆ ಅವಕಾಶಗಳ ಕುರಿತು ಮಹತ್ವದ ಸಭೆ ನಡೆಸಿತು. ಅಡಿಕೆ ಬೆಳೆಗಾರರನ್ನು ತೀವ್ರ ಆತಂಕಕ್ಕೆ ತಳ್ಳಿರುವ ಎಲೆಚುಕ್ಕಿ ರೋಗದ ನಿರ್ವಹಣೆ, ಕೃಷಿ ಸಂಶೋಧನೆಗಳು ಹಾಗೂ ಕೃಷಿಕರಿಗೆ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೂಕ್ತ ಪ್ರಸ್ತಾವಗಳನ್ನು ಕಳುಹಿಸಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದರು. ಶಿರಸಿ ತಾಲೂಕು ಕೊಳಗಿ ಬೀಸ್ನಲ್ಲಿ ಆಯೋಜಿತ ಅಡಿಕೆ ಎಲೆಚುಕ್ಕಿ ರೋಗ ನಿರ್ವಹಣೆ ಕುರಿತ ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಚುಕ್ಕಿ ರೋಗ ಹರಡಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಖೇಲೋ ಇಂಡಿಯಾ ಯೋಜನೆಯಡಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಾಕಿ ಕ್ರೀಡಾ ತರಬೇತಿ ಆಯೋಜಿಸಲಾಗಿದೆ. 8 ವರ್ಷ ಮೇಲ್ಪಟ್ಟ ಆಸಕ್ತ ಬಾಲಕ ಮತ್ತು ಬಾಲಕಿಯರು ಅರ್ಜಿ ಸಲ್ಲಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಕೂಲಿಕಾರರ ಬಾಕಿ ಕೂಲಿ ಹಣ 7,21,00,000

ರೂಪಾಯಿಗಳನ್ನು ಇತ್ತೀಚೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಮೀಶ್ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮನುಷ್ಯನಿಗೆ ಆರೋಗ್ಯವೇ.
3: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10:00-6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.
4: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ ಮ್ಯೂಸಿಕಲ್ ಯುವರ್ಸ್. ಸಮಯ 12:07 ಆಗಿದೆ. ಇದು ನವಿಲುಗರಿ ಕಾರ್ಯಕ್ರಮದ ಸಮಯ. ಪ್ರತಿದಿನ ಮಧ್ಯಾಹ್ನ 12:00 ಒಂದು ಗಂಟೆವರೆಗೆ ನವಿಲುಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಪ್ರತಿ ಬುಧವಾರ ನಿಮ್ಮ ಜೊತೆಯಲ್ಲಿ ಈ ಸಮಯದಲ್ಲಿ ನಾನು ಸುಧೀಂದ್ರ ಇರ್ತೇನೆ. ನಾನು ನಿಮಗೆ ಗೊತ್ತಿದೆ ಒಬ್ಬನೇ ಬರಲ್ಲ, ನಾನು ಬರಬೇಕಾದ್ರೆ ಒಬ್ಬ ಅತಿಥಿಗಳನ್ನು ಕರ್ಕೊಂಡು ಬರ್ತೇನೆ ಅಂತ. ಅವರ ಎಕ್ಸ್ಪೀರಿಯನ್ಸ್ ನ ಮಾತಾಡ್ತಾ ಹೋಗೋಣ, ಅವರ ಎಕ್ಸ್ಪೀರಿಯನ್ಸ್ ನ ಕೇಳ್ತಾ ಹೋಗೋಣ, ಅದರಿಂದ ಸ್ಫೂರ್ತಿ ಪಡೆಯೋಣ, ನಾವು ನಿಂತ ಕೆಲಸಗಳನ್ನು ಆರಂಭ ಮಾಡೋಣ ಅನ್ನೋದು ನಮ್ಮ ಉದ್ದೇಶ. ಸೊ ಈ ದಿನದ ನವಿಲುಗರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಕಳೆದ 25 ವರ್ಷಗಳಿಂದ ಸಿನಿಮಾ ಕ್ಷೇತ್ರದಲ್ಲಿರುವಂತಹ ನಿರ್ದೇಶಕರು, ಸದ್ಯಕ್ಕೆ ನಿರ್ದೇಶಕರಾಗಿದ್ದಾರೆ, ಅವರ ಜರ್ನಿ ವೆರಿ ಇಂಟ್ರೆಸ್ಟಿಂಗ್, ವಸಂತ್ ಕುಮಾರ್ ಕೆ. ಸೊ ವಸಂತ್ ಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಮುಂದಿನ 1 ಗಂಟೆ ಕಾಲ ಅವರ ಜೊತೆ ಮಾತಾಡೋಣ, ಹಾಗೆ ಬ್ಯೂಟಿಫುಲ್ ಹಾಡುಗಳನ್ನ ಕೇಳೋಣ ಎಂದಿನಂತೆ. ಹಾಗಿದ್ರೆ ವಸಂತ್ ಕುಮಾರ್ ಅವರನ್ನ ಮಾತಾಡ್ಸೋಣ. ಯಾ, ಮಾತಾಡ್ತಾ ಹೋಗ್ತೀನಿ. ನಿಮಗೆ ಅವ್ರಿಗೆ ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್. 9480901010 ಇನ್ನು ತಡ ಮಾಡದೆ ವಸಂತ್ ಕುಮಾರ್ ಅವರನ್ನ ಮಾತಾಡ್ಸೋಣ. ವಸಂತ್ ಕುಮಾರ್ ಸರ್ ನಮಸ್ಕಾರ.
5: ನಮಸ್ಕಾರ.
4: ಎಫ್ಎಂ ರೈನ್ಬೋ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ.
5: ಖಂಡಿತ.
4: ಯಾ, ತುಂಬಾ ಸರಿ ಈ ಕಡೆ ಹೋಗ್ತಾ ಇದ್ದೆ, ನಾನು ಯಾವತ್ತಾದ್ರೂ ಈ ಕಡೆ ಬರ್ತಾ ಇದ್ದೀನಿ, ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತೀನಿ ಅಂತ ನಿಮಗೆ ಅನ್ಸುತ್ತಾ?
5: ಹೌದೌದು
4: ಅನ್ಸುತ್ತಾ.
5: ನಾನು ಯಾವಾಗಲೂ ನೋಡ್ತಾ ಇದ್ದೆ, ನನ್ನ ಓಡಾಡೋ ರೂಟ್ ಇದಾಗಿತ್ತು. ನೋಡ್ತಾ ಇದ್ದೆ, ಏನಪ್ಪ ಆಕಾಶವಾಣಿ ಅಂತ ಇದೆ ಬ್ಯಾಂಗ್ಳೂರ್ ಆಕಾಶವಾಣಿ, ಯಾವತ್ತಾದ್ರೂ ಒಂದೇ ಹೋಗ್ಲಿಕ್ಕೆ ನಾನು ಸಾಧ್ಯತೆ ಇದೆಯಾ ಅನ್ಕೊಳ್ತಿದ್ದೆ. ಬಟ್ ಯಾವುದೇ ಒಂದು ಮಾಧ್ಯಮದಲ್ಲಿ ನಾವು ಬರಬೇಕಾದ್ರೆ ಸಾಧನೆ ಬಹಳ ಮುಖ್ಯ. ಸಾಧನೆ ಮಾಡಿದ್ರೆ ಸಾಧಕರನ್ನ ನೀವುಗಳು ಗುರುತಿಸ್ತೀರಿ. ಸೊ ಅದು ದೊಡ್ಡದೋ ಚಿಕ್ಕದೋ ಸಾಧನೆ, ಬಟ್ ಪ್ರೋತ್ಸಾಹ ಕೊಡ್ತೀರಲ್ವಾ?
4: ಸೊ
5: ಆ ಸಾಧನೆ ಗುರುತಿಸಿ ನೀವು ನನ್ನ ಕರೆದಿದ್ದಕ್ಕೆ ಮೊದಲು ನಿಮ್ಮ ಆಕಾಶವಾಣಿ ಕೇಂದ್ರಕ್ಕೆ ನಾನು ಹಾಬರಿ ಆಗಿದೆ.
4: ಆಕಾಶವಾಣಿ ಇದಕ್ಕೆ ಫೇಮಸ್.
5: ಹೌದೌದೌದು.
4: ಟ್ಯಾಲೆಂಟ್ ಎಲ್ಲಿದೆಯೋ ಸಾಧಕರು ಎಲ್ಲಿದ್ದಾರೋ ಅವರನ್ನ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಅವ್ರ ಪರಿಚಯ ಮಾಡಿಸ್ಕೊಡ್ತಾರೆ. ಸೊ ಆಕಾಶವಾಣಿ ಅದಕ್ಕೆ ಫೇಮಸ್.
5: ಖಂಡಿತ.
4: ನಾನು ನನಗೆ ಅದು ಗೊತ್ತಿತ್ತು, ಯಾಕಂದ್ರೆ 25 ವರ್ಷಗಳಿಂದ ಮಾಡ್ತಾರೆ. ಈ ದಾರಿಯಲ್ಲಿ ಹೋಗ್ತಾ ಇರ್ತೀರಿ, ಯಾವತ್ತಾದ್ರೂ ಒಂದಿನ ಹೋಗ್ತೀನಿ, ನೀವು ಎಂಟ್ರಿ ಆಗ್ತಾ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಸುಧೀಂದ್ರ ಅಂತ ಹೇಳಿದಾಗ ಖುಷಿ ಆಯ್ತು ನನಗೆ. ಈಗ ನಿರ್ದೇಶಕರಾಗಿದ್ರೆ ಆ ವಿಚಾರ ಮಾತಾಡ್ತಾ ಬರೋಣ. ಫ್ಯಾಂಟಾಸ್ಟಿಕ್. ನಿಮ್ಮ ವರ್ಷನ್ಸ್ ಇದೆ ಅಲ್ಲ, ತುಂಬಾ ತುಂಬಾ ತುಂಬಾ ಚೆನ್ನಾಗಿದೆ. ಜನರಲ್ ಆಗಿ ಯಾವುದೇ ಯಾರೇ ಆಗಿ ವ್ಯಕ್ತಿ ಆಗಿರಲಿ, ಸಿನಿಮಾ ಕ್ಷೇತ್ರಕ್ಕೆ ಬಂದಾನೆ ಅಂದ ತಕ್ಷಣ ಅವನ ಅಲ್ಟಿಮೇಟ್ ಗೋಲ್ ಏನಿರುತ್ತೆ ಅಂದ್ರೆ ನಾನು ನಿರ್ದೇಶಕನಾಗೋದು ಅಂತ ಆ ಕನಸಿದ್ದೇ ಇರುತ್ತೆ. ಸೊ ನಿಮಗೂ ಆ ಕನಸು ಇತ್ತ?
5: ಇಲ್ಲ.

0: ಅಂದ್ರೆ ಸಿನಿಮಾ ಹೊರಟು ಹೋಗು ಅಂತಂದ್ರೆ ಸಿನಿಮಾ ನೋಡ್ಲಿಕ್ಕೆ ಹೇಳಿದಾರ ಅಂತ ಬಿಟ್ಟು ಯಾವ ಥಿಯೇಟರ್ ಅಂತ ಕೇಳಿದೆ ನಾನು. ಯಾವ ಥಿಯೇಟರ್ ಗಣ ಅಂತ ಹೇಳಿದೆ, ಥಿಯೇಟರ್ ಅಲ್ಲ ನೀನು ಬೆಂಗಳೂರು ಸಿನಿಮಾದಲ್ಲಿ ಕೆಲಸ ಮಾಡು ಅಂದ್ರು. ಸೊ ನಾನು ಆಕ್ಟ್ ಚೆನ್ನಾಗಿ ಮಾಡಿದ್ನ ಅಂತ. ಹೌದು, ಹಾಗಿದ್ಮೇಲೆ ನಟ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ಮಾಡಿಕೊಂಡು ಬೆಂಗಳೂರು ಬಂದೆ. ಆಮೇಲೆ ನಮ್ಮಲ್ಲಿ ಏನಿದೆ ಅಂತ ನಮ್ಮ ನಾವೇ ಗುರುತಿಸ್ಕೋಬೇಕು ಮೊದಲು.
1: ಅಬ್ಸೊಲ್ಯೂಟ್ಲಿ ಕರೆಕ್ಟ್.
0: ಸೊ ನಾನು ಮಿರರ್ ಮುಂದೆ ನಿಂತು ನೋಡಿದೆ. ನಾನು ನೋಡಿದಾಗ ನಾನು ತುಂಬಾ ತಳ್ಳಗಿದ್ದೆ, ಚಿಕ್ಕ ಹುಡುಗ, ನಾನು ಯಾವ ಆಂಗಲ್ ಅಲ್ಲೂ ನಾನು ನಟನ್ ತರ ಕಾಣಲಿಲ್ಲ
1: ನಿಮಗೆ.
0: ಹೌದು, ಆಗೆಲ್ಲ ಅತ್ಯಂತ ಸ್ಪರದ್ರೂಪಿ ನಟ ನಟಿಯನ್ನ ನೋಡ್ತಾ ಇದ್ವಿ ನಾವು. ನಂದು ಫಿಸಿಕ್ ಮತ್ತು ನಾನು ಕಡಿಮೆ ಅನಿಸ್ತು. ಸೊ ಹೀಗಿದ್ಮೇಲೆ ನಾನು ಡೈರೆಕ್ಟರ್ ನೋಡಿದೆ. ಅನ್ಯತ ನನ್ನ ಡೈರೆಕ್ಟರ್ಗಳು ಯಾರು ತಪ್ಪು ತಿಳ್ಕೋಬಾರ್ದು, ಅಲ್ಲಿ ತುಂಬಾ ಸ್ಮಾರ್ಟ್ ಆಗಿರೋರು ಇದಾರೆ, ಬಟ್ ಡೈರೆಕ್ಟರ್ ಎಲ್ಲ ನನ್ನ ಹಾಗೆ ಇದ್ರು ಬಹಳಷ್ಟು ಜನ. ಸೊ ನಾನು ರೈಟರ್ ಆಗಿರೋದ ಡೈರೆಕ್ಟರ್ ಯಾಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳ ಕಾಲ ನಾನು ಪ್ರಯತ್ನ ಮಾಡಿದೆ.
1: ಚೆನ್ನಾಗಿದ್ದಾರೆ, ನಮ್ಮನ್ನು ನಾವು ಅರ್ತುಕೊಂಡಾಗ ಸಕ್ಸಸ್ ಗ್ಯಾರಂಟಿ.
0: ಈಗ ನಮಗೆ ಆ ಎಲಿಜಿಬಿಲಿಟಿ ಇರೋದಿಲ್ಲ, ನಾವು ಕನಸನ್ನು ಕಾಣಬಾರ್ದು, ನಮಗೆ ಇರಬೇಕದು ಏನಾದರೂ. ಸೊ ಇದ್ದಾಗ ನಾವು ಕಂಡ್ರೆ ಅದು ನಮಗೆ ಸ್ವಲ್ಪ ಎನ್ಕರೇಜ್ ಆಗುತ್ತೆ.
1: ಬಟ್ ನಮ್ಮ ಹತ್ರ ಏನಿರಲಿ ಬಿಡ್ಲಿ, ಕನಸು ಕಾಣ್ತಾ ಹೋದ್ರೆ ಅದು ಈಡೇರುತ್ತೆ ಅಂತ ನನ್ನ ಭಾವನೆ.
0: ಇಲ್ಲ ನೋಡಿ, ಒಬ್ಬ ಅವಿದ್ಯಾವಂತ ಹುಡುಗ ಇರ್ತಾನೆ, ವೈದ್ಯಕೀಯ ಬಗ್ಗೆ ತಿಳ್ಕೊಂಡಿರ್ತಾನೆ, ಆತ ಡಾಕ್ಟರ್ ಆಗ್ತಾನೆ ಅನ್ನೋ ಕನಸನ್ನು ಕಾಣಬಾರದು, ಅದಕ್ಕೊಂದು ಕ್ವಾಲಿಫಿಕೇಶನ್
1: ಬೇಕಾಗುತ್ತೆ
0: ಅಲ್ವಾ.
1: ನಿಮ್ಮ ನಿಮ್ಮ ನಿಮ್ಮ ನೀವು ಮಾಡಿದಂತಹ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರೆ ಅದನ್ನ.
0: ಆಮೇಲೆ ಯಾರ್ಯಾರು ಏನನ್ನ ಕನಸನ್ನು ಕಂಡಿರೋ ಸಾಕಷ್ಟು ಜನ ಅಚೀವ್ ಮಾಡಿದ್ದಾರೆ.
1: ಇಲ್ಲ, ಇತಿಮಿತಿ ಗೊತ್ತಿರಬೇಕು, ನಿಮಗೆ
0: ಇತಿಮಿತಿ ಗೊತ್ತಿರಬೇಕು ಅಂತ ಹೇಳ್ತೀನಿ. ಸೊ ಹೀಗಾಗಿ ನಾನೇನ್ ಮಾಡಿದೆ, ಖಂಡಿತ ನಾನು ಡೈರೆಕ್ಷನ್ ಲೈನ್ ಹೋಗಬೇಕು, ರೈಟಿಂಗ್ಸ್ ಇದೆ ನನಗೆ ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಮಾಡಿದಾಗ, ಆಗ 25-30 ವರ್ಷಗಳ ಹಿಂದೆ ಚಿತ್ರರಂಗ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನಟ ನಟಿಯರಂದ್ರೆ ನಾವು ಅಕ್ಷರಶಃ ನಾವು ರಂಬೆ ಮೇನಸೆ ಮೇನಕೆ ತ್ರಿಲೋತ್ತಮೆ ದೇವಲೋಕ ಬಂದಿದ್ದಾರೆ ಅನ್ನೋ ಅಷ್ಟು ನಮಗೆ ಕ್ರೇಜ್ ಇತ್ತು ಆ ಭಾಗದಲ್ಲಿ. ನಟರಿಗೆ ಹಾಗೆ ಇದ್ರು, ನಟರು ಹಾಗೆ ಇದ್ರು ಕೂಡ. ಸೊ ಸಿನಿಮಾ ರಂಗ ಅಷ್ಟು ಸುಲಭವಾಗಿ ಎಲ್ಲರಿಗೂ ಅದು ಸಿಕ್ಕೋದಲ್ಲ ಅಂತಂದು ನನಗಿತ್ತು.
1: ಕರೆಕ್ಟ್.
0: ಹಾಗಿದ್ಮೇಲೆ ನೇರವಾಗಲೇ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಬೇರೆ ಬೇರೆ ವಿಂಗ್ ಎಲ್ಲ ಇರುತ್ತೆ. ನಾನು ನಾಟಕ ಕಂಪನಿಗೆ ಹೋದಾಗ ನಟ ಅಂತ ತಗೊಳ್ಳಿಲ್ಲ, ನನ್ನ ಕಸ ಗುಡ್ಸೋ ಕೆಲಸ ಕೊಟ್ರು, ನಾನು ಅಲ್ಲಿ ಸೇರ್ಕೊಂಡೆ. ಆಮೇಲೆ ನಾನು ಯಾರೋ ಮಿಸ್ ಆದಾಗ ಸಣ್ಣ ಪಾತ್ರ ಕೊಡ್ತಿದ್ರು, ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ಹೇ ನೀ ನಾಟಕ ಮಾಡು, ಪಾತ್ರಗಳು ಮಾಡು ಅಂದಾಗ ನಾನು ಆಕ್ಟರ್ ಆದೆ. ಸೊ ಹಂಗೆ ನಾನು ಸಿನಿಮಾ ಎಂಟ್ರಿ ಆಗ್ಬೇಕಂತ ಹೇಳ್ಬಿಟ್ಟು ಅವತ್ತಿನ ಕಾಲಘಟ್ಟದಲ್ಲಿ ಸುಮಾರು ಒಂದು 30-40 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಮಾವಳ್ಳಿ ಹತ್ರ ಮತ್ತು ಮಿನರ ಸರ್ಕಲ್ ಅಂತ ಹೇಳ್ತೀವಿ, ಅಲ್ಲಿ ವಾಲಿ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋ ಇತ್ತು.
1: ಆ ವಾಲಿ ಸ್ಟುಡಿಯೋ ಬರ್ತೇನೆ. ಅದಕ್ಕಿಂತ ಮುಂಚೆ ನನಗೆ ಒಂದು ಮನಸ್ಸಲ್ಲಿ ಕಾಡಿದ್ದು ಈ ಕ್ಷಮದಲ್ಲಿ ಏನಂತಂದ್ರೆ, ಈ ಸಮಯದಲ್ಲಿ ಅಂದ್ರೆ ನೀವು ಮಾತಾಡ್ತಾ ಮಾತಾಡ್ತಾ ಭಾಷೆ ಬೇರೆ ಇದೆ, ಉತ್ತರ ಕರ್ನಾಟಕದ ಭಾಷೆ ಅಂತ ಹೇಳ್ತಾ ಇದ್ರಿ, ಅಲ್ಲಿನ ಭಾಷೆಯ ಸೊಗಡು ಬೇರೆ ಇರುತ್ತೆ, ಹೇಗೆ ಅದನ್ನ ನಾಟಕದನ್ನ ಆ ಭಾಷೆಯಲ್ಲಿ ಬರ್ತಿದ್ರಿ ಅಂತ?
0: ನಾನು ಬೇಸಿಕಲಿ ಉತ್ತರ ಕರ್ನಾಟಕದವನೇ, ನಾನು ಓದಿದ್ದೆ.
1: ನನಗೆ ಆ ಪ್ರಶ್ನೆ ಬೇಕಾಗಿತ್ತು, ಆ ಉತ್ತರ ಬೇಕಾಗಿತ್ತು, ಹಾಗಾಗಿ ಈ ಪ್ರಶ್ನೆ
0: ಕೇಳಿದೆ. ನಾನು ಓದಿದ್ದು ಹಿರೇಕೆರೆ ತಾಲೂಕು ಹಂಸಬಾವಿಯಲ್ಲಿ, ನಂದು ಜಿಲ್ಲೆ ಬಳ್ಳಾರಿ ಜಿಲ್ಲೆ, ತಾಯಿ ಗದಗನವರು. ಸೊ ಮನೆಯಲ್ಲಿ ತಾಯಿ ತಮ್ಮ ಭಾಷೆನೇ ಮಾತಾಡ್ತಿದ್ರು, ನಮ್ದು ಬಳ್ಳಾರಿ ಭಾಷೆ ತಮಗೂ ಗೊತ್ತಿರುತ್ತದೆ. ಈ ರಾಜ್ಯದಲ್ಲಿ ಬೇರೆ ತರ
1: ತುಂಬಾ ಚೆನ್ನಾಗಿ ಗೊತ್ತು,
0: ಬೇರೆ ತರ ಭಾಷೆ ನಮ್ದು ಅರ್ಥನೇ ಆಗೋದಿಲ್ಲ. ಬಳ್ಳಾರಿ ಭಾಷೆ ಬಹಳಷ್ಟು ಜನಕ್ಕೆ ಅರ್ಥ ಆಗೋದಿಲ್ಲ.
1: ಬೇಸಿದ್ರೆ ಏನಂತ ಕೇಳ್ಬಿಟ್ರು,
0: ಬೇಸಿದ್ರೆ ಗೊಂಡೇನ ಅಂದ್ವಿ
1: ನಾವು.
0: ಸೊ ಹೀಗಿತ್ತು. ಸೊ ನನ್ನ ತಾಯಿ ಭಾಷೆ ಕೂಡ ನಾನು ಚೆನ್ನಾಗಿ ಕಲ್ತ್ಕೊಂಡು ಅದನ್ನೇ ಮಾತಾಡ್ತೀನಿ.
1: ಗುಡ್ ಗುಡ್. ಯಾಕಂದ್ರೆ ಇದು ಮರಳಿ ಬಂದ ಮಾಂಗಲ್ಯ ಅಂತ ಹೇಳಿದ್ರಲ್ಲ, ಅದು ಉತ್ತರ ಕರ್ನಾಟಕದ ಭಾಷೆ ಶೈಲಿಯಲ್ಲಿ ಅಂತ ಹೇಳಿದ್ರಲ್ಲ, ಅದು ಸೂಪರ್ ಹಿಟ್ ಆದಂತಹ ಸ್ಟೈಲ್. ಸೊ ನಿಮ್ ಜೊತೆ ಮಾತಾಡ್ತಾನೆ ಬರೋಣ, ಮಾವಳ್ಳಿ ಸರ್ಕಲ್ ವಾಲಿ ಸ್ಟುಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಕೇಳೋಣ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ವಸಂತ್ ಕುಮಾರ್ ನಿರ್ದೇಶಕರು ಅವರಿದ್ದಾರೆ. ಅವರ ಜರ್ನಿ ವೆರಿ ಇಂಟ್ರೆಸ್ಟಿಂಗ್. 9480901013 ಇಸ್ ದಿ ನಂಬರ್ ಟು ಮೆಸೇಜ್.

0: ಎಸ್ ತರ ತರ ತರ ತರ ಒಂಥರ, ಇಲ್ಲಿ ಯಾರು ಇಲ್ಲ ನಿಮ್ ತರ ವಸಂತ್ ಕುಮಾರ್ ಅವರು, ಎಷ್ಟು ವಿಷಯಗಳನ್ನ ಬಂದಿದ್ರಿ ನೀವು ಹೇಳಿದ ತಕ್ಷಣ ಬೇರೆ ಬೇರೆ ಬೇರೆ ಬೇರೆ ವಿಷಯಗಳನ್ನು ತುಂಬಾ ಚೆನ್ನಾಗಿ ಹೇಳಿದ್ರಿ. ಸ್ನೇಹಿತರೆ, ನಾವಿಲ್ಲಿ ಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. 12:16 ಆಗಿದೆ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. 9480901013 ಇದೆ ನಂಬರ್ ಟು ಮೆಸೇಜ್. ವಸಂತ್ ಕುಮಾರ್ ನಿರ್ದೇಶಕರ ಜೊತೆ ಮಾತನಾಡ್ತಾ ಇದ್ವಿ. ನಾನು ಆಕಾಶವಾಣಿಯನ್ನು ನೋಡಿದ ಕ್ಷಣವನ್ನು ಮರೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಹುಬ್ಬಳ್ಳಿ ಭಾಷೆ ಕೇಳಿಸ್ಕೊಂಡ್ರೆ ಕೆಲವು ಆಗಿರುತ್ತೆ ಸ್ವಾಮಿ, ಏನ್ ಮಾಡೋಕ್ಕಾಗುತ್ತೆ. ನಿಮ್ ಹೆಸರು ಕಳಿಸಿ ನನಗೆ, ನಿಮ್ ಹೆಸರು ಕಳಿಸಿದ್ರೆ ಸಂತೋಷ ನನಗೆ. ಯಾ ವಸಂತ್ ಕುಮಾರ್ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಅಲ್ಲಿಂದ ಕಟ್ ಮಾಡಿದ್ರೆ ವಾಲಿ ಸ್ಟುಡಿಯೋಗೆ ಬಂದ್ರೆ ನೀವು ಮಾಮೂಲಿ ಸರ್, ಏನಾಗಿ ಸೇರ್ಕೊಂಡ್ರಿ ಅಲ್ಲಿ?
1: ನಾನಲ್ಲಿ ವಾಲಿ ಸ್ಟುಡಿಯೋದಲ್ಲಿ ಈ ಹಿಂದೆ ಎಲ್ಲ ನಾವು ಚಿತ್ರಗಳು ಮಾಡಬೇಕಾದ್ರೆ ನಾವು ಫೋಟೋ ಸ್ಟುಡಿಯೋನ ನಾವು ಅದನ್ನ ಬ್ಲಾಕ್ ಅಂಡ್ ಔಟ್ ಅಲ್ಲಿ ತೆಗಿತಿದ್ವಿ. ಅದನ್ನ ತುಳಿಬೇಕು, ಅದನ್ನ ಅದಕ್ಕೆ ಡೆವಲಪ್ ಮಾಡೋದು. ಆ ಡೆವಲಪ್ ಮಾಡೋ ಸೆಕ್ಷನ್ ಒಂದಾಗಿತ್ತು. ಯಾವುದೇ ಮಹಾನ್ ನಟ ನಟಿಯರ್ ಫೋಟೋ ಸ್ಟಿಲ್ ಅಲ್ಲಿ ಆಗಿ ಬಂದ್ರೆ ಅದನ್ನ ಪ್ರಿಂಟ್ ಹಾಕಿ ನಮ್ಮ ವಾಲಿಯವ್ರು ಕೊಟ್ರೆ ಅದನ್ನೆಲ್ಲ ನಾನು ಪ್ರಿಂಟ್ ಅನ್ನ ಡೆವಲಪ್ ಮಾಡ್ತಿದ್ದೆ. ಇಷ್ಟು ನಿರೀಕ್ಷೆ ಇರ್ತಿತ್ತು ಅಂದ್ರೆ ಬಹಳ ದೊಡ್ಡ ದೊಡ್ಡ ಒಂದಿನ ಕೋಕಿಲ್ ಮೋಹನ್ ಸರ್ ಕೇಳಿಸ್ಕೋಬೋದೇನೋ, ಪಾಪ ಚೆನ್ನೈಯಲ್ಲಿದ್ದಾರೆ, ಅವ್ರು ಚೆನ್ನೈಗೆ ಹೋಗ್ಬೇಕು,
0: ವರ್ಲ್ಡ್ ವೈಡ್ ಹೋಗುತ್ತೆ ಸರ್ ಆಕಾಶವಾಣಿ,
1: ಅವರು ಚೆನ್ನೈಗೆ ಹೋಗ್ಬೇಕು. ಒಂದಿಷ್ಟು ಫೋಟೋ ಕೊಟ್ಟಿದ್ದಾರೆ ಪ್ರಿಂಟ್ಗೆ, ಸೊ ಡೆವಲಪ್ ಮಾಡಿದ್ದೀನಿ, ಡೆವಲಪ್ ಮಾಡಿ ಕವರ್ಗೆ ಹಾಕಿದ್ದೀನಿ, ನನಗೆ ಕೊಡು ಅಂತ ಹೇಳಿದ್ರು ನಮ್ಮ ವಾಲಿ ಬ್ರದರ್. ನಾನು ತಲುಪಿಸಿಲ್ಲ, ಅವ್ರು ಅರ್ಜೆಂಟ್ ಹೊರಡಬೇಕು, ಅಯ್ಯ ಎಲ್ಲಿದೆ ಹುಡುಕೋ, ಎಲ್ಲಿದೆ ಹುಡುಕೋ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರೋರ್ಗೇನಂದ್ರೆ ಅಲ್ಲಿರೋರು ಎಲ್ಲರೂ ವಾಲಿಗಳೇ, ಹೆಸರಿಂದ ಯಾರಿಗೂ ಕರೆಯಲ್ಲ. ನೀವು ಯಾರೇ ಬಂದು ಸೇರಿದ್ರು ವಾಲಿ ಅಂತ ಕರಿತಿದ್ರು. ಲೇ ವಾಲಿ ಕೊಡೋ ಕೊಡೋ, ಸರಿ ಹುಡುಕ್ಬಿಟ್ಟು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತ ಹುಡುಕಿದೆ, ಹುಡುಕ್ಬಿಟ್ಟು ಕೊಟ್ಟೆ. ಸರ್ ಮೋಸ್ಟ್ಲಿ ನೆನ್ಪಿಟ್ಕೊಂಡಿರ್ತಾರೆ, ಚೆನ್ನಲ್ಲಿ ಕೇಳಿದ್ರೆ ತಲೆ ಹೊಡೆದು ಆ ಫೋಟೋ ತಗೊಂಡು ಚೆನ್ನೈ ಹೊರಟೋದ್ರು. ಸೊ ಚೆನ್ನೈ ಹೊರಟೋದ್ಮೇಲೆ ಬಹಳ ದೊಡ್ಡ ಸ್ಟಾರ್ ಆದ್ರವರು. ಹಾಗೆ ನಮ್ಮ ವಾಲಿ ಸ್ಟುಡಿಯೋದಲ್ಲಿ ತುಂಬಾ ಕನ್ನಡ ನಟನಟಿಯರನ್ನ ನಾವು ಪರಿಚಯ ಮಾಡ್ತಿದ್ವಿ. ಅಂದ್ರೆ ಸ್ಟಿಲ್ ಫೋಟೋಗ್ರಫಿ ಫಸ್ಟ್ ನಾವು ಮಾಡ್ತಾ ಇದೀವಿ. ಅಭಿನಯ ಮೇಡಮ್ ನಮ್ಮ ಸ್ಟುಡಿಯೋದಲ್ಲೇ ಫೋಟೋ ಆಗಿದ್ದು, ಆಮೇಲೆ ತಾರಾ ಮೇಡಮ್ ನಮ್ಮ ಸ್ಟುಡಿಯೋಲಿ ಆಗಿದ್ದು, ಆಮೇಲೆ ಅಂಜಲಿ ಮೇಡಮ್ ನಮ್ಮ ಸ್ಟುಡಿಯೋಲಿ ಆಗಿದ್ದು. ಹೌದೌದು, ಹೀಗೆ ಬಹಳ ದೊಡ್ಡ ಘಟಾನುಘಟಿಗಳೆಲ್ಲ ಬರ್ತಿದ್ರಲ್ಲಿ. ಆಮೇಲೆ ನಮ್ಮ ಕಾಶಿನಾಥ್ ಸರ್ ಟೀಮ್, ಎಂಟೈರ್ ಟೀಮ್ ಅಲ್ಲೇ ಇರ್ತಿತ್ತು ನಮ್ಮ ಸ್ಟುಡಿಯೋದಲ್ಲೇ. ಸೊ ಹೀಗಾಗಿ ಅಲ್ಲಿ ಚಿತ್ರರಂಗದ ಸಂಪರ್ಕ ಮತ್ತು ಪರಿಚಯ ನನಗೆ ಬಹಳ ದೊಡ್ಡದಾಗಿ ಬೆಳೀತು.
0: ವೆರಿ ಇಂಪಾರ್ಟೆಂಟ್. ಚಿತ್ರರಂಗಕ್ಕೆ ಬರಬೇಕು ಅಂತ ಒಂದು ಸಂಪರ್ಕನೇ ಇಂಪಾರ್ಟೆಂಟ್ ಅಲ್ವಾ,
1: ಆ ಸಂಪರ್ಕದ ಸೇತುವೆ ಆಗುತ್ತೆ ಅಂತ ನಾನು ಅಲ್ಲಿ ಸೇರ್ಕೊಂಡೆ.
0: ಸೊ ವಾಲಿ ನಿಮಗೆ ಸಂಪರ್ಕದ ಸೇತುವೆ?
1: ಎಸ್. ಆಮೇಲೆ ನಾನು ಸುಮ್ಮನೆ ಕೂರ್ತಿರ್ಲಿಲ್ಲ, ನಾನು ಬಿಡುವಿನ ವೇಳೆಯಲ್ಲಿ ನಾನು ಏನಾದ್ರೂ ಬರಿತಾ ಇದ್ದೆ.
0: ಇದನ್ನು ಬರೆಯೋದಕ್ಕೆ ಬರೆಯೋಣ, ನೀವು ವೆರಿ ಗುಡ್ ರೈಟರ್, ನನಗೆ ಅದು ಚೆನ್ನಾಗಿ ಗೊತ್ತು. ಬರೆಯೋಕ್ಕಿಂತ ಮುಂಚೆ ಅಲ್ಲಿ ಬರಬೇಕಾದ್ರೆ ನೀವು ವಾಲಿ ಸ್ಟುಡಿಯೋದಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಕೂಡ
1: ಫೋಟೋಗ್ರಾಫರ್ ಕೆಲಸ ಮಾಡಿ ಸುಮಾರು ಸಿನಿಮಾಗಳಿಗೆ ನಾನು ಸ್ಟಿಲ್ ಫೋಟೋಗ್ರಾಫರ್ ಕೂಡ.
0: ಯಾವ್ಯಾವ ಸಿನಿಮಾಗಳಿಗೆ?
1: ಅದು ಕ್ಲಾಶ್ ಆದ್ರೆ ಕಳಿಸಿದ್ರು, ನಾನು ಕ್ಲಾಶ್ ವರ್ಕರ್. ನಾನು
0: ಓಕೆ, ಬೇರೆ ಯಾರಾದ್ರೂ ಬಿಸಿ ಇದ್ರೆ ನೀವು ಹೋಗೋದು?
1: ಹೌದು, ಅಲ್ಲಿ ಬೇರೆ ಸಿನಿಮಾಗಳು ಒಪ್ಕೊಂಡು ಇಲ್ಲ ನೀವೇ ಮಾಡಿ ಅಂತ ಹೇಳ್ತಿದ್ರು. ಆಗಲ್ಲ ಒಂದು ಸುಮಾರು ಒಂದು 6 ಕ್ಯಾಮ್ರಾಸ್ ಎಲ್ಲ ಇಟ್ಟಿದ್ವಿ ನಾವು, ನಿಕಾನ್ ಕ್ಯಾಮ್ರಾಸ್ ಅನ್ನ. ಎಕ್ಸ್ಟ್ರಾ ಸ್ಟುಡಿಯೋ ಇರ್ತಿತ್ತಲ್ಲ, ಇದನ್ನ ತಗೊಂಡು ಹೊರಟೋಗ್ಬಿಡ್ತಿದ್ದೆ ನಾನು. ಸೊ ಹೋಗಿ ಕ್ಲಾಶ್ ವರ್ಕ್ ಮಾಡ್ಕೊಂಡು ಬರ್ತಿದ್ದೆ ನಾನು. ಕಾಶಿನ ಸರ್ ವರ್ಕ್ ಮಾಡಿದ್ದೀನಿ, ಆಮೇಲೆ ಎದುರು ಮನೆ ಮೀನ ವರ್ಕ್ ಮಾಡಿದ್ದೀನಿ, ಸಾಯಿ ಪ್ರಕಾಶ್ ಸರ್ ಪಿಚರ್ ವರ್ಕ್ ಮಾಡಿದ್ದೀನಿ ನಾನು, ಕ್ಲಾಶ್ ವರ್ಕ್ ಎಲ್ಲ ಹೋಗ್ತಿದ್ದೆ ನಾನು. ಸೊ ಕ್ಲಾಶ್ ವರ್ಕ್ ಮಾಡ್ತಿದ್ದೆ ಬಿಟ್ಟರೆ ಮತ್ತೆ ಸ್ಟುಡಿಯೋ ನನ್ನ ಕೆಲಸ. ಹೆಚ್ಚು ಹೆಚ್ಚು ನಾನು ಸ್ಟುಡಿಯೋದಲ್ಲಿ ನಾನು ನನ್ನ ತೊಡಗಿಸ್ಕೊಂಡಿದ್ದೆ ನಾನು.
0: ಆ ಟೈಮಲ್ಲಿ ಇದು ಜೊತೆಗೆ ಸ್ಕ್ರಿಪ್ಟ್ ಮಾಡೋಕೆ
1: ಮಾಡ್ತಿದ್ದೆ ನಾನು.
0: ನಾನು ಒಂದು ಇಲ್ಲಿ ಒಂದು ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ, ಸಿನಿಮಾ ಮಾಡಬೇಕು ಅಂತ ಒಂದವರು ಸಿನಿಮಾ ನೋಡಬೇಕು ಅಂತ ಹೇಳ್ತಾರೆ ಕೆಲವರು, ಬಟ್ ಕೆಲವರು ಓದಬೇಕು ಅಂತ ಹೇಳ್ತಾರೆ.
1: ಹೌದೌದು,
0: ಯಾವುದು ನಿಮಗೆ ಮುಖ್ಯ ನಿಮ್ಮ ದೃಷ್ಟಿಯಲ್ಲಿ?
1: ನೋಡಿ, ಸಿನಿಮಾ ಬರೇ ಸಿನಿಮಾ ನೋಡಿ ಸಿನಿಮಾ ಮಾಡೋರು ನನಗನ್ಸದ ಮಟ್ಟಿಗೆ ಅವ್ರದ್ದು ಅತಿ ಹೆಚ್ಚು ನಮ್ಮ ನೇಟಿವಿಟಿ ಕತೆಗಳನ್ನ ಹುಡುಕೋ ಪ್ರಯತ್ನ ಮಾಡೋದಿಲ್ಲ ಅನ್ಕೋತೀನಿ. ಅಲ್ಲಿ ಏನಾಗುತ್ತಂದ್ರೆ ಯಾವುದೋ ಸಿನಿಮಾ ನೋಡಬಹುದು, ಆ ಸಿನಿಮಾದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ತೀವಿ ಹಾಗೆ ಅಂತಕ್ಕಂಥದ್ದು ಏನೋ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಆಸ್ ಎ ರೈಟರ್, ಆಸ್ ಎ ಡೈರೆಕ್ಟರ್ ಚೆನ್ನಾಗಿ ಓದಬೇಕು. ಹೌದು, ಓದಬೇಕು. ಚೆನ್ನಾಗಿ ಓದಿದ್ರೆ ನಮ್ಮಲ್ಲೇ ಸಿನಿಮಾ ಮಾಡ್ತಕ್ಕಂಥ ನಾವೆಲ್ಸ್ಗಾಗಲಿ ಕತೆಗಳಿಗಾಗಲಿ ಕೊರತೆ ಇಲ್ಲ ನಮಗೆ. ಒಬ್ಬೊಬ್ಬರು ರೈಟರ್ ಬರೆದಿರತಕ್ಕಂಥ ಸುಮ್ಮನೆ ಕತೆಗಳು ನೋಡಿದ್ರೆ ನಮಗೊಂದು ಹೊಸ ಫೀಲ್ ಬರುತ್ತೆ, ಮಾಡ್ಬೋದಲ್ಲ. ಸೊ ನಾನು ನಮ್ಮ ನಿರ್ದೇಶಕ ಬಳಗ ಕೇಳೋದಿಷ್ಟೇ, ಚೆನ್ನಾಗಿ ಓದಿ ನೀವು ಅಂತ ಹೇಳ್ತೀನಿ ನಾನು. ಚೆನ್ನಾಗಿ ಓದಿದ್ರೆ ಸಿನಿಮಾ ಜನಗೆ ರೀಚ್ ಆಗುತ್ತೋ ಬಿಡುತ್ತೋ, ಯಾಕಂದ್ರೆ ನಮ್ಮ ಎಫರ್ಟ್ ಹೇಗಿದೆ, ಸಿನಿಮಾ ಹೇಗಿದೆ, ಹಾಗೆ ರೀಚ್ ಆಗುತ್ತೆ.
0: ಕರೆಕ್ಟ್.
1: ಯಾಕಂದ್ರೆ ನಾವು ಚೆನ್ನಾಗಿ ಕೊಟ್ಟರೆ ಖಂಡಿತ ನೋಡ್ತಾರೆ, ಕನ್ನಡಿಗರು ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ತೆಗೆದಂತ

0: ಟೂ ಸಿನಿಮಾಗಳು ಅಣ್ಣ ಸೂಪರ್ ಡೂಪರ್ ಇಟ್ಕೊಟ್ಟಿದ್ದಾರೆ, ಅದಕ್ಕಿಂತ ಬೇಕಾ ನಮಗೆ ಅಲ್ವಾ? ನಿರೀಕ್ಷೆ ವರ್ಷಗಟ್ಟಲೆ ಕಾಯ್ತಾ ಇದ್ರು. ಆಮೇಲೆ ಒಂದ್ ಕಾಲಘಟ್ಟದಲ್ಲಿ ಭಾರತೀಯ ಚಿತ್ರರಂಗವೇ ಕನ್ನಡ ಇಂಡಸ್ಟ್ರಿ ಕಡೆ ನೋಡ್ತಾ ಇತ್ತು. ಪುಟ್ಟಣ್ಣ ಅವ್ರ ಕಾಲ ಇವತ್ತು ಅಲ್ಟಿಮೇಟ್ ಲೆವೆಲ್ ಆಗಿದೆ. ಸೊ ನಮ್ಮ ಅನೇಕ ಕನ್ನಡ ಸಿನಿಮಾಗಳು ಬೇರೆ ಬೇರೆ ಭಾಷೆಯಲ್ಲಿ ರೀಮೇಕ್ ಆಗಿದ್ದಿದೆ ನಾವು ನೋಡಿದ್ದೇವೆ. ಯಾಕಂದ್ರೆ ಇಲ್ಲಿ ಯಾವುದೇ ಕೊರತೆ ಇಲ್ಲ, ಪ್ರತಿಭೆಗಳಿಗಿಲ್ಲ, ಕಲಾವಿದರಿಗಿಲ್ಲ, ಆಮೇಲೆ ನಟರಿಗಿಲ್ಲ. ಈಗಂತೂ ನಮ್ಮ ಕನ್ನಡ ಇಂಡಸ್ಟ್ರಿ ಜಗತ್ ಪ್ರಸಿದ್ಧಿ ಮಾಡಿದ್ದಾರೆ.
1: ಸೌತ್ ಇಂಡಿಯನ್ ಸ್ಟಾರ್ ಒಬ್ರು ಚಿರಂಜೀವಿ ಅವರು 1 ಕೋಟಿ ಸಂಭಾವನೆ ತಗೊಂಡಕ್ಕಾಗಿದ್ದು ಕನ್ನಡ
0: ಸಿನಿಮಾದಿಂದ.
1: ಅಷ್ಟೆಲ್ಲ ವಿಷಯಗಳಿದೆ ಕನ್ನಡಕ್ಕೆ. ಬಟ್ ನೀವು ಆ ಟೈಮಲ್ಲಿ ಎಂತ ಸಿನಿಮಾಗಳು ನೋಡ್ತಾ ಇದ್ರಿ
0: ಸರ್? ನಾನು ಬಹುತೇಕ ನಾನು ಒಂದಿಬ್ಬರು ನಟರ ಸಿನಿಮಾಗಳನ್ನ ನಾನು ಒಂದು ಬಿಟ್ಟಿಲ್ಲ ಅನ್ಕೋತೀನಿ. ಅಣ್ಣವ್ರ ಸಿನಿಮಾ, ಆಮೇಲೆ ನಮ್ಮ ಚಿತ್ರದ ನಟ ರುದ್ರಾಭಿಷೇಕಂ ಹೀರೋ ವಿಜಯ್ ರಾಘವೇಂದ್ರ ಅವರ ಎಲ್ಲಾ ಸಿನಿಮಾಗಳನ್ನ ನೋಡಿದ್ದೀನಿ. ಆಮೇಲೆ SSN ಎಲ್ಲಾ ಸಿನಿಮಾಗಳನ್ನು ನಾನು ಹೋಗಿ ನೋಡ್ಕೊಂಡ್ ಬರ್ತಿದ್ದೆ. ಆಮೇಲೆ ಹಾಡುಗಳ FM ಕೇಳದಂತೂ ಬಹಳ ಹುಚ್ಚಿತ್ತು ನನಗೆ. ನಾನು ಹಿಂದೆ ನಿಮಗೆ ಗೊತ್ತಿರುತ್ತದೆ, ಬಸಪ್ಪ ಮಾದರ್ ಅಂತ ಒಬ್ರು ನ್ಯೂಸ್ ರೀಡರ್ ಬಿಟ್ಟು ನಾನು ಹೇಳ್ತಿದ್ದೆ ಕಾಲೇಜ್ ಸ್ಕೂಲಲ್ಲಿ ಓದುವಾಗ ಹಂಗೆ ಓದ್ತಿದ್ದೆ. ಅವ್ರದೇ ನ್ಯೂಸ್ ನಂಗೆ ಬರ್ಕೊಂಡ್ಬಿಟ್ಟು ನಾನಂತ ಹೇಳ್ತಾ ಇದ್ದೆ ಸ್ಕೂಲಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೆ.
1: ನಾವು ಅವ್ರ ಜೊತೆ ಕೆಲಸ ಮಾಡಿದ್ವಿ ಬಂದಿದ್ದಾರೆ.
0: ಅವರು ಹೇಳೋ ಸ್ಟೈಲ್ ಒಂದು ಹೇಳ
1: ಪ್ಲೀಸ್ ಪ್ಲೀಸ್.
0: AM ಆಕಾಶವಾಣಿ ವಾರ್ತೆಗಳು ಓದಿತಿರುವರು ಬಸಪ್ಪ ಮಾದರ್.
1: ಓಹೋ, ನೀವು ಒಳ್ಳೆ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಕೂಡ ನೀವು ಆಗಿದ್ರೆ. ಬಸಪ್ಪ ಮಾದರ್ ಅವರ ವಾಯ್ಸ್ ಬಂದು ಅವರ ಸ್ಟೈಲ್ ಬಂದು ತುಂಬಾ
0: ಬಹಳ ಚೆನ್ನಾಗಿ.
1: ಯಾಕೆಂತಂದ್ರೆ ನಾನು ಅವರು ಓದಿದ್ದನ್ನ ಕೇಳಿದ್ದೀನಿ, ನಮ್ ಲೈವ್ ಆಗಿ ಓದಿದ್ದಾರೆ, ಹಾಗಾಗಿ ಗುಡ್ ಗುಡ್. ಇನ್ನು ಬರೆಯೋದು ಒಂದು ವಿಚಾರ ಇದೆಯಲ್ಲ, ವೆರಿ ಇಂಟ್ರೆಸ್ಟಿಂಗ್. ಅದು ಹೇಗೆ ಅದು ಬೆಳೆಸ್ಕೊಂಡಿದ್ರಿ, ಶುರುವಾಯ್ತು?
0: ಸರ್, ನಾನು ಅದನ್ನ ಬೇರೆ ಬೇರೆ ಎಲ್ಲ ಸುಮ್ಮನೆ ನಾವೆಲ್ಲ ಓದಿ ಅದು ಇದು ನೋಡ್ತಿದ್ದೆ ಅಲ್ಲ, ಸುಮ್ಮನೆ ನಾನು ಬರಿತಾ ಇದ್ದೆ. ಎರಡು ಪಾತ್ರ ಇಟ್ಕೊಳ್ಳೋದು, ಎರಡು ಪಾತ್ರಕ್ಕೆ ಸಂಭಾಷಣೆ ಬರೆಯೋದು, ಆಮೇಲೆ 4 ಪಾತ್ರ ಕಲ್ಪನೆ ಮಾಡ್ಕೊಳ್ಳೋದು, ಅದಕ್ಕೆ ಡೈಲಾಗ್ ಬರೆಯೋದು. ನಾಟಕ ರಂಗದ ಬೇಸ್ ಇತ್ತಲ್ಲ ನಮಗೆ, ಪಾತ್ರಕ್ಕೆ ಯಾವ ಪಾತ್ರಕ್ಕೆ ಏನನ್ನ ಸಂಭಾಷಣೆ ಬರೀಬೇಕು, ತಾಯಿದಾಗೆ ಮಗಂದಂಗೆ ಸಂಬಂಧಗಳಂಗೆ ಮಾತ್ರಲ್ಲೇ ಕೆಲವು ಸಂಬಂಧ ಕಲ್ಪಿಸಬೇಕಾಗ್ತದೆ ನಾಟಕದಲ್ಲಿ. ಅದು ನನಗೆ ಸಿನಿಮಾಗೆ ಸ್ವಲ್ಪ ಕಬ್ಬಿಣದ ಕಡಲೆ ತರ ಕಾಣ್ತು. ಯಾಕಂದ್ರೆ ಸಿನಿಮಾ ಬೇರೆ, ನಾಟಕ ಬೇರೆ. ನಾವು ನಾಟಕ ಬರೆಯುವ ಒಂದು ಪ್ಲಾಟ್ಫಾರ್ಮ್ ಹಾಕೊಳ್ತೀವಿ, ಎರಡು ಪಾತ್ರ ಬರೆದು ಬರ್ಕೊಂಡು ಹೋಗ್ಬಿಡ್ತೀವಿ. ಸಿನಿಮಾಕ್ಕೆ ಹಂಗಲ್ಲ, ಆ ಸಂಭಾಷಣೆ ಇರುತ್ತೆ. ಚಿತ್ರಕಥೆ ಅನ್ನೋದೊಂದಿದೆ ಮೇನ್ ಇಲ್ಲಿ, ಸಿನಿಮಾಕ್ಕೆ ಬೇರೆ ಸ್ಟೈಲ್ ಇದೆ ಬರೆಯೋದು. ಟೈಮ್ ಲಿಮಿಟ್ಸ್ ಇದೆ, ಇಷ್ಟೇ ಇರಬೇಕಂತಿರ್ತದೆ.
1: ಅದನ್ನ
0: ನಾನು ಕಲಿಬೇಕಂತ ಬಿಟ್ಟು ತುಂಬಾ ಪ್ರಯತ್ನ ಪಟ್ಟೆ.
1: ಹೇಗೆ ಕಂಡ್ಕೊಂಡ್ರಿ ಅದನ್ನು? ಅಂದ್ರೆ ನಾಟಕ ಬೇರೆ, ಸಿನಿಮಾ ಬೇರೆ ಅಂತ ನೀವು ನಿಮ್ಮನಾಗೆ ಕಂಡ್ಕೊಂಡಿದ್ದ ಅಥವಾ ಯಾರಾದ್ರು ಕೇಳಿಲ್ಲ?
0: ಇಲ್ಲ, ನಾನು ತುಂಬಾ ಪ್ರಯತ್ನ ಪಟ್ಟು ಕೇಳಿದೆ, ಯಾರು ನನ್ನ ಅದ್ರ ಹತ್ರನೇ ಬಿಟ್ಕೊಳ್ಳಿಲ್ಲ. ನಾನು ಚಿತ್ರಕಲ್ತೆ ಕಥೆಯನ್ನ ಬರೆದಿದ್ದು ಒಬ್ಬ ಕಳ್ಳನಾಗಿ. ನಿಮಗೆ ಬಿ ಮಲ್ಲೇಶ್ವರ ಹತ್ರ ಪರ್ಮನೆಂಟ್ ಆಗಿ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ ಇದ್ರು, KGF ಕೃಷ್ಣ ಅಂತ, ತಾತನ್ ಪಾತ್ರ ಮಾಡಿದ್ರು ನೋಡಿ, ಕೃಷ್ಣೋಜಿರಾವ್. ಅವ್ರ ರೂಮ್ ಅಲ್ಲಿ ನನಗೆ ಸೇರುವಂತ ಅವಕಾಶ ಸಿಕ್ತು. ಅವರು ವಾಲ್ ಸ್ಟುಡಿಯೋದಲ್ಲೇ ಇದ್ರು, ನಂತರ ಒಂದು ಸ್ಟಿಕ್ ರೂಮ್ ಮಾಡಿದ್ರು, ನಾನಲ್ಲಿ ಹೋದೆ. ಸೊ ಹೋಗಿ ಅವರು ಬೇರೆ ಬೇರೆ ಡೈರೆಕ್ಟ್ ಹತ್ರ ಕೆಲಸ ಮಾಡ್ತಿದ್ರು, ಬಾದು ಡೈರೆಕ್ಟ್ ಹತ್ರ ಕೆಲಸ ಮಾಡ್ತಿದ್ರು. ಆ ಕಾಲಘಟ್ಟದಲ್ಲಿ ಚೆನ್ನೈಗೆಲ್ಲ ಹೋಗ್ಬೇಕಾಗಿತ್ತು. ಫ್ಲೈಟ್ ಅಲ್ಲೇ ಹೋಗಿ ಬರ್ತಕ್ಕಂಥ ಒಬ್ಬ ಅಸೋಸಿಯೇಟ್ ಯಾರಾದ್ರೂ ಇದ್ರೆ, ಇದು ನಮ್ಮ ಕೃಷ್ಣೋಜಿರಾವ್, ಇನ್ನೊಬ್ರು ಕಲ್ಲೇಶ್ ಅಂತ ಇದ್ರು, ಅವ್ರು ಮಾತ್ರ ಹೋಗ್ತಾ ಇದ್ರು. ಮಿಕ್ಕದ್ರಲ್ಲಿ ಟ್ರೈನ್ ಅಲ್ಲಿ ಹೋಗ್ಬೇಕಿತ್ತು, ಯಾಕಂದ್ರೆ ಅಷ್ಟು ಬಿಸಿ ಶೆಡ್ಯೂಲ್ ಅಸೋಸಿಯೇಟ್ಸ್. ಸೊ ಅವ್ರು ಬೇರೆ ಬೇರೆ ಸಿನಿಮಾ ಚಿತ್ರಕತೆ ಬರೆದಿಟ್ಟು ಒಂದು ಲಾಕರ್ ಇಟ್ಟು ಹೋಗ್ತಾ ಇದ್ರು. ಅವ್ರು ಓದಿ ಅವ್ರು ಹೋದ್ಮೇಲೆ ತೆಗೆದ್ಬಿಟ್ಟು ಓದ್ತಾ ಇದ್ದೆ ನಾನು. ಇಟ್ಬಿಟ್ಟು ಹೋಗ್ಬಿಡೋರು, ನಾನಂಗೆ ತಗೊಂಡು ಓದ್ತಾ ಇದ್ದೆ ಅಲ್ಲಿ. ಆಲ್ಮೋಸ್ಟ್ ಆಲ್ ಬಿ ಮಲ್ಲೇಶ್ ಅವ್ರದ್ದು ಇರ್ತಿತ್ತು, ಪರ್ಮನೆಂಟ್ ಅವರು ಅವ್ರಿಗೆ. ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ನಾನ್ ಕಂಡಂತೆ ಬಿ ಮಲ್ಲೇಶ್ವರ್ ಸರ್ ಹೆಸರ ಈಗ ಏಜ್ ಆಗಿದೆ, ಬಹಳ ದೊಡ್ಡ ಡೈರೆಕ್ಟರ್, ಬಹಳ ಅದ್ಭುತವಾದಂತ ಸ್ಕ್ರೀನ್ ಪ್ಲೇ
1: ಮಾಡ್ತಾರೆ.
0: ನಂತರ
1: ನಾಟಕ ಮತ್ತು ಸ್ಕ್ರೀನ್ ಪ್ಲೇ ಹಾಗೆ ನೀವು ಕೆಲಸ ಮಾಡಿದ ವಿಚಾರವಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಕೇಳೋಣ. ಡೆಫಿನೆಟ್ ಆಗಿ ನೀವು SMS ಮಾಡಬಹುದು 9480901013 ಇದು ನಂಬರ್ ಟು ಮೆಸೇಜ್. ಇದು ನವಲಿಗರಿ ಕಾರ್ಯಕ್ರಮ, ನಾನು ಸುಧೀಲ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ವಸಂತ ಕುಮಾರ್ ನಿರ್ದೇಶಕರು ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಯೋರ್ಸ್. ನಾವು ವಸಂತ ಕುಮಾರ್ ನಿರ್ದೇಶಕ ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ವಸಂತ ಕುಮಾರ್ ಸರ್, ನಮ್ಮ ಬಳ್ಳಾರಿಯವರು ಅಂತ ಕೇಳಿ ನನಗೆ ತುಂಬ ಖುಷಿಯಾಯಿತು. ನೀವು ಡೈರೆಕ್ಟರ್ ಜೀವನದ ಬಗ್ಗೆ ಕೇಳೋಕೆ ನಮ್ಗೆ ಖುಷಿ ಆಗ್ತಾ ಇದೆ. ಈಗಲೂ ನೀವು ನಮ್ಮ ಭಾಷೆನೇ ಮಾತಾಡಿ ಸರ್ ಅಂತ ಹೊಸಪೇಟೆಯಿಂದ ಸಂತೋಷ್ ಚಿತ್ರಗಾರ ಅವರು ಮೆಸೇಜ್ ಕಳಿಸಿದ್ದಾರೆ. ಅದು ಕಷ್ಟ ಅಂತ ಒಂದು ಕೋಟಿ ರೂಪಾಯಿ ಕೊಟ್ರು ಈಗ ವಸಂತ ಕುಮಾರ್ ಸರ್ ಹತ್ರ ಮಾತಾಡಕ್ ಆಗಲ್ಲ, ಚೇಂಜ್ ಆಗ್ಬಿಟ್ಟಿದ್ದಾರೆ ಅವರು ಭಾಷೆನ ಎರಡು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ಕೋಟಿ ಕೊಟ್ಟರೆ ಸಿನಿಮಾ ಮಾಡ್ಬಿಡ್ತಾರೆ ಈಗ. ಗುಡ್ ಗುಡ್. ಮಲ್ಲೇಶ್ ಅವ್ರ ಜೊತೆಗೆ ಆಯ್ತು, ಆಮೇಲೆ ಆನಂದ್ ಪಿ ರಾಜ್ ಜೊತೆ ಕೆಲಸ ಮಾಡಿದ್ರಿ.
1: ಲಾಸ್ಟ್ ಸಿನಿಮಾ ನಂದ ಅವ್ರ ಜೊತೆಗೆ ಹೆಂಡತಿ ಅಂದ್ರೆ ಹೆಂಡತಿಗೆ ನಂದೇ ಸಂಭಾಷಣೆ,
0: ನೀವು ಸಂಭಾಷಣೆ
1: ನಾನೇ ಬರೆದಿದ್ದು. ಆಮೇಲೆ ಆ ಸಿನಿಮಾಗೆ ಒಬ್ಬ ಉತ್ತಮವಾದಂಥ ಉತ್ತರ ಕರ್ನಾಟಕದ ಬಹಳ ದೊಡ್ಡ ಪ್ರತಿಭಾ ರಂಗಭೂಮಿ ಕಲಾವಿದನ ನಾನು ಪರಿಚಯ ಮಾಡಿದೆ. ಅವರು ರಾಜು ತಾಳಿಕೋಟೆ.
0: ಓ
1: ಹೌದು. ಅಲ್ಲೇನಾಯ್ತು, ಎಲ್ಲ ರೆಡಿ ಆಯ್ತು, ಸಂಭಾಷಣೆ ಎಲ್ಲ ಬರೆದ್ವಿ, ಶೂಟಿಂಗ್ ಸ್ಟಾರ್ಟ್ ಆಯ್ತು. ಆದ್ಮೇಲೆ ಒಂದು ಕಾಮಿಡಿ ಕ್ಯಾರೆಕ್ಟರ್ ದೊಡ್ಡ ನನ್ನ ಕಾಂಬಿನೇಷನ್ ಅಲ್ಲಿ ಬೇಕಿತ್ತು, ಹೊಸ ಪ್ರತಿಭೆ ಬೇಕು ಅಂತ ಹುಡುಕ್ತಾ ಇದ್ರು. ಆಗ ಆನಂದ್ ರಾಜ್ ಹೇಳಿದೆ, ಸರ್ ಒಬ್ಬ ರಂಗಭೂಮಿ ಅವರು ಒಂದು ಕುಡುಕನ ಸಾಮ್ರಾಜ್ಯ ಅದು ಕ್ಯಾಸೆಟ್ ಅದಕ್ಕೆ ಕೇಳಿ ಅಂತ ಹಾಕಿದೆ. ಅದು ನಮ್ಮ ರಘುವೀರ್ ಇದರಲ್ಲ ಅವರ ಎಸ್ಟೇಟ್ ಅಲ್ಲಿ ಶೂಟಿಂಗ್ ಇತ್ತು. ಸೊ ಅಲ್ಲಿ ನಡೆಯುವಾಗ ಹಾಡನ್ನು ಹಾಕಿದಾಗ ಶ್ರುತಿ ಮೇಡಮ್, ನಾನು, ಆನಂದ್ ಪಿ ರಾಜ್ ಅಂಡ್ ನಮ್ಮ ಆಗಿನ ಡ್ಯಾನ್ಸ್ ಸೂಪರ್ ಸ್ಟಾರ್ ಶಶಿಕುಮಾರ್ ಸರ್, ಆಮೇಲೆ ನಮ್ಮ ದೊಡ್ಡಣ್ಣ ಸರ್ ಇದ್ವಿ. ಸೊ ಅವರೆಲ್ಲ ಕೇಳಿದ್ರು. ಕೇಳಿದ್ಮೇಲೆ ಏನ್ರಿ ಇಷ್ಟ ಮಾತಾಡ್ತೀನಿ ಕರ್ಸ್ರಿ ಅವನಿಗೆ ಅಂತಂದ್ರು. ಸೊ ಆಗ 15 ದಿವಸದ ಒಂದು ಕಾರ್ಡ್ ಬರ್ತಿತ್ತಲ್ಲ, ಆ ಕಾರ್ಡ್ ಅಲ್ಲಿ ನನಗೆ ಅಡ್ರೆಸ್ ಗೊತ್ತಿಲ್ಲ, ಪೋಸ್ಟ್ ಕಾರ್ಡ್. ಅದರಲ್ಲಿ ನಾನೇನ್ ಮಾಡಿದೆ, ಅವ್ರ ಹೆಸರು ಹಾಕ್ಬಿಟ್ಟು ನಾನು ಪೋಸ್ಟ್ ಮಾಡಿದೆ ಅಷ್ಟೇ.
0: ಓಕೆ.
1: ಅವ್ರ ನಾಟಕ ಕಂಪ್ನಿ ಕೂಡ ಹೆಸರು ಗೊತ್ತಿಲ್ಲ ನನಗೆ. ನೇರವಾಗಿ ಅವ್ರ ಕಂಪ್ನಿ ತಲುಪಿದೆ. ಅದು ತಲುಪಿದ್ರೆ ಬೆಳಿಗ್ಗೆ ಎದ್ರೆ ಸಜ್ಜನ್ ಲಾಡ್ಜ್ ಇದೆ ಇಲ್ಲಿ ಗಾಂಧಿನಗರ, ಅಲ್ಲಿಗೆ ನೋಡಿದ್ರೆ ಒಂದು ಟ್ಯಾಪ್ ಅದು ರೂಮ್ ಟಕ್ ಟಕ್ ಟಕ್. ನಾನು ರೂಮ್ ಹಾಕೊಟ್ಟಿದ್ರೆ ಅಲ್ಲಿ ನೋಡಿದ್ರೆ ಈ ಮನುಷ್ಯ ಚುಟ್ಟ ಹೊಡಿತಾ ನಿಂತ್ಬಿಟ್ಟಿದ್ದ. ನೋಡಿದ್ರೆ ನಾನು ನೋಡಿಲ್ವಲ್ಲ ಅವ್ರನ್ನ, ಧ್ವನಿ ಕೇಳಿದ್ದೆ. ಸರ್ ನೀವು ಯಾರು ಅಂತಂದ, ನಾನಾರಿ ತಾಳಿಕೋಟೆ ಅಂದ್ರೆ. ಅವರು
0: ಬಂದ್ಬಿಟ್ಟಿದ್ರು.
1: ಸರಿ ಸರಿ, ಇನ್ನೇನು ಹೊರಡ್ತೀವಿ ನಾ ಶೂಟಿಂಗ್ ಬನ್ನಿ ಅಂತ ಬಿಟ್ಟು
0: ಕರ್ಕೊಂಡೋಗಿ
1: ಎಸ್ ಪರಿಚಯ ಮಾಡಿದೆ. ಆಮೇಲೆ ಬಹಳ ಖುಷಿಯಾದ್ರು. ಸ್ವಲ್ಪ ರಂಗಭೂಮಿ ಅವರಿಗೆ ಸಿನಿಮಾದ ಬಗ್ಗೆ ಸ್ವಲ್ಪ ಕಡಿಮೆ ಇರ್ತದೆ ನಾಲೆಡ್ಜ್, ಯಾಕಂದ್ರೆ ಇಲ್ಲಿ ಮಾರ್ಕಿಂಗ್ ಎಲ್ಲ ಹಾಕ್ತೇವೆ, ಅಲ್ಲಿ ನೋಡಿ ಏನು ಲೈಟಿಂಗ್ ಇರ್ತದೆ. ಆಮೇಲೆ ಇಷ್ಟರಲ್ಲೇ ನಾವು ನಮ್ಮ ಮೂವ್ಮೆಂಟ್ ಇದೆ,
0: ಇಷ್ಟೇ ಸಂಭಾಷಣೆ.
1: ಆಮೇಲೆ ಲಿಮಿಟ್ ಪ್ಲೇಸ್ ಅಲ್ಲಿ ನಾವು ಮಾರ್ಕ್ ಇರ್ತದೆ, ಅಲ್ಲೇ ಇರಬೇಕು ಅವರು. ಅವರು ಟೋಟಲಿ ಕಂಟ್ರೋಲ್ ಬೈ ಡೈರೆಕ್ಟರ್, ಅವರೇ ರಿಮೋಟ್.
0: ಅಲ್ಲ, ಇದು ಸಿನಿಮಾ
1: ಒಂದ್ ಸ್ವಲ್ಪ ಬೇರೆ ಕಡೆ ನೋಡಿದ್ರು ರಾಂಗ್ ಲೋಕ್ ಅಂತೀವಿ ನಾವು. ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ, ನಾನು ಸರಿಯಾಗಿ ನೋಡಿದ್ದೀನಲ್ಲ ಕಂಡ್ಬಿಟ್ಟಿದ್ದೀನಿ ಅಂತಿದ್ರು ಅವರು. ಇವತ್ತಿಲ್ಲ ಪಾಪ ದಿವಂಗತರಾದ್ರು ಮೊನ್ನೆ. ಸೊ ಹೀಗೆ ಅವರು ಸಿನಿ ಪ್ರಯಾಣ ನನ್ನ 15 ಪೈಸ ಕಾರ್ಡ್ ಇಂದ ಆರಂಭ ಆಯ್ತು.
0: ಎಷ್ಟು ಖುಷಿ ನನಗೆ ಅಂದ್ರೆ, ಖುಷಿ ಎಷ್ಟು ಖುಷಿ ಅಂದ್ರೆ, ನೀವು 15 ಪೈಸದ ಕಾರ್ಡ್ ಅವ್ರು ಆಲ್ಮೋಸ್ಟ್ ಒಂದು 15 ವರ್ಷ ಇಂಡಸ್ಟ್ರಿ
1: ಮಾಡಿದ್ದಾರೆ ಅವರು. ಸೊ ಆಮೇಲೆ ಅವರಿಗೆ ಮೊದಲನೇ ಪಾತ್ರದ ಹೆಸರು, ನಾನು ಸ್ವಲ್ಪ ಉತ್ತರ ಕರ್ನಾಟಕ ಟಚ್ ಇತ್ತಲ್ಲ, ಹೀಗಾಗಿ ನಾನು ಯಾವುದೇ ಸಿನಿಮಾಗೆ ಸಂಭಾಷಣೆ ಬರೆದ ಸುಮಾರು ಒಂದು 20 ಸಿನಿಮಾ ಬರೆದಿದ್ದೇನೆ. ಯಾವ್ದಾರ ಒಂದು ಉತ್ತರ ಕನ್ನಡ ಪೆಕ್ಯುಲರ್ ನೇಮ್ ಅನ್ನ ಇಡ್ತೀನಿ ನಾನು, ಅದು ನನ್ನ ಭಾಷಾ ತೊಡಗು. ಈಗ ನೋಡು, ನಮ್ಮ ಬಳ್ಳಾರಿಯವ್ರು ಹೇಳಿದ್ರು ನೀವು ಬಳ್ಳಾರಿ ವೇಷ ಮಾತಾಡಿ
0: ಅಂತ.
1: ಸೊ ಹಂಗೆ ಅದು ಹಂಗಿರ್ತದೆ. ನಾನು ಅವರಿಗೆ ಒಂದು ಬಗಣಿ ಅಂತ ಪಾತ್ರ ಬರ್ದೆ, ಕ್ಯಾರೆಕ್ಟರ್ ನೇಮ್.
0: ಓಕೆ.
1: ಆಮೇಲೆ ದೊಡ್ಡಣ್ಣ ನನ್ನ ಕರೆದ್ರೆ ಏನಾಯ್ತು ಅಂದ್ರೆ, ಇದು ಸರ್ ನಮ್ ಕಡೆ ಇಡ್ತಾರೆ ಈ ತರ ಹೆಸರು ಅಂದೆ ನಾನು. ಸರಿಯಪ್ಪ, ಇನ್ನೇನು ಅನ್ಕೋಬಾರದಲ್ಲ, ಅದು ಇಲ್ಲ ಸರ್ ಇಡ್ತಾರ ನಮ್ ಕಡೆಗೆ.
0: ಉತ್ತರ ಕರ್ನಾಟಕ

0: ಸರ್ನೇಮ್ ಹೇಗಿರುತ್ತೆ? ಉಳ್ಳಾಗಡ್ಡಿ,
1: ಕುಂಬಳಕಾಯಿ, ಸರ್ನೇಮ್ ಇಲ್ಲದೆ ನಾವಿಲ್ಲ.
0: ಹೌದು.
1: ಸೊ ಅಲ್ಲೇನಾಯ್ತು, ಪಿಕ್ಸ್ ಅದೇ ಆಯ್ತು. ಆಮೇಲೆ ಆದ್ರೆ ಆ ಚಿತ್ರದಿಂದ ಅವ್ರು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದ್ರು. ನಮ್ಮ ಆನಂದ್ ರಾಜ್ ಅವರು ಪರಿಚಯಿಸಿದಂತ ಒಬ್ಬ ನಟ, ಒಬ್ಬ ದೊಡ್ಡ ಕಲಾವಿದರಾಗಿ ಹೊರಹೊಮ್ಮಿದ್ರು.
0: ಎಸ್, ಆನಂದ್ ಪಿ ರಾಜ್ ಅವ್ರ ಜೊತೆ ವರ್ಕ್ ಮಾಡಿದ್ದ ಸ್ಟೈಲ್ ಹೇಗಿರುತ್ತೆ ಅಂತ ಒಂದು ಮಾತಾಡೋಣ ನಿಮ್ಮ ಜೊತೆಗೆ. ಒಂದು ಕಮರ್ಷಿಯಲ್ ಬ್ರೇಕ್ ತಗೊಂಡು ಮಾತಾಡೋಣ.
2: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
3: ಈ ಪವರ್ ಗೇಲ್ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
2: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಎಸ್ ಎಸ್, ನಾವು ಬ್ರೇಕ್ ಹೋಗಿಂತ ಮುಂಚೆ ನಾನು ನಿಮ್ಮ ಪ್ರಶ್ನೆ ಕೇಳಿದೆ. ಆನಂದ್ ಪಿ ರಾಜ್ ಅವರು ಆಕ್ಷನ್ ಡೈರೆಕ್ಟರ್ ಅಂತಾನೆ ಫೇಮಸ್ ಅದಲ್ವಾ, ಆಮೇಲೆ ನೀವು ಸಾಯಿ ಕುಮಾರ್ ಸರ್ ಜೊತೆಗೆ ವರ್ಕ್ ಮಾಡಿದ್ರಿ, ಅವರು ಫ್ಯಾಮಿಲಿ ಸಿನಿಮಾಗಳು ಎತ್ತಿದ ಕೈ. ಸೊ ಅವ್ರ ಇಬ್ಬರ ಜೊತೆಗೆ 2 ವರ್ಷನ್, ಸೊ ಆ ಇಬ್ಬಿಬ್ಬರ ಜೊತೆಗೆ ಕೆಲಸ ಮಾಡಿದಂತ ಅನುಭವ ಆಗಿತ್ತು ಸರ್, ಏನೇನು ಕಲ್ತ್ರಿ ಆ ವಿಷಯ?
1: ಸರ್ ನೋಡಿ, ಆನಂದ್ ಪಿ ರಾಜ್ ಹೇಗೆ ಅಂತಂದ್ರೆ ಪಟ ಪಟ ಪಟ ಪಟ ಮಾತಾಡೋದು, ಎಷ್ಟೋ ಸರಿ ಅವ್ರು ಹೇಳಿದ್ ನಮ್ಗೆ ಅರ್ಥನ ಆಗ್ತಾ ಇರ್ಲಿಲ್ಲ, ಬಟ್ ಎಸ್ ಅಂತಿದ್ವಿ ನಾವು. ಆಮೇಲೆ ಮತ್ತೆ ರಿಪೀಟ್ ಮಾಡ್ತಿದ್ದೆ ಏನ್ ಹೇಳಿದ್ರು ಅವರು ಅಂತ ಹೇಳ್ಬಿಟ್ಟು. ಸೊ ಇವತ್ತು ನನ್ನ ಸಿನಿಮಾಕ್ಕೆ ಸಂಕಲನ ಮಾಡಿರೋ ಮುತ್ತುರಾಜ್ ಇದಾರಲ್ಲ, ಅವರು ನನ್ನ ಪರ್ಮನೆಂಟ್ ಅಸಿಸ್ಟೆಂಟ್ ಅವ್ರಿಗೆ ಸಿನಿಮಾದಲ್ಲಿ, ನನ್ನ ಅಸಿಸ್ಟೆಂಟ್. ನಾನು ಅಸೋಸಿಯೇಟ್ ಇಂದ ಒಂದು ಸ್ಟೆಪ್ ಕೆಳಗಿದ್ದೆ ನಾನು, ಬಟ್ ಅಸೋಸಿಯೇಟ್ ಮಾಡೋ ಕೆಲಸ ನೀವು ಮಾಡಿಸಿದ್ರಿಲ್ಲ. ಸೊ ಹೇಳ್ತಿದ್ರಲ್ಲ ಅವ್ರು ಪಟ ಪಟ ಅಂತ ಹೇಳ್ತಿದ್ರು, ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಆಮೇಲೆ ಬಟ್ ವೆರಿ ಫ್ರೆಂಡ್ಲಿ ಪರ್ಸನ್, ಆಮೇಲೆ ಬೆಸ್ಟ್ ಡೈರೆಕ್ಟರ್. ಆಮೇಲೆ 3 ತಿಂಗಳಿಗೆಲ್ಲ ಒಂದೊಂದು ಸಿನಿಮಾಗಳಲ್ಲಿ ತೆರೆ ಮೇಲೆ ತಂದಂತ ಸ್ಪೀಡ್ ಕೆಲಸ ಅವ್ರದ್ದು.
0: ಕರೆಕ್ಟ್.
1: ಆಮೇಲೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅವ್ರ ಪಿಕ್ಚರ್ ನಿರ್ಮಾಪಕರು ಯಾರು ಲಾಸ್ ಅಲ್ಲಿಲ್ಲ, ನನಗೆ ಗೊತ್ತಿದ್ದಂಗೆ ದುಡ್ಡನ್ನ ಮಾಡಿದ್ದಾರೆ ಆನಂದ್ ಪಿ ರಾಜ್ ಅವ್ರ ಹತ್ರ. ಆಮೇಲೆ ಒಳ್ಳೆ ಬಾಂಡಿಂಗ್ ಇತ್ತು, ಅವ್ರ ಸ್ನೇಹಿತರ ತರ ನನ್ನ ಟ್ರೀಟ್ ಮಾಡ್ತಾ ಇದ್ರು. ಸೊ ಹೀಗಾಗಿ ಅವ್ರ ಹತ್ರ ತುಂಬಾ ಕೆಲಸ ನಾನು ಕಲಿತೆ. ಆಮೇಲೆ ರೂಮಿಗೆ ಹೋದ್ಮೇಲೆ ಹೇಳ್ತಿದ್ರು, ತಪ್ಪು ಮಾಡಿದ್ರೆ ಹೀಗಲ್ಲ, ಇದನ್ನ ಹೀಗೆ ಮಾಡ್ಕೋ, ಹಿಂಗಿರ್ಬೇಕು, ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಆರ್ಟಿಸ್ಟ್ ಹತ್ರ ನಾವು ತುಂಬಾನೇ ಸ್ವಲ್ಪ ಹೀಲ್ಡ್ ಆಗಿ ನಡ್ಕೊಳ್ತಿದ್ವಿ ನಾವು, ಸ್ಟಾರ್ ಅಲ್ಲ ಅಂತ ಹೇಳ್ಬಿಟ್ಟು. ಅದನ್ನ ಅವ್ರು ತುಂಬಾ ಸೂಕ್ಷ್ಮ ಹೇಳರು, ನಾವು ಕ್ಯಾಪ್ಟನ್ ಅಂತ ಹೇಳರು, ನಾಳೆ ನೀನ್ ಆಗ್ತೀಯ ಹಾಗಂತ ಬಿಟ್ಟು ನೀನ್ ಆರ್ಟಿಸ್ಟ್ ಏನೇನು ಮಾತಾಡೋದಲ್ಲ, ಬಟ್ ಆರ್ಟಿಸ್ಟ್ಗೆ ಕೊಡೋ ಗೌರವ ಕೊಡು, ಸೊ ನೀನ್ ಕ್ಯಾಪ್ಟನ್ ತರನೇ ಆಗ್ಬೇಕು ನೆಕ್ಸ್ಟ್ ನೀನು, ಸಾಂಗಿರ್ಬೇಕು ಸಾರ ಅಂತ ಕರಿ ಕರಿ. ಆಮೇಲೆ ತುಂಬಾ ಹೆದರ್ಕೊಂಡು ಹೋಗೋದು ಬೇಡ ಚಿತ್ರರಂಗದಲ್ಲಿ, ನೀನು ತುಂಬಾ ಬೆಂಡಾಗಿ ಯಾಕೆ ನಿಲ್ತೀಯ ನೀನು, ನಾವು ಡೈರೆಕ್ಟ್ರು, ನಮ್ ಟೀಮ್ ಇದೆ ಇದು ಅಂತ ಬಿಟ್ಟು. ಸೊ ನನಗೆ ಗೊತ್ತಿದ್ದಂಗೆ ಒಬ್ಬ ಸಹ ನಿರ್ದೇಶಕ ಒಬ್ಬ ಸಣ್ಣ ಲಾಸ್ಟ್ ಕ್ಲಾಪ್ ಪೈಂದ ಹಿಡಿದು ಎಲ್ಲರೂ ಕೂಡ ಒಬ್ಬ ಡೈರೆಕ್ಟರ್ ತರ ನೋಡ್ತಾ ಇದ್ರು.
0: ವೆರಿ ಗುಡ್, ಎಷ್ಟು ಚೆನ್ನಾಗಿದೆ. ನೀವು ಹೇಳೋ ಮಾತು ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ನಾನು ಆನಂದ್ ಪಿ ರಾಜ್ ಅವ್ರನ್ನ ಮಾತಾಡಿಸಿದ್ದೀನಿ, ಅವರು ಪ್ರೊಡ್ಯೂಸರ್ ಫ್ರೆಂಡ್ಲಿ,
1: ಟೆಕ್ನಿಷಿಯನ್,
0: ಇಷ್ಟು ಬಜೆಟ್ ಅಂದ್ರೆ ಇಷ್ಟೇ ಬಜೆಟ್ ಅಲ್ಲಿ ಮಾಡೋರು, ಆಕ್ಷನ್ ಮೂವಿ ಕೂಡ ಮಾಡಿದ್ರು ಅಂತ. ಇನ್ನು ಇದಕ್ಕೆ ಆಪೋಸಿಟ್ ಅಂತಂದ್ರೆ ಸಾಯಿ ಪ್ರಕಾಶ್,
1: ತುಂಬಾ ಸೌಮ್ಯ ಸ್ವಭಾವ.
0: ಹೌದು,
1: ನೀವೇನಾದ್ರೂ ಮಾಡಿ ಅಬ್ಸರ್ವ್ ಮಾಡಬೇಕು, ಕೆಲಸ ಮಾಡಬೇಕು, ತಪ್ಪಾದ್ರೆ ತುಂಬಾ ಹತ್ತಿರದಲ್ಲಿ ಕರೆದು ಹೇಗಲ್ ಮೇಲೆ ಕೈ ಹಾಕ್ಬಿಟ್ಟು, ಆಗಾಗ ಕಣ್ಣ ಅಷ್ಟೊಂದು ಸರಿ ಬರ್ತಿರ್ಲಿಲ್ಲ, ಅದು ಅನಕಾದಮ್ಮ ಅಂತ ಹೇಳ್ತಿದ್ರು. ಸೊ ನಮ್ಗೆ ಅರ್ಥ ಆಗ್ತಿತ್ತು. ಆಮೇಲೆ ಅವ್ರ ವರ್ಕ್ ಸ್ಟೈಲ್ ಏನು, ಯಾವಾಗ್ಲೂ ನಾನು ಅವ್ರು ಹೇಳ್ಕೊಡೋ ರೀತಿ ಇಲ್ಲ, ಹೀಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ರಲ್ಲ, ಅದ್ರ ಜಾಸ್ತಿ ನಾನು ಫೋಕಸ್ ಮಾಡ್ತಿದ್ದೆ. ಬಹಳ ಚೆನ್ನಾಗಿ ಹೇಳ್ಕೊಡೋರು ಅವರು, ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೆ ತೆಲುಗು ಆದ್ರೂ ಕೂಡ, ತೆಲುಗು ಮಿಶ್ರಿತ ಕನ್ನಡ ಆದ್ರೂ ಕೂಡ ಅದು ರೀಚ್ ಆಗ್ತಿತ್ತು ಆಡಿಯನ್ಸ್.
0: ನಿಮಗೂ ತೆಲುಗು ಬರುತ್ತೆ?
1: ಸೊ ಆ ಟೈಮಲ್ಲಿ ನನಗೆ ತೆಲುಗಿಲ್ಲ, ಇಲ್ಲ ನಾನು ನಂತರ ಹೇಳ್ತೇನೆ ನಿಮ್ಗೆ, ಕೇಳ್ತೀನಿ. ಆಮೇಲೆ ತೆಲುಗು ಕಲ್ತ್ಕೊಂಡೆ ನಾನು. ಸೊ ಹೀಗಾಗಿ ಆನಂದ್ ಪಿ ರಾಜ್ ಅವ್ರ ಹತ್ರ ತಾಳ್ಮೆಯನ್ನ ಕಲ್ತ್ಕೊಂಡೆ. ಆಮೇಲೆ ಆನಂದ್ ಪೀರ್ ಇದು ಯಾವುದು ಸ್ಪೀಡ್ ಅನ್ನ ಕಲ್ತ್ಕೊಂಡೆ, ಸಾಯಿ ಪ್ರಕಾಶ್ ಹತ್ರ ತುಂಬಾ ಕಲ್ತ್ಕೊಂಡೆ ನಾನು.
0: ಉಲ್ಟಾ ಉಡ್ರಿ ಅಂತ ಯೋಚನೆ ಮಾಡ್ತಾ ಇದ್ದೆ,
1: ಸಾರಿ.

0: ಎರಡನ್ನಲ್ಲಿ ಕಲ್ತ್ಕೊಂಡೆ ನಾನು.
1: ಅದು ಎರಡು ಬೇಕು, ಎರಡು ಸ್ಪೀಡು ಬೇಕು, ತಾಳ್ಮೆ ಬೇಕು.
0: ಹಾಗಂತ ಅವರು ಕೂಡ ತುಂಬಾ ಸ್ಪೀಡು, ಯಾಕಂದ್ರೆ 100 ಸಿನಿಮಾ ಮೇಲೆ ಕೊಟ್ಬಿಟ್ರು ಅವರು.
1: ಹೌದು,
0: ನಮ್ಮ ಸಾಯಿ ಪ್ರಕಾಶ್ ಸರ್
1: ಹೌದು,
0: ಅತಿ ಹೆಚ್ಚು ಹಾರ್ಸ್ ರನ್ನಿಂಗ್ ಹಾರ್ಸ್ ಅಂದ್ರೆ ಇವ್ರಿಬ್ರೆ.
1: ಹೌದು ಹೌದು,
0: ಬೇಗವಾಗಿ ಮುಗಿಸಿ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಟಕ್ ನ ಮುಗಿಸ್ಕೊಡೋರು.
1: ಮೂರು ಮೂಷಡಲ್ಲಿ
0: ಮೂರು ಮೂಷಡಲ್ಲಿ ಕೆಲಸ ಮಾಡ್ತಾ ಇದ್ರು.
1: ಸಾಯಿ ಕುಮಾರ್, ಸಾಯಿ ಪ್ರಕಾಶ್ ಅವ್ರ ಬಗ್ಗೆ ಮಾತಾಡಿದ ಮೇಲೆ, ಸಾಯಿ ಪ್ರಕಾಶ್ ಅವ್ರ ಬಗ್ಗೆ ಮಾತಾಡಿದ ಮೇಲೆ, ಅವರು ಡೈರೆಕ್ಟ್ ಮಾಡಿದಂತ ಒಂದು
0: ಸಿನಿಮಾ,
1: ಅವ್ರ ಸಿನಿಮಾ ಡೈರೆಕ್ಟ್ ಮಾಡಿದ್ರು ದೇವರು ಕೊಟ್ಟ ತಂಗಿ ಅಂತ ಆ ಸಿನಿಮಾ ಪ್ರಮೋಟ್ ಮಾಡಿದ್ವಿ ನಾವು. ಸೊ ಆ ಸಿನಿಮಾ ಹಾಡನ್ನು ಕೇಳೋಣ. ನಮ್ಮ ಮಾತನ್ನ ಮುಂದುವರಿಸೋಣ.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:38 ಆಗಿದೆ. ವಸಂತ ಕುಮಾರ್ ನಿರ್ದೇಶಕರ ಜೊತೆ ಮಾತನಾಡ್ತಾ ಇದ್ದೀವಿ. ಅವರ ಮಾತನ್ನ ಕೇಳ್ತಾ ಹೋಗೋಣ. ಪ್ರೊಡ್ಯೂಸರ್ ಕಷ್ಟನಷ್ಟಗಳನ್ನು ನೋಡಿಕೊಂಡು, ಒಳ್ಳೆಯ ಕಥೆ ನೋಡಿ, ಅವರ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಚಿತ್ರ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆಯಾ ಸರ್ ಅಂತ ವಿಜ್ಞಾನ ನಗರದಿಂದ ಹರಿಹರನ್ ಅವರು ಕೇಳ್ತಾ ಇದ್ದಾರೆ. ವಾಟ್ ಡು ಯು ಸೇ ಅಬೌಟ್ ದಿಸ್
1: ಸರ್? ಪ್ರೊಡ್ಯೂಸರ್ ಕೊರತೆ,
0: ಕಷ್ಟ ನಷ್ಟಗಳು, ಅವ್ರ ಲಿಮಿಟ್ ಬಜೆಟ್ ಇಟ್ಕೊಂಡು ನೋಡೋದು ಅಂತ ಅವ್ರ ಭಾವನೆ ಹೇಳ್ತಾ ಇದ್ದಾರೆ.
1: ಅಲ್ಲ, ಖಂಡಿತ ಅದು ನಿಮ್ಮ ಪ್ರಶ್ನೆ ತುಂಬಾ ಸೂಕ್ತವಾಗಿದೆ. ಆದ್ರೆ ಆ ಕಾಲಘಟ್ಟದ ಸಿನಿಮಾಗಳೇ ಬೇರೆ, ಈ ಕಾಲಘಟ್ಟದ ಸಿನಿಮಾಗಳೇ ಬೇರೆ. ಆ ಕಾಲಘಟ್ಟದಲ್ಲಿ ತಾಂತ್ರಿಕ ವರ್ಗದವರಿಗೆ ಮತ್ತು ಪೋಸ್ಟ್ ಪ್ರೊಡಕ್ಷನ್ಗೆ ನಟರುಗಳಿಗೆ ಬಹಳ ಸಣ್ಣ ಸಂಭಾವನೆ ಇತ್ತು. ಸೊ ಇವತ್ತು ಸಂಭಾವನೆ ಮತ್ತು ಅದ್ರ ಬಗ್ಗೆ ನಾವು ಮಾತಾಡಷ್ಟು ಇಲ್ವೇ ಇಲ್ಲ. ಆ ಮಟ್ಟಕ್ಕೆ ನಟರು ಬೆಳೆದಿದ್ದಾರೆ. ಆಮೇಲೆ ತಾಂತ್ರಿಕ ವರ್ಗ ಕೂಡ ತುಂಬಾ ಇಂಪ್ರೂವ್ ಆಗಿದೆ.
0: ಇಂಡಸ್ಟ್ರಿ ಕೂಡ ಬೆಳೆದಿದೆ,
1: ಇಂಡಸ್ಟ್ರಿ ಕೂಡ ಬೆಳೆದಿದೆ, ಕಲೆಕ್ಷನ್ಸ್ ಹಾಗೆ ಇದೆ. ಬಟ್ ನಿರ್ಮಾಪಕರು ಈಗ ಏನಾಗಿದೆ ಅಂದ್ರೆ, ಉತ್ತಮ ಕತೆ ಸಿಕ್ಕರೆ ಆಮೇಲೆ ಒಳ್ಳೆ ನಮಗೆ ರಿಟರ್ನ್ಸ್ ಇದೆ ಸಿನಿಮಾದಲ್ಲಿ ಅಂತ ನಾವು ಮನದಟ್ಟು ಮಾಡಿಕೊಟ್ಟು, ನಾವು ಹೇಳಿದ ಲಿಮಿಟ್ ಅಲ್ಲ ಸಿನಿಮಾ ಮಾಡಿ ಹೇಳ್ದಾಗೆ ಸಿನಿಮಾ ಮಾಡಿದ್ರೆ ನಿರ್ಮಾಪಕರು ಖಂಡಿತ ಸಿಗ್ತಾರೆ. ಇಲ್ಲಿ ಸ್ವಲ್ಪ ಎಲ್ಲ ಅನ್ಪ್ಲಾನ್ ಆಗುತ್ತೆ
0: ಅಲ್ವಾ?
1: ಆವಾಗ ಏನಾಗುತ್ತೆ, ಕಾರಣ ಇಂಡಸ್ಟ್ರಿ ಬಿಸಿ ಇದೆ, ಹೇಳಿ ಡೇಟ್ಗೆ ನಟರು ಸಿಗದೆ ಇರ್ಬೋದು. ಯಾಕಂದ್ರೆ ನಾವು ಶೆಡ್ಯೂಲ್ ಚೇಂಜ್ ಮಾಡ್ತೇವೆ, ಪಾಪ ಅವ್ರು ಬೇರೆ ಸಿನಿಮಾ
0: ಒಪ್ಕೊಂಡಿರ್ತಾರೆ.
1: ನಾವು 10 ಡೇಸ್ ಅಲ್ಲಿ ಮಾಡ್ಬೇಕಂತೇವೆ, ನಮಗೆ ರೀಸನ್ ಬೇರೆ ಬೇರೆ ಕಾರಣಗಳಿಂದ ಸಿನಿಮಾ ಮುಗಿಯಲ್ಲ. ಅಲ್ಲಿ ಇನ್ನೂ 5-6 ಸೀನ್ ಉಳಿದಿರುತ್ತೆ. ರಿಕ್ವೆಸ್ಟ್ ಮಾಡ್ತೀವಿ, ಏನಪ್ಪ ನಾನು ಇಷ್ಟೇ ತಾರೀಕು ಹೇಳಿದ್ನಲ್ಲ, ಮಧ್ಯದಲ್ಲಿ ಗ್ಯಾಪ್ ಕೊಡು ಅಂತ ಹೇಳ್ತಾರೆ. ಸೊ ಶೆಡ್ಯೂಲ್ ಪ್ಯಾಕಪ್ ಆಗುತ್ತೆ, ಎಂಟೈರ್ ಟೀಮ್ ವಾಪಸ್ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ. ಸೊ ಅದು ವಾಪಸ್ ಹೋದಾಗ ನಮ್ಗೆ ಎಂಟೈರ್ ಟೆಕ್ನಿಷಿಯನ್ಸ್ ವಿತ್ ಲಾಡ್ಜ್ ಅಲ್ಲಿ ಇರ್ತೇವೆ ನಾವೆಲ್ಲ, ಎಲ್ಲ ಔಟ್ಡೋರ್ ಆಗಿರ್ತೇವೆ. ಎವ್ರಿ ಡೇ ಖರ್ಚು ಇರ್ತದೆ, ನಾವು ವಾಪಸ್ ಬರೋ ಹಾಗಿಲ್ಲ, ಅಲ್ಲಿ ಇರಬೇಕಾಗುತ್ತೆ. ಹೀಗಾಗಿ ಸ್ವಲ್ಪ ಪ್ರೊಡ್ಯೂಸರ್ ಬರ್ಡನ್ ಆಗುತ್ತೆ. ಮತ್ತೆ ರಿಕ್ವೆಸ್ಟ್ ಮಾಡಿ ನಾವು ನಟರನ್ನ ಕರೆಸಿದಾಗ ಬರ್ತಾರೆ, ಬಂದು ಮಾಡ್ಕೊಡ್ತಾರೆ. ಸ್ವಲ್ಪ ಬರ್ಡನ್ ಆಗುತ್ತೆ.
0: ಪ್ರಪಂಚದಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತಿಲ್ಲ, ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದು ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಇಂಡಸ್ಟ್ರಿ ಮತ್ತು ಆರ್ಟಿಸ್ಟ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ.

0: ನಮ್ಮ ಫ್ರೆಂಡ್ ಲಕ್ಷ್ಮೀ ಚಂದ್ರಶೇಖರ್ ಕೇಳಿದ್ರು, ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಅಲ್ಲಿ ಎಸ್ ಎಂ ಎಸ್ ಮಾಡಿದ್ದಾರೆ. ವಸಂತ್ ಕುಮಾರ್ ಅವರ ಧ್ವನಿ ಕೇಳಿದ್ರೆ ಓ ಯಾವುದೋ ಲೋಕಕ್ಕೆ ವಾಪಸ್ ಬಂದಂಗಾಗತ್ತೆ. ಫ್ಯಾಂಟಾಸ್ಟಿಕ್ ರೀ, ನಿಮ್ಮ ಕಡಕ್ ಹೇಳ್ತಾ ಇದ್ರು ವಿಷಯಗಳನ್ನ. ನಾನು ಆರಂಭದಲ್ಲಿ ಹೇಳಿದೆ ಲಕ್ಷ್ಮಿ ಅವರೇ ತುಂಬಾ ಚೆನ್ನಾಗಿ ಗುರುತಿದ್ದೀರಿ, ಗುಡ್ ಗುಡ್ ಗುಡ್. ಇನ್ನು ವಸಂತ ಕುಮಾರ್ ಅವರು ಗಡಿಬಿಡಿಯಮ್ಮ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ರು, ಇದನ್ನ ಸೂಪರ್ ಸ್ಟಾರ್ ತೆಲುಗು ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ಸೂಪರ್ ಸ್ಟಾರ್ ಕೃಷ್ಣ ಅವರಿಗೆ ಕತೆ ಹೇಳಿದಿರಿ ಅಂತ. ಆ ಎಪಿಸೋಡ್ ಹೇಳಿ ಸರ್,
1: ಅದ್ಭುತ ಅದು. ನೋಡಿ, ನಾನೊಂದು ಕತೆ ಮಾಡಿದೆ, ಕತೆ ಮಾಡಿ ಸಿನಿಮಾ ಮಾಡ್ಬೇಕಂತ ಹೇಳಿದಾಗ ಇವತ್ತು ಎಕ್ಸ್ ಆಗಿದ್ದಾರೆ ಪರಿಟಾಲ್ ರವಿ ಅವರು ಸರ್, ಅವ್ರ ಕಡೆಯವರು. ಆಮೇಲೆ ಅವರಿಲ್ಲ ಈಗ, ಅವ್ರ ಸ್ನೇಹಿತರು ಪ್ರಭಾಕರ್ ಚೌಧರಿ ಅಂತ ಅನಂತಪುರ ಎಂ ಎಲ್ ಎ ಅವರು. ಸೊ ಅವರು ನನಗೆ ಸಂಪರ್ಕ ಸಿಕ್ತು, ನಾನು ಭಾಳ ಕ್ಲೋಸ್ ಕೂಡ ಅವರು. ನಾನು ಕತೆ ಹೇಳಿದ ಅವರಿಗೆ, ಅವರಿಗೆ ಸ್ವಲ್ಪ ಸ್ವಲ್ಪ ಕನ್ನಡ ತೆಲುಗು ತುಂಬ ಇತ್ತು, ನಾನು ಆಲ್ರೆಡಿ ತೆಲುಗು ಕಲ್ತಿದ್ದೆ. ನಾನು ಕತೆ ಹೇಳಿದಾಗೆ ಭಾಳ ಖುಷಿಯಾಗ್ಬಿಟ್ರು ಅವರು, ಏ ಚಾಲಾ ಬಾಗುಂದ್ರೆ ಅದು ಕಥಾ ಇದು ಅಂತಂದ್ರು. ಏನೋ ನಾನು ಅದರಲ್ಲಿ ಹುಡುಕಿದ್ರೆ ಅಂತ ಹೇಳಿದೆ, ಯಮನ್ ಕತೆ ಮಾಡಿದೆಯಲ್ಲ ಅದೇ ಸೂಪರ್ ಅಂದ್ರು. ಎಲ್ಲರೂ ಮಾಡಿದಾರಲ್ಲ ಸಾಕಷ್ಟು ಸಿನಿಮಾಗಳು ಹಿಟ್ ಆಗಿದೆಯಲ್ಲ ಅಂದ. ಅಲಕಾದ್ರ ಒಬ್ಬ ಯಮ ಬಂದ್ರೇನೆ ಭಯ, ನಿನ್ನ ಸಿನಿಮಾದಲ್ಲಿ ಇಬ್ಬರು ಯಮ ತೋರಿಸ್ತೀಯಲ್ಲ ನೀನು, ಇದು ಭಯ ನನಗೆ. ಅದು ಹೇಗಿರುತ್ತೆ ನಾನು ನೋಡಬೇಕು, ಇಬ್ರು ಕಾಂಪಿಟೇಷನ್ಸ್ ಹೆಂಗಿರುತ್ತದೆ ಚಿತ್ರದಲ್ಲಿ.
0: ಓಕೆ ಓಕೆ ಓಕೆ ಓಕೆ.
1: ಸೊ ಹೀಗಾಗಿ ಆ ಕತೆ ಇಲ್ಲಿ ಇವ್ರು ಓಕೆ ಮಾಡಿದ್ಮೇಲೆ ನಾನು ತೆಲುಗು ಮಾಡಬೇಕು, ತಮಿಳು ಇದು ಕನ್ನಡ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ತೆಲುಗು ಫಸ್ಟ್ ಪ್ಲಾನ್ ಕೊಟ್ಟರು ನನಗೆ ಅವರು. ನನ್ನ ಪಯಣ ಮೊದಲನೇ ಚಿತ್ರಕ್ಕೆ ನಾನು ಪದ್ಮಾಲಯ ಸ್ಟುಡಿಯೋಗೆ ನಾನು ಕರ್ಕೊಂಡು ಹೋದ್ರು. ನಾನು ಫಸ್ಟ್ ಟೈಮ್ ಪದ್ಮಾಲಯ ಒಳಗಡೆ ಹೋದೆ, ಒಂದು ದೊಡ್ಡ ಬಂಗ್ಲೆ ಒಳಗಡೆ ಹೋದೆ. ಹೋದ ತಕ್ಷಣ ಯಾರೋ ಒಬ್ರು ಲೇಡಿ ಕೂತಿದ್ರು, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಂದ ಕಾಲದಲ್ಲಿ ನಾವು ನೋಡಿದ್ವಿ ವಿಜಯ ನಿರ್ಮಲ ಮೇಡಮ್ ಅವ್ರನ್ನ. ನೋಡಿದೆ, ಹೋಗಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿ ಕೂತ್ಕೊಂಡಾಗೆ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಕೃಷ್ಣ ಸರ್ ಕೂತಿದ್ರು. ನಾನು ಐಡೆಂಟಿಫೈನೇ ಮಾಡಲಿಲ್ಲ ಅವ್ರನ್ನ, ಯಾಕಂದ್ರೆ ಮೇಕಪ್ ಅಲ್ಲಿ ಸಿನಿಮಾದಲ್ಲಿ ನೋಡಿದಾಗೆ ಸರದ್ ರೂಪಿ ನಟ. ಆಮೇಲೆ ಕೃಷ್ಣ ಸರ್ ಅಂತ ಹೇಳಿ ಹೋಗಿ ಅವ್ರು ನಮಸ್ಕಾರ ಮಾಡಿದೆ. ಮಾಡಿದ್ಮೇಲೆ ನಾವು ನರೇಶ್ ಸರ್ ಕತೆ ಮಾಡಿದ್ದೀನಿ, ಕತೆ ಹೇಳಬೇಕಮ್ಮ ನಾನು ಅಂತ ಹೇಳಿದೆ ನಾನು. ಸೊ ಒಂದು ಲೈನ್ ಅನ್ನ ಕತೆ ಕೇಳಿದ್ರಷ್ಟೇ ಅವರು ಕೇಳಿ ಕೃಷ್ಣ ಸರ್ ಕೂತಿದ್ರು, ಆಮೇಲೆ ಮೇಡಮ್ ನಿರ್ಮಲಾ ಮೇಡಮ್ ಕೂತಿದ್ರು. ಕತೆ ಹೇಳಿದೆ ತಕ್ಷಣವೇ ನರೇಶ್ ಸರ್ ಅನ್ನ ಕರೆದು ಅವ್ರು ಒಂದೇ ಮಾತು ಹೇಳಿದ್ದವರು, ಕತೆ ಚಾಲಾ ಬಗ್ಗೆ ಚೇಸರ ಬಾಯಿ ಮೀರಿ ಬ್ಲಾಂಕ್ ಡೇಟಿ.
0: ಓ
1: ಕತೆ ಚೆನ್ನಾಗಿ ಮಾಡಿದ್ದಾರೆ, ನೀನು ಬ್ಲಾಂಕ್ ಡೇಟ್ ಕೊಟ್ಬಿಟ್ಟು ಸಿನಿಮಾ ಮಾಡಲಿ ಅವರು ಅಂತಂದ್ರು. ಸೊ ನಾನು ಹೇಳಿದೆ ಡಬಲ್ ವರ್ಷನ್ ಮಾಡ್ತಾ ಇದ್ದೀನಿ, ಎಸ್ ಮಾಡಿ ಅಂತ ಹೇಳಿದ್ರು, ಡೇಟ್ ಕೊಟ್ಟರು.
0: ಡಬಲ್ ವರ್ಷನ್ ಅಂದ್ರೆ ಕನ್ನಡ ತೆಲುಗು
1: ಕನ್ನಡ ಮಾಡಬೇಕು ಅಂತ ಪ್ಲಾನ್ ಇತ್ತು. ಸೊ ಆಗ ಕನ್ನಡ ನಟ ನಟಿಯನ್ನು ನಾನು ಹೇಳಿದೆ, ಆಮೇಲೆ ತೆಲುಗಲ್ಲಿ ಯಾರಿದ್ದಾರೆ ಅಂತ ಬಿಟ್ಟೆಲ್ಲ ಹೇಳಿದಾಗ ತುಂಬಾ ಖುಷಿ ಆದ್ರು ಅವರು. ಸೊ ಆಗಿ ಎಲ್ಲ ಕಮಿಟ್ಮೆಂಟ್ ಆಯ್ತು, ಓಕೆ ಆಯ್ತು. ಸೊ ನನಗೆ ನರೇಶ್ ಸರ್ ನಾನು ನೋಡಿದ್ದೆ, ನಾನು ಬಹಳ ರಿಚ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು. ಸೊ ಅವರು ನಾನು ಕರ್ಕೊಂಡು ದಾವಣಗೆರೆಗೆ ಬಂದೆ.
0: ಓಕೆ,
1: ಅಲ್ಲಿ ಬಂದು ಅಲ್ಲಿ ಒಬ್ಬ ಶಾಸಕರದು ಲಾಡ್ಜ್ ಇದೆ, ಅವರ ರೂಮಲ್ಲಿ ನಾನೆಲ್ಲ ಅವ್ರು ಅಕಾಮಡೇಟ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ದೊಡ್ಡಣ್ಣ ನರೇಶ್ ಅಂಡ್ ತುಂಬ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬಳಗನೇ ಇತ್ತು. ಸೊ ಎಷ್ಟು ಅವರು ಫ್ರೆಂಡ್ಲಿ ಅಂದರೆ, ಅವ್ರು ಅಷ್ಟು ರಿಚ್ ಪರ್ಸನ್ ನನಗೆ ಅನಿಸ್ಲೇ ಇಲ್ಲ. ತುಂಬ ಕ್ಯಾಶುವಲ್ ಆಗಿ ಬರೋರು, ಯಾವುದೋ ಬರ್ ಮಾಡ್ಕೊಂಡು ಎಲ್ಲ ಓಡಾಡೋರು ದಾವಣಗೆರೆಯಲ್ಲಿ. ಆಮೇಲೆ ಬರೋರು ಶೋ ಸ್ಪಾಟಿಗೆ ಬರೋರು, ಆ್ಯಕ್ಟ್ ಮಾಡೋರು, ಆಮೇಲೆ ಆರಾಮಾಗಿರೋರು. ನೀನು ಎಷ್ಟು ದಿನ ಮಾಡ್ತೀವಿ ಮಾಡೋ ಅಮ್ಮ ಹೇಳಿದ್ದಾರೆ, ನಾಕೆ ಚೈ ಮೀರು ಅಂತನವರು. ಸೊ ಇಷ್ಟು ಫ್ರೆಂಡ್ಲಿ ನನಗೆ ಹೆಲ್ಪ್ ಮಾಡಿದರು.
0: ಕೊನೆಗೆ ಹೋಗಬೇಕಾದ್ರೆ ಎಲ್ಲ ಅವರ ಖರ್ಚು ವೆಚ್ಚ ಅವರೇ ಕೊಟ್ಟು ಬರ್ಸೋದ್ರು.
1: ಹೌದು, ಅಲ್ಲಿ ಊಟ ತಿಂಡಿ ಅಕಾಮಡೇಟ್ ಎಲ್ಲ ಮಾಡಿದ್ದೆ ನಾನು. ನಾನು ಬಿಲ್ ಪೇ ಮಾಡಬೇಕಂತ ಹೋಟ್ಲಾಗಿ ಹೋಗಿ ಕೇಳಿದೆ ನಾನು, ನಾಗಮ್ಮ ಕೇಶವಮೂರ್ತಿ ಅಂತಿದ್ದಾರೆ ಅವ್ರದ್ದು ರೂಮಲ್ಲಿ ಹಾಕಿದ್ದೆ ನಾನು ಲಾಡ್ಜಲ್ಲಿ. ಆಗ ಅವ್ರ ಶಾಸಕರು ಮಂತ್ರಿಗಳಾಗಿದ್ರು. ಆಮೇಲೆ ಏನ್ ಬಿಲ್ಲ ಯಾ ಅಂತಂದ್ರು, ಹಿಂಗೆ ಏ ಒದ್ದು ನೀವು ಪಿಕ್ಚರ್ ಶೇ ಅಂತಂದ್ರು. ಏನು ಬೇಡ, ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ಬಿಲ್ಲನ್ನು ಅವರೇ ಪೇ ಮಾಡಿದ್ರು ಸರ್. ಲಾಡ್ಜ್ ವಿತ್ ಫುಡ್ ಅಂಡ್ ಎಲ್ಲ ಅವ್ರ ಅಸಿಸ್ಟೆಂಟ್ಸ್ ಎಲ್ಲ ಫುಲ್ ಪೇಡ್ ಮಾಡಿದ್ರು, ಮಾಡಿ ಹೊರಟೋದ್ರು. ನಿಜಕ್ಕೂ ನರೇಶ್ ಸರ್ ತುಂಬಾ ಗ್ರೇಟ್ ಪರ್ಸನ್. ಆಮೇಲೆ ಆ ಸಿನಿಮಾ ಕಾರಣಾಂತರದಿಂದ ನಿಂತು ಹೋಗುತ್ತೆ.
0: ಆ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ಅರ್ಜುನ್ ಜೇನಿಯಾನ
1: ಅಲ್ಲ, ಅದು ಫಸ್ಟ್ ಸುನೀಲ್ ಅಂತ ಕಮಿಟ್ ಆಗ್ತಾರೆ. ಅವ್ರು ಬಂದು ನಾನು ಕಮಿಟ್ ಆಗಿ ಮಾತುಕತೆಗೆ ಅಡ್ವಾನ್ಸ್ ಕೊಡ್ತೇನೆ. ಅವರು ಸುನೀಲ್ ಹೇಳ್ತಾರೆ ನಿಮ್ ಜೊತೆಗೆ ಹುಡುಗ ಬರ್ತಾನೆ, ಅವರು ಎಲ್ಲ ವರ್ಕ್ ಮಾಡ್ತಾರೆ ಅಂದ್ರು. ಸರಿ, ಎಲ್ಲಿ ಸಿಗ್ತಾರೆ ಹುಡುಗ ಅಂತ ಹೆಬ್ಬಾಳಲ್ಲಿ ಅಂತ ಅಡ್ರೆಸ್ ಕೊಟ್ರು. ಸರಿ, ನಾನು ಫೋನ್ ಹಾಕಿ ಲ್ಯಾಂಡ್ ಲೈನ್ ಫೋನ್ ಹಾಕಿ ಹೋದೆ. ಒಬ್ಬ 18-19 ಹುಡುಗ, ವರ್ಷದ ಹುಡುಗ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಇದ್ದ, ತುಂಬಾ ಹೆಸಲ ಬಿಟ್ಟಿದ್ದ. ಆಮೇಲೆ ನೀನೇನಪ್ಪ ಅಸ್ಟೆಂಟ್ ಅವ್ರಿಗೆ ಅಂದೆ. ಹಾ, ಅಸ್ಟೆಂಟ್ ಏನಾನ ಅಂದ್ರು. ಸರಿ, ಕರ್ಕೊಂಡೋಗಿ ಅನಂತಪುರದಲ್ಲಿ ಅವ್ರ ಗೆಸ್ಟ್ ಹೌಸ್ ಅಲ್ಲೇ, ಎಂ ಎಲ್ ಎ ಗೆಸ್ಟ್ ಹೌಸ್ ಅಲ್ಲಿ ಕೂತ್ಕೊಂಡು ಸಾಂಗ್ ಕಂಪೋಸ್ ಮಾಡ್ತಾ ಇದ್ದೆ. ರವಿ ಸಾರು ಬರ್ತಿದ್ರು, ತುಂಬ ಅದ್ಭುತ ಮಾಡಿದ್ರು. ಇವ್ರು ಬರಲೇ ಇಲ್ಲ, ಏ ಎಲ್ಲ ನೀನೇ ಮಾಡ್ಬಿಟ್ಟಿಲ್ಲ ಅಂದ್ರೆ. ಹೌದು ಸರ್, ನಾನೇ ಮಾಡೋದು, ಅವ್ರು ಒಪ್ಕೊಳ್ತಾರೆ ಅಷ್ಟೇ, ನಾನೇ ಮಾಡೋದು ಅಂದ್ರು ಅವರು. ಸರಿ, ಆಮೇಲೆ ನಾನು ಹೇಳಿದೆ ಸುನೀಲ್ಗೆ, ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ನೀವಲ್ಲ, ಈ ಹುಡುಗ ಲೋಕೇಶ್ ಅಂತ ಹೇಳಿದೆ ನಾನು, ಹಂಗೆ ಹೇಳಿದೆ ನಾನು. ಸೊ ಆಮೇಲೆ ಲೋಕೇಶ್ ಅವರು ಅರ್ಜುನ್ ಜನ್ಯ ಆದ್ರು, ಕಾರಣಾಂತರದ ಸಿನಿಮಾ ನಿಲ್ತು. ಇವತ್ತು ಕೂಡ ಅದ್ಭುತವಾಗಿ 5 ಸಾಂಗ್ ಅನ್ನ ಮಾಡ್ಕೊಟ್ಟಿದ್ದಾನೆ ಆತ. ಇವತ್ತು ನನ್ನ ಹತ್ರ ಆ ಸಾಂಗ್ ಇದೆ, ಸೊ ಹಾಗೆ ಇಟ್ಕೊಂಡಿದ್ದೀನಿ. ಖಂಡಿತ ಖಂಡಿತ. ಸೊ ಹೀಗಾಗಿ ನನ್ನ ಸಿನಿಮಾ ಮೊದಲನೇ ಬಾರಿಗೆ, ಅದಕ್ಕೆ ಹಿಂದೆ ಮಾಡಿದ್ರು ಗೊತ್ತಿಲ್ಲ, ಬಟ್ ನನ್ನ ಸಿನಿಮಾ ಮೊದಲನೇ ಬಾರಿಗೆ ಲೌಕಿ ಆಗಿದ್ದುಕೊಂಡು ಅರ್ಜುನ್ ಜನ್ಯ ಆ ನಂತರ ನನಗೆ ಮಾಡ್ಕೊಟ್ಟಂತ ಸಾಂಗ್ ಇವತ್ತು ಇದೆ.

0: ಎಸ್ ನೋಡಿ, ಆವಾಗ 18 ವರ್ಷದಲ್ಲಿ ಮಾಡಿದ್ದಕ್ಕೆ ಇವಾಗ ಅವರು ಮ್ಯಾಜಿಕಲ್ ಕಂಪೋಸರ್.
1: ಮ್ಯಾಜಿಕಲ್
0: ಬರೀ ಕಂಪೋಸರ್ ಅಲ್ಲ,
1: ನಾನು ಒಂದು ಮಾತು ಹೇಳಿದ್ದೆ ಅವ್ರಿಗೆ ನೆನಪಿರುತ್ತೆ, ಈ ಮುಖಾಂತರ ಕೇಳ್ಕೊಳ್ಳಿ. ಅವ್ರ ಹೇರ್ ಸ್ಟೈಲು, ಅವ್ರು ಇರೋದು ನೋಡಿದ್ರೆ ಆ ಟ್ಯಾಲೆಂಟ್ ನೋಡಿ ಹೇಳಿದ್ದೆ ನಾನು ಲಾಡ್ಜ್ ಅಲ್ಲಿ. ಅವತ್ತು ಆಂಧ್ರದಲ್ಲಿ ಸ್ವಲ್ಪ ಚಿಲ್ಲಿ ಬೌಂಡ ಮಾಡ್ತಾರೆ ತಂದ್ಕೊಟ್ರು, ಲಾನ್ ಅಲ್ಲಿ ಕೂತಿದ್ವಿ, ತಿಂತ ಹೇಳಿದೆ ಆ ಹುಡುಗನ್ ನೋಡಿ ಹೇಳಿದೆ ನಾನು, ನೀನ್ ನೋಡ್ಲಿಕ್ಕೆ ಹಂಗೆ ಇದೆಯಾ, ಮುಂದೊಂದಿನ ಇಂಡಸ್ಟ್ರಿಯಲ್ಲಿ ನೀನು ಖಂಡಿತ ನೀನು ನಮ್ಮ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ರೈಮನ್ ತರ ಇದೆಯಾ, ನೀನ್ ರೈಮನ್ ತರ ಆಗ್ಬಿಡ್ತೀಯಾ ನೀನು ಲೊಕೇಶ್ ಅಂತ ಹೇಳಿದೆ ನಾನು. ಅದು ನೆನಪಿದೆಯಲ್ಲೋ ಗೊತ್ತಿಲ್ಲ ಅವ್ರಿಗೆ. ನಾನು ಏನೇ ಮಾತಾಡಿದ್ ಕೂಡ ನಾನು ಡೈರಿ ಮೇಂಟೈನ್ ಮಾಡ್ತೇನೆ, ಬರೆದಿರ್ತೇನೆ. ಇವತ್ತಿದೆ ನನ್ನ ಡೈರಿ ಅಲ್ಲ ಅದು, ಯಾಕಂದ್ರೆ ಶೆಡ್ಯೂಲ್ ಅಲ್ಲಿ ಬ್ಯುಸಿಯಲ್ಲಿ ಬಹಳ ಮರೆತು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಒಬ್ಬ ಬಹಳ ದೊಡ್ಡ ವ್ಯಕ್ತಿ ಆದ್ಮೇಲೆ ಮೊದಲನೇ ಸಂಭಾಷಣೆ ನಡೆಸಿರುತ್ತಲ್ಲ, ನಾವು ಅದನ್ನ ಇಟ್ಕೊಂಡಿರ್ತೀವಿ, ಇನ್ನು ಬೆಳೆದಿರಲ್ಲ. ಬಹಳ ದೊಡ್ಡ ಹೆತ್ತರ ಹೋಗಿರಿ, ಅದು ನೆನಪಿರಲ್ಲ, ಯಾಕೆ ಬಹಳ ಬಿಸಿ ಇರ್ತಾರಲ್ಲ ಇಂಡಸ್ಟ್ರಿ ಪಾಪ, ಅದು ಅವ್ರಿಗೆ ತಪ್ಪಲ್ಲ. ಸೊ ಹೀಗಾಗಿ ಅರ್ಜುನ್ ಜೈನ್ ಅವರಿಗೆ ಮಾತನ್ನ ನಾನು ಹೇಳಿದ್ದೆ ಆ ಮಾತನ್ನ.
0: ಗುಡ್ ಗುಡ್ ಗುಡ್. ಅವತ್ತು ನೀವು ಹೇಳಿದ ಮಾತನ್ನ ಅವರು ಅವ್ರದ್ದು ಜರ್ನಿಯಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ,
1: ಮಾಡಿದ್ದಾರೆ
0: ಒಳ್ಳೆ
1: ಮ್ಯಾಜಿಕಲ್ ಕಂಪೋಸರ್. ಅರ್ಜುನ್ ಜೈನ್ ಸರ್ ಒಂದೊಂದು ಸಾಂಗ್ ಕೂಡ ಇವತ್ತು ವರ್ಲ್ಡ್ ವೈಡ್ ರೀಚ್ ಆಗ್ತಾ ಇದೆ. ಇನ್ನೂ ಬೆಳಿಲಿ, ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ, ಬಹಳ ಖುಷಿ ಆಗುತ್ತೆ.
0: ತುಂಬಾ ಚೆನ್ನಾಗಿ ಇನ್ನೂ ಬೆಳಿಲಿ
1: ಬೆಳಿತಾರೆ.
0: ಅವರು ಕಂಪೋಸ್ ಮಾಡಿದಂತ ಬ್ರಾಟ್ ಸಿನಿಮಾದ ಹಾಡನ್ನ ಕೇಳಿಸ್ತೇನೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ವಸಂತ್ ಕುಮಾರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10:00-6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.

0: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕ್ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದು ನವಿಲುಗರಿ ಕಾರ್ಯಕ್ರಮ. 12:51 ಆಗಿದೆ. ಕಾರ್ಯಕ್ರಮದ ಕೋಣೆಯ ಭಾಗದಲ್ಲಿ ನಾವು ಇದ್ದೀವಿ. ವಸಂತ ಕುಮಾರ್ ನಿರ್ದೇಶಕರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ. ಎಷ್ಟು ಜರ್ನಿ ಸರ್, 25 ವರ್ಷದಲ್ಲಿ ಎಷ್ಟು ವಿಷಯಗಳಿದೆ ನಿಮ್ಮ ಹತ್ರ ಅಂತ ನಾನು ಹೇಳೋದಾದ್ರೆ 1 ಗಂಟೆ ನಿಮ್ಮ ಜೊತೆ ಮಾತಾಡೋದು ಸಾಲದ, ಇನ್ನೂ 1 ಗಂಟೆ ಬೇಕು. ಮುಂದಿನ ದಿನಗಳಲ್ಲ 1 ಗಂಟೆ ಇನ್ನೊಂದು ಗಂಟೆ ಪ್ರಯತ್ನ ಮಾಡೋಣ. ಗಡಿಬಿಡಿ ಯಮ ಅನ್ನೋ ಸಿನಿಮಾ ಅರ್ಧದಲ್ಲಿ ನಿಂತು ಹೋಗುತ್ತೆ. ನಿಂತು ಹೋದ್ಮೇಲೆ ಮತ್ತ್ಯಾಕಪ್ಪ ಇಂಡಸ್ಟ್ರಿ ಅಂತ ಬೇಡ ಅಂತ ಸ್ವಲ್ಪ ದೂರ ಆಗ್ತಾರೆ. ಯಾಕೆ ಅದು ಮತ್ತೆ ಬೇರೆ ಪ್ರಯತ್ನ ಯಾಕೆ ಮಾಡ್ಲಿಲ್ಲ?
1: ಇಲ್ಲ, ಅದೇನಾಯ್ತು ಅಂತ ಹೇಳಿದ್ರೆ, ತುಂಬಾ ಪ್ರಯತ್ನ ಮಾಡಿದ್ಮೇಲೆ ಸಿಕ್ಕ ಪ್ರೊಡ್ಯೂಸರು, ಕತೆ ಮತ್ತು ಆ ಕತೆಯಲ್ಲಿರೋ ಒಂದು ತಿರುಳು ಅವ್ರಿಗೆ ಹಿಡಿಸ್ಬಿಡ್ತು. ಬಹಳ ದೊಡ್ಡ ಪ್ರೊಡ್ಯೂಸರು, ಅವತ್ತಿನ ಕಾಲಕ್ಕೆ 60-70 ಲಕ್ಷ ಸಿನಿಮಾ ಮಾಡ್ತಾ ಇದ್ರು. ಆ ಕಾಲಘಟ್ಟದಲ್ಲಿ ನೀನು ಎಷ್ಟಾದ್ರೂ ದುಡ್ಡು ಹಾಕ್ಲಿಕ್ಕೆ ರೆಡಿ ಆಗ್ಬಿಟ್ರು. ಸೊ ಆಮೇಲೆ ಅದಕ್ಕೆ ಅವತ್ತಿನ ದಿನ ಶೂಟಿಂಗ್ ಬಿಫೋರ್ ಫೈನಾನ್ಸ್ ಕಮಿಟ್ಮೆಂಟ್ ಬೇಕಿತ್ತು. ಸೊ ಆಗ ನಾವು ಫೈನಾನ್ಸ್ ಯಾರು ಅಂತ ಹೇಳ್ಬಿಟ್ಟು ನನಗೆ ಸೌಂದರ್ಯ ಮೇಡಮ್ ಅವರು ನಮ್ಮ ತೀರ್ಕೊಟ್ರು. ಬಹಳ ದೊಡ್ಡ ನಟಿ ಅವರು ಭಾರತೀಯ ಚಿತ್ರರಂಗದಲ್ಲಿ.
0: ಗಂಜಿಗುಂಟಕ್ಕೆ ಹೋಗ್ಬಿಟ್ಟು ಅವ್ರು ಮೀಟ್ ಮಾಡಿದ್ರಾ?
1: ಇಲ್ಲ, ಫೋನಲ್ಲಿ ಮಾತಾಡ್ತಾರೆ. ಎಸ್, ಹೈದರಾಬಾದಲ್ಲಿ ಇದ್ದು ಅಮ್ಮ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪರ್ಸನಲ್ ಪರಿಚಯ ಇದ್ರು ನನಗೆ. ಸರಿ, ಓಕೆ ಮಾಡಿ, ನೀನು ತೆಲುಗು ಪಿಕ್ಚರ್ ಆದ್ರೆ ನಾನು ಫೈನಾನ್ಸ್ ಮಾಡ್ತೇನೆ ಮಾಡು. ಆಮೇಲೆ ಕೆವಿ ನಾಗೇಶ್ ಕುಮಾರ್ ಅಂತ ಒಬ್ಬ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಗಾಂಧಿನಗರ ಮೀಟ್ ಮಾಡು ಅಂತ ಹೇಳಿದ್ರು. ಸೊ ಹೋಗಿ ಮೀಟ್ ಮಾಡಿದೆ. ತುಂಬಾ ಚೆನ್ನಾಗಿ ಅವರು ರೆಸ್ಪಾನ್ಸ್ ಮಾಡಿದ್ರು. ವಸಂತ ಕುಮಾರ್ ಮಾಡಮ್ಮ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ರು. ಸೊ ಸಿನಿಮಾ ಲಾಂಚ್ ಆಯ್ತು. ನನ್ನ ಸಿನಿಮಾನು ದುರಾದೃಷ್ಟವಶತ್ತೇನೋ ಆ ಸಿನಿಮಾ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಅದಾದ್ಮೇಲೆ ನನಗೆ ಬಹಳ ನಿರಾಸಕ್ತಿ ಬಂದ್ಬಿಡುತ್ತೆ. ಇಷ್ಟೊಂದು ಕಷ್ಟ ಬಿದ್ದು ಒಂದು ಸಿನಿಮಾ ಲಾಂಚ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ತುಂಬಾ ದೊಡ್ಡ ತಾರಾಗಣ ಇತ್ತು. ಆಮೇಲೆ ನಿರ್ಮಲಾ ಮೇಡಮ್, ಕೃಷ್ಣ ಸರ್ ಆಶೀರ್ವಾದ ಇತ್ತು, ಈ ಸಿನಿಮಾ ಗೆಲ್ಲುತ್ತೆ ಅಂತ. ನನಗೆ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಬದುಕು ಕೂಡ ಕೆಲವು ಕಡೆಗೆ ನಮ್ಮನ್ನು ಬೇರೆ ದಾರಿ ಕರ್ಕೊಂಡು ಹೋಗುತ್ತೆ. ಜೀವನ ಇದೆಯಲ್ಲ, ಇದು ಸಿನಿಮಾ ಮತ್ತು ನಾಟಕ ಅನ್ನೋದು ಪ್ಯಾಷನ್, ಸಕ್ಸಸ್ ಆದ್ಮೇಲೆ ಬದುಕಾಗುತ್ತೆ. ಮೊದಲು ನಮಗೆ ಅದು ಹೋಗ್ತಿ ಹುಚ್ಚಿಗೆ ಹೋಗ್ಬಿಡ್ತೀವಿ ನಾವು ಅಲ್ಲಿ. ಆಮೇಲೆ ಸಕ್ಸಸ್ ಕಂಡ್ರೆ ಅದು ಬದುಕಿರುತ್ತದೆ ಅಲ್ಲಿ. ಸಕ್ಸಸ್ ಇಲ್ಲ ಅಂದ್ರೆ ಜೀವನ ಇರ್ತದೆ. ಮಧ್ಯದಲ್ಲಿ ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ, ಮಕ್ಕಳು ಸಾಕ್ಲೇಬೇಕು.
0: ಖುಷಿಯಾಗಿ ಹೇಳ್ರಿ, ಮದುವೆ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ಲಿ ಅಂತ.
1: ಇಲ್ಲ, ಖುಷಿಯಾಗಿ ಹೇಳ್ಕೊಂಡೆ. ನಮ್ಮ ಶ್ರೀಮತಿ,
0: ನೀವು ಹಂಗೆ ಹೇಳಿದ್ರೆ ಮಧ್ಯದಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟು ಏನ್ ಮಾಡಿ?
1: ಇಲ್ಲ, ಖಂಡಿತ. ನಮ್ಮ ಶ್ರೀಮತಿ ಅವರು ಒಬ್ಬ ಸಿನಿಮಾದವ್ರನ್ನ ಒಳ್ಳೆ ಒಂದು ಸಂಸ್ಕಾರ ಕುಟುಂಬ ಇದೆಯಲ್ಲ, ಕೊಡೋದಿಲ್ಲ. ಹಿಂದೆ ಮುಂದೆ ನೋಡದೆ ನಮ್ಮ ಮಾವನವ್ರು ನನ್ನ ಕೊಟ್ಟು ದಾರಿ ಇರೋದು ಶ್ರೀಮತಿ ಕುಸುಮ ವಿಜಯಪುರ ಅಂತ. ಸೊ ಅವ್ರು ಬಂದಾದ್ಮೇಲೆ ನನ್ನ ಲೈಫೇ ಚೇಂಜ್ ಆಯ್ತು.
0: ವಿಜಯ, ವಿಜಯ,
1: ಹೌದು. ಇವತ್ತು ಕೃಷ್ಣಯ್ಯ ಶೆಟ್ಟಿ ಅಂತ ಮಿನಿಸ್ಟರ್ ಆಗಿದ್ರು. ಅವರ ಸ್ನೇಹ ಸಂಪರ್ಕ ಸಿಕ್ಕಾದ್ಮೇಲೆ ನಾನು ರಿಯಲ್ ಎಸ್ಟೇಟ್ ಬಂದೆ. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ನನ್ನದೇ ಕಂಪನಿ ಸ್ಥಾಪನೆ ಮಾಡಿಕೊಂಡೆ. ನಾನು ಅಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿದೆ.
0: ಜೀವನಕ್ಕೋಸ್ಕರ?
1: ಎಸ್, ಜೀವನಕ್ಕೋಸ್ಕರ ಮಾಡಿದೆ. ಅದಾದ್ಮೇಲೆ ನನ್ನ ಮನೆಯಲ್ಲಿ ಮಕ್ಕಳು ಮತ್ತು ಹೆಂಡತಿ ಹೇಳಿದ್ರು, ಈಗ ನಮಗೆ ಸಾಕು, ನೀವು ಸಿನಿಮಾ ಮಾಡಿ ಅಂತ ಹೇಳಿದ್ರು. ಸಿನಿಮಾ ಇದೆ ಎಲ್ಲ. ಇವತ್ತು ಆ ಭಾಗದಲ್ಲಿ ಚಿತ್ರೀಕರಣ ಮಾಡಿದ್ರೆ ಎಲ್ಲ ನಟ ನಟೆ ನಮ್ಮನೆ ಬಂದು ಹೋಗ್ತಾರೆ. ವಸಂತ ಕುಮಾರ್ ಇಲ್ಲಿ ಇದಾರೆ ಅಂತ. ಸೊ ಆತಿಥ್ಯ ಮಾಡ್ತೇನೆ, ಪ್ರೀತಿ ಅಂತ ಕಳಿಸ್ತೇನೆ. ಸೊ ಮನೆಯಲ್ಲೇ ಥಿಯೇಟರ್ ಇದೆ, ಅವ್ರದೇ ಸಿನಿಮಾ ಹಾಕಿ ತೋರಿಸ್ತೇನೆ ನಾನು. ಇದೆಲ್ಲ ಇದೆ.
0: ಈಗ ರುದ್ರಾಭಿಷೇಕ 15 ವರ್ಷ ಆದ್ಮೇಲೆ ಮಾಡ್ತಾ ಇದ್ದಾರೆ.
1: ಹೌದೌದು ಅಲ್ವಾ? ಇದಾದ್ಮೇಲೆ ಏನಾಯ್ತು, ಸಿನಿಮಾ ಮಾಡ್ಬೇಕಂತ ಹೇಳಿದಾಗ ನಮ್ದೊಂದು NGO ಟೀಮ್ ಇದೆ, JCA ಅಂತ ಹೇಳ್ಬಿಟ್ಟು. ಅಲ್ಲಿ ಡಾಕ್ಟರ್ ಶಿವಕುಮಾರ್ ಅಂಡ್ ಜಯರಾಮಣ್ಣ, ಮಂಜುನಾಥ್, ವೆಂಕಟೇಶ್, ಚಿದಾನಂದ ಮೂರ್ತಿ, ಸುರೇಶ್ ಬಾಬು, ರವಿ ಅವರು, ಅಶೋಕ್ ನಾರಾಯಣ್. ಸೊ ಹೀಗೆ ನಮ್ಮನೆಯವ್ರು ಕೂಡ ನಾನು ಹಾಕ್ತೀನಿ ಅಂತ ಈ 9 ಜನ ಸೇರಿ ಒಂದು ಸಿನಿಮಾ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಿಕಾಸ್ ನಂದು 9 ಅದೃಷ್ಟ ಸಂಖ್ಯೆ. ಇದು ಆಮೇಲೆ ತುಂಬಾ ಜನ ಬಂದ್ರು, ನಾವು ಹಾಕ್ತೀವಿ, ನಾವು ಹಾಕ್ತೀವಿ ದುಡ್ಡು ಅಂತ. ಬೇಡ, 9 ಸಾಕು, ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಅಂತ ಹೇಳಿ ಈ ರುದ್ರಾಭಿಷೇಕ ಹುಟ್ಟಿತು. ಇದ್ರ ಕತೆ ಅವ್ರಿಗೆ ತುಂಬಾ ಹಿಡಿಸ್ತು.
0: 9 ಪ್ಯಾರಲಲ್ ಆಗಿ ಅದೃಷ್ಟ ಸಂಖ್ಯೆ ಅಂದ್ರೆ 2 ಅಂತ ಕೇಳ್ಪಟ್ಟಿದ್ದೀನಿ. ಈ ಒಂದು 2+0=20, ಅದು ಕೂಡ ಅದೃಷ್ಟ ಸಂಖ್ಯೆ.
1: ಹೌದು, ಹೌದು. ಸೊ ಹೀಗಾಗಿ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಈಗಾಗಲೇ ಒಂದು ಅನ್ವಿಕಾ ಕಂಪ್ನಿ ಅಂತಕ್ಕಂದ್ರೆ ಹಾಡೇ ಕೊಟ್ಟಿದ್ವಿ, ತುಂಬಾ ಚೆನ್ನಾಗಿ ಪಾಪ್ಯುಲರ್ ಆಗ್ತಾ ಇದೆ. ಸಾಂಗ್ ನಮ್ಮನೆ ಬಿಡುಗಡೆ ಹುಬ್ಳಿಯಲ್ಲಿ ಮಾಡಿದ್ದೀನಿ. ಕಳೆದ ತಿಂಗಳು ಇಲ್ಲಿ ಜಿಟಿ ಮಾಲೋಲ ಸಾಂಗ್ ಬಿಡುಗಡೆ ಮಾಡಿದೆ, ತುಂಬಾ ಚೆನ್ನಾಗಿ
0: ರೆಸ್ಪಾನ್ಸ್.
1: ಅವರು ಕೂಡ ನನ್ನ ಅತ್ಯಂತ ಆತ್ಮೀಯರು, ಹಿರಿಯರು. ನಾನು ಅವ್ರನ್ನ ಸ್ಟುಡಿಯೋದಲ್ಲೇ ಸಂಸಿದ್ದು, ಅವರು ಪ್ರಿಂಟಿಗೆ ಬಂದಾಗ ಅವ್ರನ್ನ ಸತಾಯಿಸ್ತಾ ಇದ್ದೆ ನಾನು. ಅವರು ಇವ್ರ ಟೀಮ್ ಅಲ್ಲ, ನಮ್ಮ ಕಾಸಿನ ಟೀಮು ಬರ್ತಿದ್ರು ಅವರು. ಅಲ್ಲಿ ನಾನು ತುಂಬಾ ಚಿಕ್ಕ ಹುಡುಗನಾಗ ನೋಡಿದ್ರು ಅವರು. ಅವರು ವೇದಿಕೆಲ್ಲ ಹೇಳ್ತಾ ಇರ್ತಾರೆ, ಬಹಳ ಚಿಕ್ಕ ಹುಡುಗ, ಫೋಟೋಸ್ ಎಲ್ಲ ಪ್ರಿಂಟ್ ಹಾಕಿ ರೆಡಿ ಮಾಡಿ ಕೊಡ್ತಿದ್ದ, ಇವರು ಡೈರೆಕ್ಟರ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು ವಿಶೇಷ, ಈ ಸಿನಿಮಾದಿಂದ ನಾನು ಮತ್ತೆ ನನ್ನನ್ನು ಅವರು ಚಿತ್ರ ಸಾಹಿತ್ಯನಾಗಿ ಮಾಡಿದ್ರು. ನಾನು ಬರೆದಂತ ಅಷ್ಟು ಸಾಹಿತ್ಯ ಚೆನ್ನಾಗಿದೆ, ಇದು ಇದೇ ಇರಲಿ ಅಂತ ಹೇಳಿ. ಹೌದು, ಸಾಹಿತ್ಯ ಮಾಡಿದ್ರು
0: ಅವರು. ಅವರು ಸಾಹಿತಿಯಾಗಿ ನಿಮ್ಮ ಸಾಹಿತ್ಯ
1: ನನ್ನ ನೀವು ಬರೀರಿ ಅಂತ ಕೊಟ್ಟೆ ನಾನು. ಕಮರ್ಷಿಯಲ್ ರೈಟರ್ ಕೊಡಿ ನೀವು, 1-2 ನೀವು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟೆ ನಾನು. ಅಷ್ಟು ಸಾಂಗನ ಇಲ್ಲ, ಎಲ್ಲ ಚೆನ್ನಾಗಿ ಬರೆದಿದೆ, ಕಂಟೆಂಟ್ ಕರೆಕ್ಟ್ ಆಗಿದೆ, ಇದೇ ಇರಲಿ ಅಂತ ಹೇಳಿ ಉಳಿಸಿ ಅಷ್ಟು ಸಾಹಿತ್ಯನ ನನಗೆ ಕಂಪೋಸ್ ಮಾಡಿಕೊಟ್ರು. ಅದ್ಭುತ ಮಾಡಿದ್ದಾರೆ.
0: ವೆರಿ ಗುಡ್, ವೆರಿ ಗುಡ್. ಸುಮ್ಮನೆ ಕೇಳ್ತಾ ಇದ್ದೀನಿ, ಈ ಸುಮ್ಮನೆ ಕುತ್ಕೊಂಡಾಗ ಬರಿತಾ ಇರ್ತೀರಾ?
1: ಹೌದು, ನಾನು ಸಾಕಷ್ಟು ರಂಗಭೂಮಿ ಗೀತೆಗಳನ್ನ ಬರ್ದು ಕೊಟ್ಟಿದ್ದೆ,
0: ಹಾಡುಗಳನ್ನ
1: ಬರೀತಾ ಇರ್ತೀನಿ, ಈಗಲೂ ಬರೀತಾ ಇರ್ತೇನೆ. ನಾನು ಪಲ್ಲವಿ ಮಾತ್ರ ಬರೀತೇನೆ, ನಂದೇ ಆದಂತ ಟೂನ್ ಹಾಕೊಂಡು ಪಲ್ಲವಿ ಬರೋದು ಬಿಟ್ಟರೆ ಸಿಕ್ಬಿಡುತ್ತೆ ನನಗೆ ಚರಣ. ಯಾಕಂದ್ರೆ ಬರೋರು ಕಂಟೆಂಟ್ ಕೊಡ್ತಾರೆ, ಅಲ್ಲಿ ಪಲ್ಲವಿ ಕೇಳಿಸ್ತೀನಿ ನಾನು, ಆ ನಂತರ ಅವ್ರ ಕಂಟೆಂಟ್ ಇಟ್ಕೊಂಡು ನಾನು ಚರಣ
0: ಬರೀತಾ ಹೋಗ್ತೀರಿ,
1: ಸೊ ಮಾಡ್ತೇನೆ. ಹೀಗಾಗಿ ಅದು ನಾನು ಈಗಲೂ ರೆಗ್ಯುಲರ್ ಒಂದೆರಡು ಸಾಂಗ್ ಬರೀತಾ ಇರ್ತೀನಿ, ಎರಡು ಪಲ್ಲವಿ ಬರೆದು ಬರೆದು ಇಡ್ತಾ ಇರ್ತೀನಿ.
0: ಸೊ ರುದ್ರಾಭಿಷೇಕಂನ ಅದು ಒಂದು ಹಾಡು, ಅದು ತುಂಬಾ ನನಗೆ ತುಂಬಾ ಕೂಡ ಇಷ್ಟ ಆಯ್ತು ನನಗೆ. ಹೃದಯದ ಬಾಗಿಲು ತೆರೆದೆ ಅಂತಲ್ವಾ, ಅದು ಹಾಡು ತುಂಬಾ ಚೆನ್ನಾಗಿ ಬರ್ದಿದ್ದೀರಿ, ಅದನ್ನ ಒಳ್ಳೆ ಮ್ಯೂಸಿಕ್. ಅತಿ ಶೀಘ್ರದಲ್ಲಿ ನಾವು ಕೂಡ ನಮ್ಮ FM ನಾವು ಖಂಡಿತ ಕೇಳಿಸ್ತೀವಿ, ಖಂಡಿತ ಕೇಳಿಸ್ತೀವಿ. ಸೊ ಈ 25 ವರ್ಷಗಳ ಜರ್ನಿನ ಒಂದ್ಸರಿ ಹಿಂದೆ ನೋಡಿದಾಗ ವಸಂತ್ ಕುಮಾರ್ ಅವರು ಎಷ್ಟು ಖುಷಿಯಾಗಿದ್ದಾರೆ
1: ಸರ್? ಐ ಆಮ್ ರಿಯಲ್ ವೆರಿ ವೆರಿ ಹ್ಯಾಪಿ. ನನಗೆ ಚಿತ್ರತಂಡ ಚಿತ್ರರಂಗದಲ್ಲಿದ್ದಾಗಲೂ ಕೂಡ ನಾನು ಖುಷಿ ಖುಷಿಯಾಗಿದ್ದೆ. ನಾನು ನನಗೆ ಕನ್ನಡ ಚಿತ್ರರಂಗ ನಮ್ಮ ಕೆಲಸಕ್ಕೆ ತಕ್ಕಂತೆ ಸಂಭಾವನೆಯನ್ನು ಕೊಡ್ತಾ ಇತ್ತು, ಜನ ನೋಡ್ಕೊಳ್ತಾ ಇತ್ತು, ಆಮೇಲೆ ತುಂಬ ದೊಡ್ಡವರು ಪರಿಚಯ ಸಿಗ್ತಾ ಇತ್ತು, ಆಮೇಲೆ ಮಾಧ್ಯಮದ ಮಿತ್ರರ ಜೊತೆ ತುಂಬ ಬೆರಿತಾ ಇದ್ದೆ ನಾನು ಕೂಡ. ನಾನು ಅವಾಗ ನಮಗೇನು ಅನ್ಸುತ್ತೆ, ದುಡ್ಡು ಮುಖ್ಯ ಅಲ್ಲ,

0: ನನ್ನ ಹೆಸರು ಒಂದು ಪೇಪರ್ ಅಲ್ಲಿ ಬರಬೇಕು, ಆ ತುಣುಕ ನನ್ನ ಮೂರಿ ಕಳಿಸ್ಬೇಕು, ನೋಡ ನನ್ನ ಹೆಸರು ಬಂದಿದೆ ಪೇಪರ್ ಅಲ್ಲಿ ಅಂತ. ಆಮೇಲೆ ಆಗ ಫೋನ್ಗಳಿಲ್ಲ, ಲ್ಯಾಂಡ್ಲೈನ್ ಇತ್ತು. ಸಿನಿಮಾದಲ್ಲಿ ಹೆಸರು ಹಾಕಿದ್ರೆ ಒಂದು 50 ಕಾರ್ಡ್ ತಗೊಂಡು ಬರೆಯೋದೇ ಸುಸ್ತಾಗ್ಬಿಡ್ತಿತ್ತು, ಕಾಸು ಖಾಲಿ ಆಗ್ಬಿಡ್ತಿತ್ತು. ನೋಡು ನನ್ನ ಹೆಸರಿದೆ ಸಿನಿಮಾದಲ್ಲಿ, ನೋಡಿ ಸಿನಿಮಾದಲ್ಲಿ ನಾನಿಲ್ಲ, ನನ್ನ ಹೆಸರಿದೆ ಅಷ್ಟೇನೆ. ಹಂಗೇಲ್ವಾ, ಸಿನಿಮಾ ಅಂದ್ರೆ ಅದೊಂದು ಮ್ಯಾಜಿಕ್ ಸ್ಕ್ರೀನ್ ಅದು. ಯಾಕಂದ್ರೆ ಹುಟ್ಟಿ 100 ವರ್ಷ ಆಗಿದೆ, ಇವತ್ತು ಅದೇ ಕ್ರೇಜ್ ಉಳಿಸಿಕೊಂಡಿದ್ರು ಬಿಕಾಸ್ ಸಿನಿಮಾ.
1: ಇನ್ನು 100 ವರ್ಷ ಆದ್ರೆ
0: ಹಾಗೆ ಇರ್ತದೆ, ಜಗತ್ತಿರೋರು ಇರುತ್ತೆ ಸಿನಿಮಾ
1: ಅಂದ್ಕೊಂಡಿದ್ದೀನಿ.
0: ಹಾಗಾಗಿ ಅಂತ ಒಂದು ಚಿತ್ರರಂಗಕ್ಕೆ ಮತ್ತೆ 2ನೇ ಬಾರಿ ನನಗೆ ಸದಾವಕಾಶ ಮಾಡಿಕೊಟ್ಟಂತ ನನ್ನ ಸ್ನೇಹಿತರು ನಿರ್ಮಾಪಕರಿದ್ದಾರಲ್ಲ, ಅವ್ರಿಗೆ ನಾ ಜೀವನದಕ್ಕೂ ಋಣಿ ಆಗಿರಬೇಕು.
1: ಅವರೆಲ್ಲ ಹೆಸರು ಹೇಳಿದ್ರಲ್ಲ ಅವ್ರೇನ?
0: ಹೌದು, ಅವರು ನಾನು ಹೆಸರು ಹೇಳಿದ್ದೀನಿ ಎಲ್ಲರದನ್ನು. ಖುಷಿ ಆಗಿದ್ದಾರೆ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಿ. ಸೊ ತಾಂತ್ರಿಕ ತಂಡದಲ್ಲಿ ಕೂಡ ತುಂಬಾ ಒಳ್ಳೆ ಒಳ್ಳೆಯವರನ್ನ ನಾನು ಭಜರಂಗಿ ಮೋಹನ್ ಕೋರಿಯೋಗ್ರಫಿ ಕೊಟ್ಟಿದ್ದೀನಿ, ಆಕ್ಷನ್ ಕಿಂಗ್ ನಮ್ಮ ಥ್ರಿಲ್ಲರ್ ಮಂಜು ಟೆಂಟ್ ಮಾಡಿದ್ದಾರೆ. ಸೊ ಹೀಗೆ ವಿ ಮನೋಹರ್ ಮ್ಯೂಸಿಕ್ ಮಾಡಿದ್ದಾರೆ, ಸಂಭಾಷಣೆ ಅಂಡ್ ಹಾಡುಗಳನ್ನ ನಾನು ಬರೆದಿದ್ದೀನಿ, ಅದರಲ್ಲಿ ಒಂದು ಪಾತ್ರನೂ ನಾನು ಮಾಡಿದ್ದೀನಿ. ಎಸ್, ಬಟ್ ನನ್ನನ್ನ ಕುರಿಸೋದು ಕಷ್ಟ ಆಗುತ್ತೆ, ಯಾಕಂದ್ರೆ ರಾಮಾಯಣದಲ್ಲಿ ಜಾಂಬವಂತನ ಪಾತ್ರ ನಾನೇ ಮಾಡಿದ್ ಅಂತ ಹೇಳಿದ್ರೆ ಯಾರು ಸಾರ್ ಗುರುತು?
1: ಚೆನ್ನಾಗಿದ್ದಾರೆ ನಿಮ್ದು, ನಿಮ್ ಜಾಂಬು ಅಂತ ಸಿಗ್ತಾರೆ, ಅಲ್ಲಿ ವಾಲಿ ಸಿಗ್ತಾರೆ, ಯಾರು ಸಿಗ್ತಿರ್ತಾರೆ ನಿಮಗೆ?
0: ಅಲ್ಲ, ಯಾಕಂದ್ರೆ ಜಾಂಬು ಅಂತ ಡ್ರೆಸ್ ಹೆಂಗಿರ್ತದೆ, ಯಾರು ಬೇಕಾಗ್ಬೋದು. ಹಾಗಿದೆ ನನ್ನ ಪಾತ್ರ ಇದರಲ್ಲಿ, ತುಂಬಾ ಗಡ್ಡ ಮಿಸ್ ಇರೋದ್ರಿಂದ ನನ್ನನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ.
1: ಹಾಕೋಣ ನಿರ್ದೇಶಕರು. 25 ವರ್ಷಗಳು ನಿಮ್ಮ ಸಿನಿಮಾ ಸೂಪರ್ ಹಿಟ್ ಆಗ್ಲಿ ಮಾತಾಡೋಣ. ಈ 1 ಗಂಟೆ ನಮ್ಮ ಜೊತೆ ಮಾತಾಡಿದ್ರೆ ಎಷ್ಟು ವಿಷಯಗಳನ್ನ ಹೇಳಿದ್ರಿ, ಇನ್ನು ಸಾಕಷ್ಟು ವಿಷಯಗಳು ಹೇಳಿದ ಹಾಗೆ ಉಳಿತು. ಈ 1 ಗಂಟೆ ಹೇಗಿತ್ತು ಸರ್?
0: ಸರ್, ಅದ್ಭುತವಾಗಿತ್ತು. ನನ್ನ ಜೊತೆಗೆ ಸುಧೀಂದ್ರ ಅವರು ಈ ಕಾರ್ಯಕ್ರಮನ ತುಂಬಾ ಅದ್ಭುತವಾಗಿ ನೀವು ನಡೆಸಿಕೊಟ್ರಿ. ಸೊ ಜೊತೆಗೆ ನಾವು ಮಾತಾಡೋದನ್ನ ನಾಗಶ್ರೀ ಅವರು ನಗ್ತಾ ಇದ್ರು ಪರವಾಗಿಲ್ಲ ನಾವೇನೋ ಹೇಳಿದ್ದು ಅರ್ಥ ಆಗಿದೆ, ಚೆನ್ನಾಗಿ ಮಾತಾಡಿದ್ದೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ರಿಪ್ಲೈ ಬರಬೇಕು, ನಗಬೇಕಿಲ್ಲ ಕ್ಲಾಪ್ಸ್ ಹಾಕ್ಬೇಕು,
1: ಸುಮ್ಮನೆ ಕ್ಲಾಪ್ ಹಾಕಿಲ್ಲ,
0: ಕ್ಲಾಪ್ ಹಾಕೋಗಿಲ್ಲ. ನಿದ್ರೆ ಮಾಡ್ತಾ ಇದ್ರೆ ಪ್ರಾಜೆಕ್ಟ್ ಇಸ್ ಡ್ರಾಪ್, ಸರಿ ಇಲ್ಲ ಅಂತ.
1: ರೆಸ್ಪಾಂಡ್ ನಿಮ್ ಮಾತುಗಳನ್ನ ಕೇಳಿ ನಾನು ಆಗ್ಲೇ ಹೇಳಿದೆ, ನಮ್ಮ ಸ್ನೇಹಿತರು ಕೂಡ ಎಷ್ಟೊಂದು ಜನ ರೆಸ್ಪಾಂಡ್ ಮಾಡ್ತಾ ಇದ್ರು, ಅವ್ರು ಮಾಡ್ತಾ ಇದಾರೆ ಕೂಡ, ಅವ್ರ ಮೆಸೇಜ್ ಎಲ್ಲ ಓದಕ್ ಆಗ್ತಿಲ್ಲ ಬಿಕಾಸ್ ಆಫ್ ಟೈಮ್ ಅಂತ.
0: ರೈಟ್ ರೈಟ್ ರೈಟ್
1: ರೈಟ್. ಸೊ ಟೋಟಲ್ ಆಗಿ 1 ಅವರ್ ನಿಮ್ ಜೊತೆ ಹೇಗಿತ್ತು ಅಂತ ಹೇಳಿ.
0: ತುಂಬಾ ಅದ್ಭುತವಾಗಿತ್ತು. ಆಕಾಶವಾಣಿ ನನ್ನ ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೆ ನಾನು ಸರಿಯಾಗಿ ಉತ್ತರಿಸಿದ್ದೀನಿ ಅಂದ್ಕೊಳ್ತೇನೆ.
1: ಯಾ, ಪಾಸ್ ಆಗಿದ್ರೆ ನೀವು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ರಿ.
0: ಏನಾದ್ರೂ ತಪ್ಪುಗಳಿದ್ರೆ ಕನ್ನಡದಲ್ಲಿ ಅಥವಾ ಉಚ್ಚಾರಣೆಯಲ್ಲಿ ಅಥವಾ ಹೇಳೋದ್ರಲ್ಲಿ ಅದನ್ನ ನೀವು ನಮ್ಮ ಕೇಳುಗರು ಶ್ರೋತೃಗಳು ಕೂಡ ಕ್ಷಮೆ ಮಾಡಲಿ. ಮತ್ತೆ ಅವಕಾಶ ಕ್ರಮ ನಾನು
1: ಖಂಡಿತ ಖಂಡಿತ ಬೇರೆ ಬೇರೆ ವಿಚಾರಗಳನ್ನ ಮಾತಾಡೋಣ. ಆಲ್ ದ ಬೆಸ್ಟ್ ನಿಮಗೆ ಸ್ನೇಹಿತರೆ. ನವಿಲುಗರಿ ಕಾರ್ಯಕ್ರಮವನ್ನ ಮುಗಿಸ್ತೇನೆ ಇಲ್ಲಿಗೆ. 1 ಗಂಟೆಗೆ ಏನ್ ಅಡುಗೆ ಮಾಡಿದಿರಿ ಅಂತ ನಮ್ಮ ನಾಗಶ್ರೀ ಅವರ ಜೊತೆ ನೀವು ಹಂಚ್ಕೊಳ್ಳಿ. ಸ್ಟೇ ಟ್ಯೂನ್ಡ್ FM ರೈನ್ಬೋ ಮ್ಯೂಸಿಕಲ್ ಯಾಸ್.

ಆಕಾಶವಾಣಿ ಎಫ್ಎಂ ರಾಯ್ಮು ಕೇಳ್ತಾ ಇದ್ದೀರಿ. ಸಮಯ 1:18 ಈ ಹೊತ್ತಿನಲ್ಲಿ ನಾವಿದ್ದೇವೆ ಕರೆಯಲ್ಲಿ ಕೈ ರುಚಿಯಲ್ಲಿ. ಕರೆಯಲ್ಲಿ ಕೈ ರುಚಿ ಏನ್ ಮಾಡಿದ್ದೀರಿ ಇವತ್ತು? ನೀವು ಯಾವ್ದಾದ್ರು ಒಂದು ಒಳ್ಳೆಯ ರೆಸಿಪಿ ಶೇರ್ ಮಾಡ್ತೀರಾ ಅಂದ್ರೆ ಖಂಡಿತ ಕಾಲ್ ಮಾಡಬಹುದು. 0800-222-8106 ನಮ್ಮ ನಂಬರ್. ಈ ನಂಬರ್ಗೆ ಕರೆ ಮಾಡಿ ನೀವು ಹೇಳ್ಕೊಡ್ಬಹುದು ಹೊಸ ಹೊಸ ರೆಸಿಪಿಗಳನ್ನ. ಹಾಗೆ ನಾವು ಕೂಡ ಒಂದು ರೆಸಿಪಿ ಕೊಡ್ತೀವಿ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ. ಇವತ್ತಿನ ರೆಸಿಪಿ ಆಗಿರುತ್ತೆ ಒಂದು ಸಿಂಪಲ್ ಆಗಿರೋಂಥ ಚಟ್ಪಟ ಚಾಟ್. ಈ ಒಂದು ಚಾಟ್ ಮಾಡೋದು ತುಂಬಾನೇ ಸುಲಭ ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಎಲ್ಲರೂ ಕೂಡ ಬಾಲ್ಯದಿಂದಲೂ ಇಷ್ಟಪಟ್ಟು ತಿಂತಾ ಇದ್ದಂತಹ ಒಂದು ಚಾಟ್ ರೆಸಿಪಿಯನ್ನು ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ರೆಸಿಪಿ ಯಾವುದಾದ್ರೂ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಅಥವಾ ಕರೆ ಮಾಡೋಕ್ಕಾಗಲಿಲ್ಲ ಅಂದರೆ ಮೆಸೇಜ್ ಕೂಡ ಮಾಡಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಕರೆಯಲ್ಲಿ ಕೈರುಚಿಗೆ ನೀವಂತೂ ಕರೆ ಮಾಡಲಿಲ್ಲ, ಆದರೆ ನಾವಂತೂ ಒಂದು ಕೈರುಚಿಯನ್ನು ತಿಳಿಸ್ಕೊಡ್ತೀವಿ. ಹೌದು, ರಾಜಾ ಸ್ಪೆಷಲ್ ಅಂತ ಮಾಡ್ತಾ ಇದ್ವಿ. ಏನು ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಖಾರದ ಕಡಲೆಕಾಯಿ ಕೋಸಂಬರಿ ಅಂತ ಹೇಳಬಹುದು. ಖಾರದ ಕಡಲೆಕಾಯಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಕಡಲೆಕಾಯಿ ಸಿಗುತ್ತಲ್ಲ, ಅದನ್ನು ತೊಗೊಂಡ್ಬಂದಿದ್ದೀರಾ ಮನೆಗೆ ಅಂತಂದರೆ ಅದಕ್ಕೆ ನಿಮ್ಮ ರುಚಿಗೆ ಅನುಗುಣವಾಗಿ ಹಸಿಯಾಗಿರುವಂತಹ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿ ಹಾಕಿ, ಹಾಗೆ ಕ್ಯಾರೆಟ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರೇ ಚೂರು ನಿಂಬೆ ರಸ ಮತ್ತು ಉಪ್ಪು ಹಾಕಿ ಕಲಸ್ಕೊಂಡ್ರೆ ಸಾಕು, ಸಿಕ್ಕಾಪಟ್ಟೆ ರುಚಿಯಾಗಿರುವಂತಹ ರಾಜಾ ಸ್ಪೆಷಲ್ ರೆಡಿ ಆಗಿಬಿಡುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಇದಕ್ಕೆ ಟೊಮೆಟೊ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಯಾವುದೇ ರಸ ಬಿಡುವಂತಹ ತರಕಾರಿಯನ್ನು ಹಾಕಿದ್ರೆ ಇದರ ರುಚಿನೇ ಹಾಳಾಗಿಬಿಡುತ್ತೆ ಅಂತ ನಮ್ಮ ಅಂಬೋಣ. ಒಂದು ವೇಳೆ ನೀವೇನಾದರೂ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಇದು ಬೇಕರಿಯಿಂದಲೋ ಅಥವಾ ಹೊರಗಡೆಯಿಂದಲೋ ತರೋದಕ್ಕೆ ಆಗಲಿಲ್ಲ ಅಂದರೆ ಮನೆಯಲ್ಲೇ ಛಟ್ಪಟ ಅಂತ ಮಾಡ್ಕೋಬಹುದು, ತುಂಬ ರುಚಿಯಾಗಿ ಆಗುತ್ತೆ. ಆ್ಯಕ್ಚುಲಿ ಹೊರಗಡೆಯಿಂದ ತಂದಿರೋದು ಒಂದು ಸ್ವಲ್ಪ ಮೊಣಕವಾಸನೆ ಬಂದಿರುತ್ತೆ, ಯಾಕೆಂದರೆ ಅದಕ್ಕೆ ಎಣ್ಣೆ ಬಿದ್ದಿರುತ್ತೆ. ಮತ್ತು ಯಾವತ್ತು ಮಾಡಿರ್ತಾರೋ, ಯಾವತ್ತು ಪ್ಯಾಕ್ ಮಾಡಿರ್ತಾರೋ, ನಾವು ತಂದು ಮತ್ತಿನ ಯಾವತ್ತು ತೆಗೆದು ತಿಂತೀವೋ. ನೀವು ಮನೆಯಲ್ಲೇ ಮಾಡ್ತೀರಿ ಅನ್ನೋ ಹಾಗಿದ್ರೆ ಒಂದು 2 ಚಮಚ ಎಣ್ಣೆ ಇಡಿ, ಅದಕ್ಕೆ ಒಂದು ಹಿಡಿ ಕರಿಬೇವು ಹಾಕಿ, ಆಮೇಲೆ ಅಚ್ಚ ಆಫ್ ಮಾಡಿಬಿಡಿ ಫ್ಲೇಮ್ನ. ಕರಿಬೇವು ಗರಿಗರಿ ಆದ ಕೂಡಲೇ ಅದಕ್ಕೆ ಅಚ್ಚಕಾರದ ಪುಡಿ, ಅರಿಶಿನ, ಆಮ್ಚೂರ್, ಹಾಗೆಯೇ ಸ್ವಲ್ಪ ಸಕ್ಕರೆ, ಮತ್ತು ಜೀರಿಗೆ ಮೆಣಸು ಪುಡಿ ಇದ್ರೆ ಮನೆಯಲ್ಲಿ ಜೀರಿಗೆ ಮೆಣಸು ಪುಡಿ, ಮತ್ತು ತಪ್ಪದ ಹಾಗೆ ಇಂಗು ಇಷ್ಟನ್ನು ಕೂಡ ಹಾಕಿ, 1/4 kg ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದು ಭಾಗ ಮಾಡಿರೋಂಥದ್ದು ಅದನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಸಿಕ್ಕಾಪಟ್ಟೆ ಸೂಪರ್ ಆಗಿರುವಂಥ ಕಾಂಗ್ರೆಸ್ ಕಡಲೆಕಾಯಿ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವಿದನ್ನೇನಾದರೂ ಮನೆಯಲ್ಲೇ ಟ್ರೈ ಮಾಡಿದ್ರೆ ಮತ್ತೆ ಹೊರಗಿಂದ ತರೋದನ್ನು ಖಂಡಿತವಾಗ್ಲೂ ನಿಲ್ಲಿಸ್ಬಿಡ್ತೀರಾ ಅಂತ ಹೇಳಬಹುದು. ಇದು ಇವತ್ತಿನ ಕರೆಯಲ್ಲಿ ಕರುಚಿ, ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ಧ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ರೋಮ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸಿದ ಬಳಿಕ ಖ್ಯಾತ ಕೆಲೋಸಿಮ್ ಸ್ಮಾರಕಕ್ಕೆ ಭೇಟಿ ನೀಡಿದರು. ಈ ವೇಳೆ ಉಭಯ ನಾಯಕರು ವಿವಿಧ ಜಾಗತಿಕ ವಿದ್ಯಮಾನಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದು, ಇಂದಿನ ಮಾತುಕತೆಗಳು ಭಾರತ ಇಟಲಿ ಸ್ನೇಹ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಗಿಯೋ ಮಟ್ಟರಲಾ ಅವರೊಂದಿಗೆ ನಡೆಸಲಿರುವ ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಪ್ರಧಾನಿಯವರು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಜಂಟಿಯಾಗಿ ಬರೆದಿರುವ ಲೇಖನವೊಂದರಲ್ಲಿ ಉಭಯ ದೇಶಗಳ ಸಾಂಪ್ರದಾಯಿಕ ಸ್ನೇಹವು ಪ್ರಸ್ತುತ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಭವಿಷ್ಯದ ಜಂಟಿ ದೂರದೃಷ್ಟಿಯ ಆಧಾರದ ಮೇಲೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಕುರಿತಂತೆ ಇಟಲಿಯ ಹೆಸರಾಂತ ವರ್ಣಚಿತ್ರಕಾರ ಜಿಯಾಂಪಾಲೋ ಟೊಮಾಸೆಟ್ಟಿ ಅವರ ಕಲಾಪ್ರೇಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಇಟಲಿ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರಿಗೆ ಟೊಮಾಸೆಟ್ಟಿ ಅವರು ವಾರಣಾಸಿಯ ಕುರಿತಾದ ತಮ್ಮ ಕಲಾಕೃತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟೊಮಾಸೆಟ್ಟಿ ಅವರು ಕಳೆದ 4 ದಶಕಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದು, 1980ರ ದಶಕದಲ್ಲಿ ವೈದಿಕ ಸಂಸ್ಕೃತಿಯ ಪುಸ್ತಕಗಳಿಗೆ ಚಿತ್ರಕಾರರಾಗಿ ತಮ್ಮ ಪಯಣವನ್ನು ಆರಂಭಿಸಿದ್ದರು. ಇದರ ಜೊತೆಗೆ 2008ರಿಂದ 2013ರ ಅವಧಿಯಲ್ಲಿ ಅವರು ಮಹಾಭಾರತ ಮಹಾಕಾವ್ಯವನ್ನು ಆಧರಿಸಿ 23ರ ಬೃಹತ್ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಭಾರತೀಯ ನೃತ್ಯ ಪ್ರಕಾರಗಳ ಬಗ್ಗೆ ಇಟಲಿಯ 5 ಮಂದಿ ನೃತ್ಯ ಕಲಾವಿದರು ಹೊಂದಿರುವ ಆಸಕ್ತಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವ ಆನ್ ಗ್ಯೂ ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ ಕಾರ್ಯತಂತ್ರದ ಸಹಕಾರ ಹಾಗೂ ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸೈಬರ್ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಒಪ್ಪಂದಗಳು ಹಾಗೂ ಭಾರತದ ರಾಷ್ಟೀಯ ರಕ್ಷಣಾ ಕಾಲೇಜು ಮತ್ತು ಕೊರಿಯಾ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯಗಳ ನಡುವೆ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಕೊರಿಯಾದ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಸಚಿವರು ರಾಜನಾಥ್ ಸಿಂಗ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ವೀರ ಯೋಧರ ತ್ಯಾಗ ಮತ್ತು ದೇಶಪ್ರೇಮ ಸದಾ ಪ್ರೇರಣಾದಾಯಕವಾಗಿದ್ದು, ಭಾರತವು ದಕ್ಷಿಣ ಕೊರಿಯಾದೊಂದಿಗೆ ಸದಾ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟನ ನಡುವೆಯೂ ಭಾರತ ಪ್ರಸಕ್ತ ವರ್ಷ 6.4% ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಕುರಿತ ಮಧ್ಯಮಾವಧಿ ವರದಿ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿಶ್ವಸಂಸ್ಥೆಯ ಜಾಗತಿಕ

0: ಆರ್ಥಿಕ ಮೇಲ್ವಿಚಾರಣಾ ಪೀಠದ ಹಿರಿಯ ಆರ್ಥಿಕ ತಜ್ಞ ಎಂಗೋ ಪಿಟರ್ಲೆ ಗ್ರಾಹಕರ ಬೇಡಿಕೆ, ಸಾರ್ವಜನಿಕರ ಹೂಡಿಕೆ ಮತ್ತು ಸೇವಾ ವಲಯದ ರಫ್ತು ದೇಶದ ಈ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರ್ಧಾರದ ವಿಭಾಗದ ನಿರ್ದೇಶಕ ಶಾಂತನು ಮುಖರ್ಜಿ ಮಾತನಾಡಿ, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ಬಿಕ್ಕಟ್ಟನ್ನು ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತವು ವೈವಿಧ್ಯಮಯ ಇಂಧನ ಮೂಲಗಳು, ಬಲಿಷ್ಠ ಸಂಸ್ಕರಣಾ ಮೂಲಸೌಕರ್ಯ, ಗಣನೀಯ ವಿದೇಶಿ ವಿನಿಮಯ ಮೀಸಲು ಮತ್ತು ಇಂಧನ ಬೆಲೆಗಳನ್ನು ನಿಯಂತ್ರಿಸುವ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯ ನೇರ ಪರಿಣಾಮವನ್ನು ತಡೆಯಬಹುದು ಎಂದು ಅವರು ವಿವರಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ ವರ್ಚುಯಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಉತ್ಪನ್ನಗಳ ಗುಣಮಟ್ಟವು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದರು. ಈ ವರ್ಷದ ಘೋಷವಾಕ್ಯವಾದ ಮಾಪನಶಾಸ್ತ್ರ ನೀತಿ ನಿರೂಪಣೆಯಲ್ಲಿ ವಿಶ್ವಾಸದ ನಿರ್ಮಾಣ ಎಂಬುದು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನಿಖರತೆಯ ಮಹತ್ವವನ್ನು ಸಾರುತ್ತದೆ ಎಂದು ಅವರು ಹೇಳಿದರು. ಭಾರತವು ಸಿಂಧು ನಾಗರಿಕತೆಯ ಕಾಲದಿಂದಲೂ ಏಕರೂಪದ ಮಾಪನ ಪದ್ದತಿಯನ್ನು ಹೊಂದಿದ್ದು, ಸದ್ಯ ರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಅಂತಾರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಸಂಸ್ಥೆಯ ಅನುಮೋದಿತ ಪ್ರಮಾಣ ಪತ್ರಗಳನ್ನು ನೀಡುವ ವಿಶ್ವದ 13ನೇ ದೇಶವಾಗಿ ಭಾರತ ಹೊರಹೊಮ್ಮಿರುವುದು ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಿದೆ ಎಂದು ಸಚಿವರು ತಿಳಿಸಿದರು. ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಮಂದಿ ಜನರು ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ದೇಶದ ಹುನಾನ್, ಹುಬೈ ಮತ್ತು ಗುಯಿಝೌ ಪ್ರಾಂತ್ಯಗಳು ಪ್ರವಾಹದಿಂದ ಅತ್ಯಂತ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಶಿಮೆನ್ ಕೌಂಟಿಯಲ್ಲಿ ಮುಸಲಧಾರೆ ಮಳೆಯಿಂದಾಗಿ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಜನರು ಸಾವನ್ನಪ್ಪಿದ್ದು 11 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿ ನಡೆಯುತ್ತಿದ್ದು, ಈಗಾಗಲೇ 19,000 ಹೆಚ್ಚು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ನಿಧನರಾದ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವು ಗಣ್ಯರು ಡೆಹ್ರಾಡೂನ್ನಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯು ಇಂದು ಹರಿದ್ವಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30 ಪ್ರಾರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. 1:23 ಆಗ್ತಾ ಇದೆ. ಈಗ ಕೇಳಿ ಕಗ್ಗದ ಸಿರಿ.
2: ಆಕಾಶವಾಣಿ

ಕೊಂಡು ತನ್ನದೆನ್ನುವುದನ್ನು ವಿಧಿ ತಾನೇ ಕೊಳಲಿ ಬಿಡು. ಬೆನ್ನಿನಗಲವ ನಳೆದು ಹೊರಗೆ ನೀನದನೊಡ್ಡು ತನ್ನದೆನ್ನುವುದನ್ನು ವಿಧಿ ತಾನೇ ಕೊಳಲಿ ಬಿಡು. ಬನ್ನ ನಿನಗೊದಗದಲದ ನಾತ್ಮ ಶಿಕ್ಷಣವೆನ್ನು ಮಾನ್ಯದೊಪ್ಪಂದವಿದು ಮಂಕುತಿಮ್ಮ. ಬನ್ನ ನಿನಗೊದಗದಲದ ನಾತ್ಮ ಶಿಕ್ಷಣವೆನ್ನು ಮಾನ್ಯದೊಪ್ಪಂದವಿದು ಮಂಕುತಿಮ್ಮ.

ಮನುಷ್ಯ ಎಷ್ಟು ಸಾಧ್ಯವೋ ಅಷ್ಟು ಹೊರೆ ಹೊರಲು ಸಿದ್ಧನಾಗಬೇಕು. ಮಿಕ್ಕುದನ್ನು ವಿಧಿಗೆ ಬಿಟ್ಟು ಬಿಡಬೇಕು. ಬದುಕಿನಲ್ಲಿ ಕಷ್ಟ ಬಂದರೆ ಆತ್ಮಶಿಕ್ಷಣಕ್ಕೆ ಅದು ಸಹಕಾರಿ ಎಂದು ಭಾವಿಸಬೇಕು. ಇದೇ ಗೌರವಾಸ್ಪದ ಬದುಕಿನ ಸ್ವರೂಪ. ಮತ್ತೆಯೂ ಇಲ್ಲಿ ಮನುಷ್ಯ ತನಗೆ ಸಾಧ್ಯವಾದದ್ದರ ಬಗ್ಗೆ ಅರಿವನ್ನು ಪಡೆದು ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕಾದ ರೀತಿಯ ಮಾರ್ಗದರ್ಶನ ಇದೆ. ಮಿಕ್ಕದನ್ನ ವಿಧಿಗೆ ಬಿಟ್ಟು ಬಿಡಬೇಕು ಅಂತ ಡಿ ವಿ ಜಿಯಲ್ಲಿ ಹೇಳ್ತಾ ಇದ್ದಾರೆ. ವಿಧಿಗೆ ಬಿಡುವುದು ಅಂದರೆ ಏನು? ವಿಧಿ ಅನ್ನೋದೊಂದು ಇದೆಯೇ? ನಮ್ಮನ್ನು ವಿಧಿ ನಿಯಂತ್ರಿಸ್ತಾ ಇದೆಯೇ ಅನ್ನುವ ಪ್ರಶ್ನೆಗಳು ಹೇಳುತ್ತವೆ. ಎಷ್ಟೋ ಸಲ ನಮ್ಮ ಹಿರಿಯರು ಆಲೋಚನೆ ಮಾಡಿದ ರೀತಿಯಲ್ಲಿ ಈ ವಿಧಿ ಅಂದರೆ ನಮ್ಮನ್ನು ನಿಯಂತ್ರಿಸ್ತಾ ಇರ್ತಕ್ಕಂಥದ್ದು. ಅಂದರೆ ನಮಗೆ ಸಾಮರ್ಥ್ಯ ಇದ್ದರೆ ಅದಕ್ಕೆ ವಿಧಿಯೇ ಕಾರಣ, ನಮಗೆ ಸಾಮರ್ಥ್ಯದ ಕೊರತೆ ಇದ್ದರೆ ಅದಕ್ಕೂ ವಿಧಿಯೇ ಕಾರಣ ಅಂತ ಹೇಳಿ ವಿಧಿಯನ್ನು ಎಲ್ಲದಕ್ಕೂ ಜವಾಬ್ದಾರಿಯನ್ನಾಗಿ ಮಾಡಿಬಿಡೋದ್ರಿಂದ ಎಷ್ಟೋ ವೇಳೆ ಪುರುಷ ಪ್ರಯತ್ನಕ್ಕೆ ನಮ್ಮ ಸಾಮರ್ಥ್ಯಕ್ಕೆ ಬೆಲೆ ಇಲ್ಲದೆ ಹೋಗಬಹುದು. ಅದರಿಂದ ವಿಧಿ ಅಂದರೆ ಇಲ್ಲಿ ನಾವು ನಮ್ಮನ್ನು ನಿಯಂತ್ರಿಸುವ ಎಲ್ಲವನ್ನೂ ವಿಧಿಗೆ ಬಿಟ್ಟುಬಿಡುವಂತಹ ಮನೋಭಾವ ನಮ್ಮಲ್ಲಿ ಉಂಟಾಗಬಾರದು. ನಮ್ಮ ಸಾಮರ್ಥ್ಯವನ್ನು ಅರಿತು ಆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನಾವು ಮತ್ತಷ್ಟು ಉದಾತ್ತವಾದ ಸಾರ್ಥಕ್ಯವಾದ ಜೀವನವನ್ನು ನಡೆಸುವ ಕಡೆಗೆ ಪ್ರಯತ್ನಶೀಲವಾಗುವ ಹಾಗೆ ಮಾಡುವ ಎಚ್ಚರವೇ ಪ್ರಾಯಶಃ ಈ ವಿಧಿ. ವಿಧಿ ಅನ್ನೋದು ಎಲ್ಲೋ ಒಂದು ಇದೆ ಅಂತ ನಾವು ಭಾವಿಸಬೇಕಾಗಿಲ್ಲ. ಸಾಮಾನ್ಯವಾಗಿ ನಮ್ಮ ಕಾವ್ಯಗಳಲ್ಲಿ, ಪಾಶ್ಚಾತ್ಯ ಕಾವ್ಯಗಳಲ್ಲಿಯೂ ಕೂಡ ಈ ವಿಧಿ ಮತ್ತು ವ್ಯಕ್ತಿಗಳ ನಡುವಣ ಸಂಘರ್ಷವೇ ಅನೇಕ ಕಾವ್ಯ ನಾಟಕಗಳ ವಸ್ತುವಾಗಿ ಬಿಟ್ಟಿದೆ. ಹಾಗಾಗಿ ಈ ವಿಧಿ ಅನ್ನೋದು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾರದ, ಆದರೆ ಪ್ರಾಯಶಃ ನಮ್ಮನ್ನು ಎಲ್ಲಿಯೋ ಒಂದು ಕಡೆ ನಿಯಂತ್ರಿಸುತ್ತಲೂ ಇರಬಹುದಾದ ಒಂದು ಶಕ್ತಿ ಅಂತ ಸದ್ಯಕ್ಕೆ ಭಾವಿಸಬಹುದು.

ಧರಿಸಿ ಮರೆಯುವೆಯ ಮೀಸೆಯನೋ? ತಿರುಕ ಹಾರುವನಾಗಿ ಮೀಸೆ ತಿರುಚುವೆಯ? ದೊರೆಯ ವೇಷವ ಧರಿಸಿ ಮರೆಯುವೆಯ ಮೀಸೆಯನು ತಿರುಕ ಹಾರುವನಾಗಿ ಮೀಸೆ ತಿರುಚುವೆಯ? ಇರುವುದವನವನಿಗವನವನ ತಾಣದ ಧರ್ಮ, ಅರಿವೆರುತು ಗತಿಯಂತೆ ಮಂಕುತಿಮ್ಮ. ಇರುವುದವನವನಿಗವನವನ ತಾಣದ ಧರ್ಮ, ಅರಿವೆರುತು ಗತಿಯಂತೆ ಮಂಕುತಿಮ್ಮ.

0: ಪಾತ್ರಧಾರಿಯಾದವನು ನಾಟಕದಲ್ಲಿ ಯಾವ ಪಾತ್ರ ವಹಿಸಬೇಕೋ ಅದಕ್ಕೆ ತಕ್ಕ ವೇಷಭೂಷಣಗಳನ್ನು ಧರಿಸ್ತಾನೆ. ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಗುಣ ವಿಶೇಷಣ ಇರುತ್ತದೆ. ವೇಷವು ಋತುಚಕ್ರದಂತೆ ಪಾತ್ರಕ್ಕೆ ಅನುಗುಣವಾಗಿ ಬದಲಾವಣೆಯಾಗಬೇಕು ಅನ್ನುವುದು ಈ ಪದ್ಯದ ತಾತ್ಪರ್ಯ. ಜೀವನ ಅನ್ನುವುದು ಒಂದು ನಾಟಕ ಅನ್ನುವುದು ಬಹಳ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂತಹ ಒಂದು ಮನೋಭಾವ. ಪ್ರತಿಯೊಬ್ಬ ವ್ಯಕ್ತಿಯು ಈ ಜೀವನ ನಾಟಕದಲ್ಲಿ ಒಬ್ಬ ಪಾತ್ರಧಾರಿಯೇ. ಆ ಪಾತ್ರಧಾರಿ ತಾನು ಯಾವ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾನೆಯೋ ಅದಕ್ಕೆ ಅನುಗುಣವಾದ ವೇಷಭೂಷಣಗಳನ್ನು ಧರಿಸಿ, ಅದಕ್ಕೆ ಅನುಗುಣವಾಗಿರುವಂತಹ ಮಾತುಕತೆಗಳನ್ನು ಆಡಿ, ಅದಕ್ಕೆ ಅನುಗುಣವಾಗಿರತಕ್ಕಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು. ಆದರೆ ಇದಕ್ಕೆ ಒಬ್ಬ ನಿರ್ದೇಶಕನಿದ್ದಾನೆಯೋ ಅನ್ನೋದು ಪ್ರಶ್ನೆ ಹೇಳುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ನಾವು ದೇವರನ್ನು ಜಗನ್ನಾಟಕ ಸೂತ್ರಧಾರಿ ಅಂತ ಕರೆಯುವುದು ವಾಡಿಕೆ. ಅಂದರೆ ನಾವೆಲ್ಲರೂ ಪಾತ್ರಧಾರಿಗಳು, ನಮ್ಮ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ನಾವು ನಿರ್ವಹಿಸ್ತಾ ಇರುವ ಪಾತ್ರ ಜಗನ್ನಾಟಕ ಸೂತ್ರಧಾರಿಯ ನಿರ್ದೇಶನಕ್ಕೆ ಅನುಗುಣವಾಗಿರುತ್ತೆ ಅನ್ನುವುದು ಒಂದು ಮನೋಭಾವ. ಆದರೆ ನನಗನ್ಸುತ್ತೆ ನಮ್ಮ ನಾಟಕದ ಈ ಪಾತ್ರ ಅನ್ನೋದು ನಮ್ಮ ವಿವೇಚನೆಗೂ ಸಂಬಂಧಪಟ್ಟಿರತಕ್ಕಂತಹದ್ದೇ. ಪ್ರಾಯಶಃ ಎಷ್ಟೋ ಸನ್ನಿವೇಶಗಳಲ್ಲಿ ಮಹಾನ್ ಕಲಾವಿದನಾದಂತಹವನು ರಂಗದ ಮೇಲೆ ಬಂದಾಗ ಅನೇಕ ಸನ್ನಿವೇಶಗಳಲ್ಲಿ ಆ ರಂಗದ ಸನ್ನಿವೇಶಕ್ಕೆ ಅನುಗುಣವಾಗಿ ಎದುರುಗಡೆ ಇರುವಂತಹ ಪಾತ್ರಧಾರಿಯ ಮಾತುಕತೆ, ಹಾವ ವಿನ್ಯಾಸ ಇವುಗಳಿಗೆ ಅನುಗುಣವಾಗಿ ಹೊಸ ಹೊಸ ಅರ್ಥಗಳನ್ನು ಕಲ್ಪಿಸ್ತಾನೆ. ನಮ್ಮ ಯಕ್ಷಗಾನದಲ್ಲಿ ಈ ಹೊಸ ಅರ್ಥ ಹೇಳೋದೇ ಒಂದು ವಿಶೇಷ. ಅಂದರೆ ಜಗನ್ನಾಟಕದಲ್ಲೂ ಕೂಡ, ಈ ಬದುಕಿನ ನಾಟಕದಲ್ಲಿಯೂ ಕೂಡ ನಾವು ಸಹಜವಾಗಿಯೇ ನಮ್ಮ ನಮ್ಮ ಸ್ವಪಜ್ಞತೆಯನ್ನು ಮೆರೆಯುವುದಕ್ಕೂ ಅವಕಾಶ ಇರುತ್ತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ

ಹತ್ತು ಗಂಟೆಯಿಂದ ಆರು ಗಂಟೆಯವರೆಗೆ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನಮಸ್ಕಾರ ಕರ್ನಾಟಕ, ಶಾಲೆಗೆ ರಜಾ, ಮನೆಯಲ್ಲಿ ಮಜಾ. ಇದು ನಿಮ್ಮ ನೆಚ್ಚಿನ ವೆನ್ಸ್ಡೇ ಸ್ಪೆಷಲ್ ಶೋ ರಜಾ ಮಜಾ. ಪ್ರತಿ ಬುಧವಾರ ಮಧ್ಯಾಹ್ನ 1:30 to 2 PM ನಾವು ಮಕ್ಕಳ ಬೇಸಿಗೆ ರಜಾ ದಿನಗಳನ್ನ ಮತ್ತಷ್ಟು ರಂಗಾಗಿಸ್ತಾ ಇದೀವಿ. ಮಕ್ಕಳನ್ನ ಕೂಲ್ ಮತ್ತೆ ಕ್ರಿಯೇಟಿವ್ ಆಗಿರ್ಸೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಎಲ್ಲಾ ಪೇರೆಂಟ್ಸ್ ಕಾಲ್ ಮಾಡಬಹುದು, ನಿಮ್ಮ ಮನೆ ಮಗುವಿನ ಅಡ್ವೆಂಚರ್ ನ ಶೇರ್ ಮಾಡಬಹುದು, ಹಾಗೆ ನಮ್ಮ ಎಕ್ಸ್ಪರ್ಟ್ಸ್ ಅಡ್ವೈಸ್ ನು ಕೇಳಬಹುದು. ನಿಮ್ಮ ಸಮ್ಮರ್ ಸ್ಟೋರೀಸ್ ನ ನಮಗೆ ವಾಟ್ಸ್ಆಪ್ ಮಾಡಿ 9480901013. ಶುರುವಾಗ್ತಾ ಇದೆ ರಜಾ ಮಜಾ. ಸ್ಟೇ ಟ್ಯೂನ್ಡ್ ಓನ್ಲಿ ಆನ್ FM ರೇನ್ಬೋ 101.3 FM. ಆಕಾಶವಾಣಿ FM
1: ರೇನ್ಬೋ. ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ FM ರೇನ್ಬೋದಲ್ಲಿ. ಸಮಯ 1:32 ನಾವಿದ್ದೇವೆ ರಜಾ ಮಜಾದಲ್ಲಿ. ರಜಾ ಮಜಾದಲ್ಲಿ ಪ್ರತಿ ಬುಧವಾರ ಮಧ್ಯಾಹ್ನ 1:30 to 2 PM ತನಕ ನಾವು ನಿಮ್ಮ ಬಾಲ್ಯದ ಕುರಿತಾಗಿ ಮಾತಾಡ್ತೀವಿ, ನಿಮ್ಮ ಮಕ್ಕಳ ಬಾಲ್ಯದ ಕುರಿತಾಗಿ ಮಾತಾಡ್ತೀವಿ. ಈ ಒಂದು ಬೇಸಿಗೆಯ ರಜೆಯನ್ನು ಅವರು ಹೇಗೆ ಅನುಭವಿಸ್ತಾ ಇದ್ದಾರೆ, ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ತಿಳಿಸ್ಕೊಡುವಂತಹ ಸಮಯ ಇದು. ಹಾಗೆಯೇ ಇನ್ನೇನು ಶಾಲೆಗಳು ಶುರುವಾಗುವಂತಹ ಸಮಯ ಹತ್ರ ಬಂದ್ಬಿಡ್ತು. ಇನ್ನೊಂದು ವಾರ ರಜಾ ಇರಬಹುದು ಅಥವಾ ಇನ್ನೊಂದು 2-3 ದಿನಕ್ಕೆ ಶಾಲೆ ಶುರು ಆಗಿಬಿಡಬಹುದು. ಜೂನ್ 1 ತನಕ ಮಾತ್ರ ಈ ಒಂದು ಕಾರ್ಯಕ್ರಮ ಇರುತ್ತೆ, ಹಾಗಾಗಿ ನಿಮಗೆ ತುಂಬ ಕಡಿಮೆ ಅವಕಾಶ ಇದೆ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ. ಇನ್ನೊಂದು 2 ವಾರ ಅಷ್ಟೇ ಈ ಒಂದು ಕಾರ್ಯಕ್ರಮ ಬರುತ್ತೆ, ಹಾಗಾಗಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ, ನಾವು ಕೇಳುವಂತಹ ವಿಚಾರಗಳಿಗೆ ನಿಮ್ಮ ಸ್ಪಂದನೆ ಹೆಚ್ಚಾಗಿ ಬರಲಿ ಅಂತ ನಿರೀಕ್ಷಿಸ್ತೀವಿ. ಮೊದಲನೇದಾಗಿ, ಶಾಲೆ ಶುರು ಆಗ್ಬಿಡತ್ತೆ ಅಂತ ಕೂಡಲೇ ನೀವೆಲ್ಲ ಮಾಡ್ತಿದ್ದಂಥ ಕೆಲಸ ಏನು ನೆನಪು ಮಾಡ್ಕೋಬಹುದಾ? ನನಗೆ ನೆನಪಾಗೋದೇನು ಅಂತಂದರೆ, ನನ್ನ ಶಾಲೆಯಲ್ಲಿ ಬೇಸಿಗೆ ರಜೆಯಲ್ಲೂ ಕೂಡ ಕಾಪಿ ರೈಟಿಂಗ್ ಕಂಪಲ್ಸರಿ ಇತ್ತು. ಪ್ರತಿ ದಿನವೂ ಕೂಡ ಕನ್ನಡ, ಇಂಗ್ಲಿಷ್ ಹಾಗೆ ಸಂಸ್ಕೃತದ ಕೈಬರಹ ಕಾಪಿ ರೈಟಿಂಗ್ ಮಾಡಲೇಬೇಕಾಗಿತ್ತು. ಆದರೆ ರಜೆಯಲ್ಲಿ ಯಾರಾದರೂ ಪುಸ್ತಕ ಹಿಡಿತಾರ, ಪುಸ್ತಕ ಪೆನ್ನು ಪೇಪರ್ ಹಿಡಿಯೋದು ಅಪರಾಧ ಅಂತಲೇ ಭಾವಿಸಿದಂಥ ಕಾಲ ಅದು. ಖಂಡಿತ ಕಾಪಿ ರೈಟಿಂಗ್ ಮಾಡ್ತಿರ್ಲಿಲ್ಲ, ಆದರೆ ಕತೆ ಪುಸ್ತಕ ಹಿಡಿದು ಕೂತು ಓದ್ತಾ ಇದ್ದೆ. ಆದರೆ ಕಾಪಿ ರೈಟಿಂಗ್ ಸಬ್ಮಿಟ್ ಮಾಡಬೇಕು, ಅದು 60 ದಿನದ ಪೇಜಸ್ ಬರೀಬೇಕು ಅಂದರೆ ಸುಮ್ಮನೆನಾ? ಇನ್ನೇನು 3-4 ದಿನಕ್ಕೆ ಶಾಲೆ ಇದೆ ಅಂದಾಗ ನೆನಪಾಗ್ಬಿಡ್ತಿತ್ತು. ಆಗ ಕೂತ್ಕೊಂಡು ಗಂಟೆಗಟ್ಟಲೆ ಕಾಪಿ ರೈಟಿಂಗ್ ಬರೆದಿದ್ದೆ, ತಿದ್ದಿದ್ದೆ. ನಿಮಗೂ ಈ ಥರದ್ದೇನಾದರೂ ನೆನಪಿದೆಯಾ, ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ನಾನು ಕೇಳಿದ್ದೆ ನಿಮಗೆ ಬಾಲ್ಯದ ನೆನಪು ಏನಿದೆ, ಹಾಗೆ ನಿಮ್ಮ ಮಕ್ಕಳ ಬಾಲ್ಯದ ನೆನಪನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಗ್ರಾಮ ಪುರೋಹಿತ ಬಿಟಿಎಂ ಬಡಾವಣೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ನಮಗೆ ಶಾಲೆ ಮುಗಿದ ಮೇಲೆ ರಜೆ ಮುಗಿದ ಮೇಲೆ ಶಾಲೆಗೆ ಹೋಗುವಾಗ ಅಂತರಂಗದಲ್ಲಿ ಹಲವು ಭಾವನೆಗಳು ಒಟ್ಟಿಗೆ ಬರ್ತಾ ಇತ್ತು. ಸ್ವಲ್ಪ ಹುರುಪು, ಸ್ವಲ್ಪ ಆತಂಕ, ಕೆಲವು ಆಸೆ, ಕೆಲವು ಕಾಳಜಿ, ಸಂತೋಷ. ಹೊಸ ಬುಕ್ಕು, ಹೊಸ ಬ್ಯಾಗು ಅನ್ನೋದೇ ಕುತೂಹಲ ಮೂಡಿಸುತ್ತೆ. ಹೊಸ ಚೌಕಟ್ಟಿನಲ್ಲಿ ಏನೇನೋ ಕಲಿತೀನಿ ಅನ್ನೋ ಆಸೆಯಿಂದ ಹೊರಡ್ತಾ ಇದ್ದೆ. ಸ್ನೇಹಿತರನ್ನ ಮತ್ತೆ ನೋಡೋದು, ಕ್ಲಾಸ್ಗಳ ಗೆಳೆಯರ ಸಂಗಡ ಆಟ ಮಾತು ಬಯಸೋದು, ಇವೆಲ್ಲ ಕೂಡ ಶಾಲೆಯ ಬಗ್ಗೆ ಆಕರ್ಷಣೆ ಮೂಡಿಸ್ತಾ ಇತ್ತು. ಸ್ವಲ್ಪ ಆತಂಕ ಮತ್ತೆ ಭಯ ಇರ್ತಿತ್ತು, ಯಾಕೆಂದ್ರೆ ರಜೆನಲ್ಲಿ ಹಾಯಾಗಿ ಕುತ್ಕೊಂಡು ಕಾಲ ಕಳೆದಿರ್ತಿದ್ವಿ.

ಮತ್ತೆ ಟೈಮ್ ಟೇಬಲ್, ಟೆಸ್ಟ್, ಎಕ್ಸಾಮು, ಗುರುಗಳು ಇವೆಲ್ಲದರ ಭಯ ಕೂಡ ಕಾಡ್ತಾ ಇತ್ತು ಅಂತ ನೆನಪು ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ನಿಮ್ಮ ಸಂದೇಶ, ಎಷ್ಟೋ ವಿಚಾರಗಳು ಮನಸ್ಸಿಗೆ ಬಂತು. ಹೌದು, ನಾವು ರಜೆಯಲ್ಲಿದ್ದಾಗ ಪ್ರತಿಯೊಂದು ವಿಷಯವನ್ನು ಕೂಡ ಮನಸ್ಸಿನಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ವಿ. ನಮಗೆ ಶಾಲೆಯಲ್ಲಿ ತುಂಬಾನೇ ಕ್ಲೋಸ್ ಫ್ರೆಂಡ್ ಅಂತ ಯಾರು ಇರ್ತಾರಲ್ಲ, ಹಣೆ ಬರಕ್ಕೆ ಅವರು ಮನೆಯಿಂದ ಸ್ವಲ್ಪ ದೂರ ಇರುವಂತಹ ಸ್ನೇಹಿತರೆ ಆಗ್ಬಿಟ್ಟಿರ್ತಿದ್ರು. ಮತ್ತೆ ಅವರನ್ನ ನಾವು ಮತ್ತೆ ರಜೆಯಲ್ಲಿ ಭೇಟಿ ಮಾಡುವಂತಹ ಸೌಕರ್ಯ ಎಲ್ಲ ಇರಲಿಲ್ಲ, ಮತ್ತೆ ಫೋನ್ ಕೂಡ ಅಷ್ಟಾಗಿ ಬಳಸದೇ ಇದ್ದಂತಹ ಕಾಲ. ಹಾಗಾಗಿ ಪ್ರತಿ ವಿಷಯನೂ ಇದನ್ನ ಅವಳಿಗೆ ಹೇಳಬೇಕು, ಇದನ್ನ ಅವಳ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನೆನ್ಪಿಟ್ಕೊಳ್ತಾ ಇದ್ವಿ. ಮತ್ತೆ ಶಾಲೆಗೆ ಹೋಗೋಕೆ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ಒಂದು ವಾರ 15 ದಿನ ರಜೆನ ನಾವು ಹೇಗೆ ಕಳೆದ್ವಿ, ಎಲ್ಲೆಲ್ಲಿ ಏನೇನು ತಿಂದ್ವಿ, ಕುಡಿದ್ವಿ, ಆಟ ಆಡಿದ್ವಿ, ಓದಿದ್ವಿ, ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಳ್ಳೋ ಸಂಭ್ರಮ ಇರ್ತಿತ್ತು. ಮತ್ತೆ ನಮ್ಮ ಫ್ರೆಂಡ್ಸ್ ಕೆಲವರಿಗೆ ಮೈಸೂರು ಬೆಂಗಳೂರು ಆಚೆಗೆ ನೆಂಟರಿದ್ರು, ಅಥವಾ ಮೂಲ ಊರಿತ್ತು, ಕೆಲವರು ತಮ್ಮ ಹಳ್ಳಿಗೆ ಹೋಗಿ ಬರ್ತಾ ಇದ್ರು, ಮಲೆನಾಡಿನ ಕಡೆಯವರು ಅಥವಾ ಕರಾವಳಿ ಕಡೆಯವರು ಅಂತಂದ್ರೆ ನಮಗೆಲ್ಲ ಒಂಥರ ಕನಸಿನ ಗಣ್ಣು. ಅಲ್ಲೆಲ್ಲ ಬೇರೆನೇ ಪ್ರದೇಶ ಅಲ್ವಾ, ಬೇರೆದೇ ಒಂದು ಜೀವನ ಶೈಲಿ ಅಲ್ವಾ ಅಂತ ಕಣ್ಣರಳಿಸಿ ಅವರು ಹೇಳುವಂತಹ ಕಥೆಗಳಿಗೆ ಕಾಯ್ತಾ ಇದ್ವಿ, ಕಿವಿ ಆಗ್ತಿದ್ವಿ ಮತ್ತು ಕಣ್ಣಾಗ್ತಿದ್ವಿ. ನೀವು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯ್ಮ ಕೇಳ್ತಾ ಇದ್ದೀರಿ. ರಜಾ ಮಜಾ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ದಾರೆ ಸುಧಾ ಬೂದಿಹಾಳ್. ರಜಾ ಬಂದ್ರೆ ಅಜ್ಜಿ ತಾತನ ಮನೆಗೆ ಹೋಗೋದೊಂದು ದೊಡ್ಡ ಖುಷಿ. ಹಳ್ಳಿಗೆ ಹೋಗಿ ನೇರಳೆ ಹಣ್ಣು, ಮಾವಿನಕಾಯಿ, ಹುಣಸೆಕಾಯಿ ತಿನ್ನೋದೇ ಚಂದ, ಅಜ್ಜಿ ತಾತ ಹೇಳ್ತಾ ಇದ್ದಂತ ಕಥೆಗಳು ಕೇಳೋದು ಇನ್ನೂ ಚಂದ ಅಂತ, ಅದೆಲ್ಲ ಈಗ ಬರೀ ನೆನಪುಗಳು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ರಜೆಯಲ್ಲಿ ಈ ಹುಣಸೆಕಾಯಿ ತಿನ್ನೋದಕ್ಕೆ ಹುಣಸೆ ಮರಕ್ಕೆ ಕಲ್ಲು ಹೊಡೆದು ಇನ್ನೊಂದು ಮಾಡಿ ಎಲ್ಲ ದೊಡ್ಡವ್ರ ಕೈಲಿ ತುಂಬಾ ಬೈಸ್ಕೊಳ್ತಾ ಇದ್ವಿ. ಇದಲ್ಲದೆ ಹುಣಸೆ ಮರದ ಹತ್ರ ಹೋಗೋದಕ್ಕೆ ತುಂಬಾ ದೊಡ್ಡ ಭಯ ಅಂದ್ರೆ ನಮ್ಗೆ ದೆವ್ವಗಳ ಭಯ ಇತ್ತು. ಒಂಟಿ ಹುಣಸೆ ಮರದ ಹತ್ರ ದೆವ್ವಗಳಿರುತ್ತೆ, ಹೋಗ್ಬಾರ್ದು ಅಂತ ಹೇಳ್ಕೊಟ್ಬಿಟ್ಟಿದ್ರು. ಹಾಗಾಗಿ ಹೋಗೋದಕ್ಕೆ ಸ್ವಲ್ಪ ಭಯ ಬೀಳ್ತಾ ಇದ್ವಿ. ಆದ್ರೆ ಮನೆಯಿಂದ ಹುಣಸೆ ಹಣ್ಣು ಕದ್ದು ತಂದು ಅದಕ್ಕೆ ಉಪ್ಪು, ಬೆಲ್ಲ, ಜೀರಿಗೆ, ಹಾಗೇನೆ ಸ್ವಲ್ಪ ಮೆಣಸಿನ ಪುಡಿ ಎಲ್ಲ ಹಾಕಿ ಜಜ್ಜಿ ತಿನ್ನೋದು, ಮತ್ತೆ ಅದಕ್ಕೊಂದು ಕಡ್ಡಿಯನ್ನ ಹುಡುಕಿ ಅದನ್ನ ಜೀಬಿ ಜೀಬಿ ನೀಟ್ ಮಾಡಿಕೊಂಡು ಅದಕ್ಕೆ ಸಿಗಿಸ್ಕೊಂಡು ಲಾಲಿಪಾಪ್ ತರ ತಿನ್ನೋದು ತುಂಬಾನೇ ಇಷ್ಟ ಆಯ್ತು ನಮ್ಗೆ. ತುಂಬಾ ಇಷ್ಟವಾದಂತಹ ಪಾಸ್ಟ್ ಟೈಮ್ ಆಗಿತ್ತು. ಈ ಒಂದು ಹುಣಸೆಕಾಯಿ ಖಾದ್ಯವನ್ನ ಮಾಡ್ಕೊಂಡು ತಿನ್ನೋದಕ್ಕೆ ಎಷ್ಟು ಗಂಟೆಗಳ ಕಾಲ ಶ್ರಮ ವಹಿಸ್ತಿದ್ವಿ ಗೊತ್ತಾ. ಒಂದು ಕಲ್ಲನ್ನ ನೀಟಾಗಿ ತೊಳೆದು ಅದಕ್ಕೊಂದು ಗುಂಡ್ಕಲ್ನ ಹುಡುಕೊಂಡು ಬಂದು ಇದಕ್ಕೆಲ್ಲ ತುಂಬಾ ಟೈಮ್ ಹಿಡಿತಿತ್ತು. ಮತ್ತೆ ನಮ್ಮ ಹತ್ರ ತುಂಬಾ ಟೈಮ್ ಇತ್ತು. ಬಾಲ್ಯದಲ್ಲಿ ನಾವು ಬ್ಯುಸಿಯಾಗಿ ಇದ್ದದಕ್ಕಿಂತ ಬೋರ್ ಹೊಡೆಸ್ಕೊಂಡು ಇದ್ದದೇ ಜಾಸ್ತಿ ಅಂತ ಹೇಳ್ಬಹುದು. ಹಾಗೆ ಬೋರ್ ಆಗಿದ್ದಕ್ಕೇನೆ ಹೆಚ್ಚು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೂ ಕೂಡ ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ನಿಮ್ಗೇನನ್ಸುತ್ತೆ ಖಂಡಿತ ಶೇರ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿದೆ. ರಜಾ ಮಜಾ ಪ್ರೋಗ್ರಾಮ್ ಅಲ್ಲಿ ಬಾಲ್ಯದ ನೆನಪುಗಳು ಏನಂದ್ರೆ, ನಾವು ಕೂಡ ಶಾಲೆಯ ಪ್ರಾರಂಭ ದಿನಗಳಲ್ಲಿ ತೊಡ್ತಾ ಇದ್ದಂತಹ ಹೊಸ ಯೂನಿಫಾರ್ಮ್ ಡ್ರೆಸ್, ಈ ಹೊಸ ಯೂನಿಫಾರ್ಮ್ ನಮ್ಗೆ ಸ್ವಲ್ಪ ಇರಿಸುಮುರುಸು ಅನ್ನಿಸ್ತಾ ಇತ್ತು. ಆಗ ಸ್ವಲ್ಪ ದಿನಗಳವರೆಗೆ ಮತ್ತೆ ಓಲ್ಡ್ ಯೂನಿಫಾರ್ಮ್ ಧರಿಸಿ ಶಾಲೆಗೆ ಹೋಗ್ತಾ ಇದ್ವಿ ಅಂತ ಗಿರೀಶ್ ಅವರು ಹೇಳಿದ್ದಾರೆ. ಹಾಗೆ ಶ್ರೀನಿವಾಸ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ರಿಮೆಂಬರಿಂಗ್ ದೋಸ್ ಕುಚುಕು ಕುಚುಕು ದಿನಗಳು, ಒಳ್ಳೆ ಶೀರ್ಷಿಕೆ, ಕೇರ್ ಫ್ರೀ ಡೇಸ್, ಸಮ್ಮರ್ ಅಂದ್ರೇನೆ ನಿಂಬೆಹಣ್ಣು ಪಾನಕ, ಹಾಗೇನೆ ವಿಚಾರಿಸ್ತಾ ಇದ್ದಂತಹ ರಿಲೇಷನ್ಸ್, ಹಾಗೆ ಅವರ ಮನೆಯಲ್ಲಿ ಇರ್ತಾ ಇದ್ದಿದ್ದು, ಮತ್ತೆ ಮನೆ ಒಳಗೇನೆ ಐಸ್ ಪೈಸ್ ಆಟ ಆಡ್ತಾ ಇದ್ವಿ, ಐಸ್ ಪೈಸ್ ಅನ್ನೋಂಥ ಆಟ, ಹಾಗೇನೆ ಕುಂಟೆಬಿಲ್ಲೆ ಆಡ್ತಾ ಇದ್ವಿ. ಗಂಡು ಮಕ್ಕಳು ಕೂಡ ಎಷ್ಟೋ ಸಲ ಹೆಣ್ಣು ಮಕ್ಕಳ ಜೊತೆ ಕುಂಟೆಬಿಲ್ಲೆ ಆಡೋದಕ್ಕೆ ಹೋಗ್ತಾ ಇದ್ವಿ. ಅದು ಹೆಣ್ಣು ಮಕ್ಕಳ ಆಟ ಅಂತ ಕೆಲವರೆಲ್ಲ ಆಡ್ಕೊಳ್ತಾ ಇದ್ರು ನಮ್ಗೆ. ಬಟ್ ನಮ್ಗೆ ಅದು ಇಷ್ಟ ಆಗ್ತಿತ್ತು, ಖುಷಿ ಪಡ್ತಾ ಇದ್ವಿ. ಹಾಗೆ ಔಟ್ಡೋರ್ ಗೇಮ್ಸ್ ಅಂತಂದ್ರೆ ಚೈನ್ ಪ್ಲೇ, ಹಾಗೆ ಸ್ಟ್ಯಾಚು ಆಟ, ಲಗೋರಿ ಆಟ ಎಲ್ಲ ಆಡ್ತಾ ಇದ್ವಿ ಅಂತ ಹೇಳಿ ನೆನಪು ಮಾಡ್ಕೊಂಡಿದ್ದಾನೆ. ನಿಜಕ್ಕೂ ಎಷ್ಟೆಲ್ಲ ಆಟಗಳನ್ನ ನೆನಪು ಮಾಡಿಕೊಟ್ರಿ. ಮತ್ತಿನ್ನೊಂದು ಕಲರ್ ಕಲರ್ ವಿಚ್ ಕಲರ್ ಡೂ ಯೋ ಚೂಸ್ ಅಂತ ಆಡ್ತಾ ಇದ್ವಿ. ನಮ್ಮ ಬಟ್ಟೆಯಲ್ಲಿದ್ದಂಥ ಕಲರ್ಸ್ ಅದನ್ನ ಹಿಡ್ಕೊಂಡೇ ಹೋಗ್ಬೇಕು ಅಂತ, ಹಾಗೇನೆ ಯಾವ ರಂಗೋಲಿ ಅನ್ನೋಂಥ ಆಟ ಕೂಡ ಆಡ್ತಿದ್ವಿ. ಮೈಸೂರಲ್ಲಿ ಪ್ರತಿ ಮನೆ ಮುಂದೆ ಕೂಡ ರಂಗೋಲಿ ಖಂಡಿತವಾಗ್ಲೂ ಇರ್ತಾ ಇತ್ತು. ಮತ್ತೆ ಆ ರಂಗೋಲಿ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ಆಟ ಈಸಿ ಆಗ್ತಿತ್ತು, ಎಷ್ಟು ಚಿಕ್ಕದಾಗಿರುತ್ತೆ ಅಷ್ಟು ಕಷ್ಟ ಆಗ್ತಿತ್ತು. ಚೈನ್ ತರ ಇಟ್ಕೊಂಡು ಒಂದು ರಂಗೋಲಿಯಿಂದ ಮತ್ತೊಂದು ರಂಗೋಲಿಗೆ ಹೋಗ್ಬೇಕಾದ್ರೆ ನಮ್ಮನ್ನ ಔಟ್ ಮಾಡಬಹುದಾಗಿತ್ತು. ಇಂಥದ್ದೆಲ್ಲ ಆಟಗಳು ನಮ್ದೇ ಬತ್ತಳಿಕೆಯಿಂದ ಬಂದಂತಾಗಿತ್ತು. ಅದನ್ನ ತುಂಬಾ ಪರಂಪರೆಯಿಂದ ಯಾರ್ಯಾರೋ ಹೇಳ್ಕೊಟ್ಟು ಬಂದಿದ್ದಲ್ಲ, ನಾವೇ ಹುಡುಕೊಳ್ತಾ ಇದ್ದಂತಹ ಆಟಗಳಾಗಿತ್ತು. ಇವನ್ನೆಲ್ಲ ಕೂಡ ನೆನಪಿಸ್ಕೊಳ್ಳೋದೇ ಎಷ್ಟು ಚಂದ ಅಲ್ವಾ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ರಜಾ ಮಜಾ ಕಾರ್ಯಕ್ರಮದಲ್ಲಿ ರಜೆಯ ಕುರಿತಾಗಿ, ರಜೆಯಲ್ಲಿ ನಾವು ಪಡ್ತಾ ಇದ್ದಂತಹ ಖುಷಿಯ ಕುರಿತಾಗಿ ಸಾಕಷ್ಟು ಸಂದೇಶಗಳು ಬಂತು. ಹಾಗೆ ನಿಮ್ಮ ಎಲ್ಲರ ಸಂದೇಶಗಳನ್ನ ನೋಡ್ತಾ ಓದ್ತಾ ತುಂಬಾನೇ ಖುಷಿ ಅಂತ ಅನಿಸ್ತು. ಯಾಕೆಂದ್ರೆ ಬಾಲ್ಯಕ್ಕೆ ವಿಸಿಟ್ ಮಾಡೋದು, ಬಾಲ್ಯಕ್ಕೆ ಮತ್ತೆ ಮತ್ತೆ ಹೋಗೋದು, ಆ ನೆನಪುಗಳಲ್ಲೇ ಕಳೆದು ಹೋಗೋದು ಪ್ರತಿಯೊಬ್ಬರಿಗೂ ತುಂಬಾ ಸುಖವನ್ನ ಕೊಡುತ್ತೆ. ಮತ್ತೆ ಬಾಲ್ಯ ಅನ್ನೋದೇ ಒಂದು ಸುಂದರವಾದಂತಹ ಘಟ್ಟ ಅಲ್ವಾ? ಯಾವುದೇ ಯೋಚನೆ ಇಲ್ಲದೆ, ಹಿಂದಿನ ನೆನಪುಗಳು ಜಾಸ್ತಿ ಕಾಡದೆ, ಮುಂದಿನ ಯೋಚನೆಗಳು ಜಾಸ್ತಿ ಬಾಧಿಸದೆ ಇರುವಂತಹ ಟೈಮ್ನಲ್ಲಿ, ಪ್ರೆಸೆಂಟ್ ಅಲ್ಲಿ ಬದುಕು ಬಿಡುವಂತಹ ಅವಕಾಶ ಇರೋದು ಬಾಲ್ಯಕ್ಕೆ ಮಾತ್ರ ಅಂತ ಅನ್ಸುತ್ತೆ. ಆದ್ರೆ ಆ ಬಾಲ್ಯಕ್ಕೂ ಅದರದೇ ಆದಂತಹ ಒಂದಷ್ಟು ತೊಂದರೆಗಳು ಕೂಡ ಇತ್ತಲ್ವಾ? ಎಷ್ಟೋ ಸಲ ನಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ನಮ್ಗೆ ಆಕ್ಚುಲಿ ಏನ್ ತೊಂದರೆ ಆಗ್ತಿದೆ ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಭಾಷೆಯೇ ಸಹಕರಿಸ್ತಾ ಇರಲಿಲ್ಲ. ಅಂದ್ರೆ ನಮಗಿದ್ದಂತಹ ಒಂದು ಸೀಮಿತ ಜ್ಞಾನದಲ್ಲಿ, ಸೀಮಿತ ಭಾಷೆಯ ಚೌಕಟ್ಟಿನಲ್ಲಿ ಆಗ್ತಾ ಇರುವಂತಹ ದೊಡ್ಡ ದೊಡ್ಡ ಅನುಭವಗಳನ್ನ ಹೇಗೆ ಹೇಳ್ಕೊಳ್ಳೋದು ಅಂತ ಎಷ್ಟೋ ಸಲ ಅನ್ಸಿರಬಹುದಲ್ವಾ? ಅದು ನಿಮ್ಮ ಶಾಲೆಯಲ್ಲಿ ಬುಲಿಯಿಂಗ್ ಮಾಡ್ತಾ ಇದ್ದಂತಹ ಗೆಳೆಯರಿರಬಹುದು, ಅಥವಾ ನಿಮಗೆ ಸುಖ ಸುಮ್ಮನೆ ದಂಡಿಸ್ತಾ ಇದ್ದಂತಹ ಟೀಚರ್ ಇರಬಹುದು, ಅಥವಾ ನೆರೆಮನೆಯವರು ಮತ್ತಿನ್ಯಾರೋ ಕೊಡ್ತಾ ಇರುವಂತಹ ಕಿರಿಕಿರಿ ಇರಬಹುದು. ಇದು ಯಾವುದನ್ನು ಕೂಡ ತುಂಬಾ ಸರಿಯಾಗಿ ತಂದೆ ತಾಯಿಗೆ ದಾಟಿಸೋದು ಮತ್ತೆ ನಿಮಗಾಗಿ ನಮಗಾಗಿ ಹೋರಾಡೋದು ಬಾಲ್ಯಕ್ಕೆ ಕಷ್ಟ ಇತ್ತು ಅಂತ ಅನ್ಸುತ್ತೆ. ಬಹುಶಃ ಬಾಲ್ಯದಲ್ಲಿ ಕಷ್ಟ ಅಂತ ಆಗೋದು ಅದೊಂದು ವಿಷಯಕ್ಕೆ ಅಂತ ಅನ್ಸುತ್ತೆ. ನಮ್ಗೆ ಏನಾಗ್ತಿದೆ ಅನ್ನೋದನ್ನ ಸರಿಯಾಗಿ ತಿಳಿಸೋಕೆ ಆಗದೆ ಇರೋದು, ಮತ್ತೆ ಅದೇ ಹೊತ್ತಿನಲ್ಲಿ ಏನಾಗಿರಬಹುದು ಅಂತ ತಿಳ್ಕೊಳ್ಳುವಂತಹ ಪೇರೆಂಟ್ಸ್ ಸಿಕ್ಕಿದ್ರೆ ಬಾಲ್ಯ ನಿಜಕ್ಕೂ ಅದ್ಭುತ ಸುಂದರವೇ ಸರಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಂದೇಶ ಕಳಿಸಿದ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳಿರುತ್ತೆ. ನಂತರ ಪ್ರದೇಶ ಸಮಾಚಾರ ಕೂಡ ಪ್ರಸಾರ ಆಗುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ, ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣ

0: ದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ ಜನಗಣತಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30ರಿಂದ ಅನ್ವಯವಾಗುವಂತೆ ಹೆಚ್ಚುವರಿ 3 ತಿಂಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಫುಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು 100 ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27,001 ಪ್ರಮಾಣೀಕರಣದ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮ ಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22%ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯಮಟ್ಟದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಆಕಾಶವಾಣಿ ಎಫ್ಎಂ ರಾಯ್ಮು ಕೇಳ್ತಾ ಇದ್ದೀರಿ. ಸಮಯ 2:40, 14:00.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
0: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಈಗ ಕೇಳಿ ಆಕಾಶ ಬುಟ್ಟಿ.
1: ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ. ಆಕಾಶಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಕೇಳುಗರೆ ನಮಸ್ಕಾರ. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಅವರ ಸಂಗೀತ ಪಯಣ ಮತ್ತೆ ಆಕಾಶವಾಣಿ ಜೊತೆ ಅವರ ಬಾಂಧವ್ಯವನ್ನ ಮೆಲುಕು ಹಾಕಲು ನಮ್ಮ ಜೊತೆ ಇದ್ದಾರೆ. ರಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಆಶಾ ಅವರೇ.
1: ನಿಮ್ಮ ಸಂಗೀತ ಯಾನದ ಆರಂಭದ ದಿನಗಳನ್ನ ನೆನಪಿಸಿಕೊಳ್ಳೋದಾದ್ರೆ,
2: ಒಳ್ಳೆ ಗುರುಗಳಿಗೆ ಹುಡುಕ್ತಾ ಇರ್ಬೇಕಾದ್ರೆ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅಂತ, ಅವರು ಮೈಸೂರಿನವರು, ಮೋಸ್ಟ್ ಫೇಮಸ್ ಇವಾಗ ಅವರು. ಅವರು ಸಿಕ್ಕಿದ್ರು ನಂಗೆ. ಅವ್ರು ಸಿಕ್ಬಿಟ್ಟು, ಡೋಂಟ್ ವರಿ, ನಾ ಹೇಳ್ಕೊಡ್ತೀನಿ ಅಂತ. ನಮಗೆ ಏನು ಟೈಮೇ ನೋಡ್ತಾ ಇರಲಿಲ್ಲ, ಹಾಗೆ ನನಗೆ ಸಂಗೀತನ ಅರ್ಧ ಹಾಕ್ಬಿಟ್ರು. ನನಗೂ ತುಂಬ ಇಂಟ್ರೆಸ್ಟ್ ಇತ್ತು, ಅದರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಬಿ ಗ್ರೇಡ್ ಆಯಿತು, ಬಿ ಹೈ ಆಯಿತು, ಎ ಗ್ರೇಡ್ ಆಯಿತು. ಸೊ ಫಸ್ಟ್ ಟೈಮ್ ಬಿ ಗ್ರೇಡ್ ಆಡಿಷನ್ಗೆ ಬಂದಾಗ ತುಂಬ ಭಯ. ಆ ರೆಡ್ ಲೈಟ್ ಆನ್ ಆಗುತ್ತಲ್ಲ, ಆಮೇಲೆ ಕರ್ಟನ್ ಬೇರೆ ಹಾಕ್ಬಿಟ್ಟಿರ್ತಾರೆ, ಯಾರೂ ಇಲ್ಲ, ತುಂಬ ಭಯ ಆಯಿತು. ಆ್ಯಕ್ಚುಲಿ ನಾನು ತುಂಬ ಧೈರ್ಯಸ್ತೆ, ವೆರಿ ಬೋಲ್ಡ್, ವೆರಿ ಬೋಲ್ಡ್. ಆದ್ರೂ ಆಕಾಶವಾಣಿಯಲ್ಲಿ ಬಂದು ಆಡಿಷನ್ ಹಾಡಬೇಕು ಅಂದರೆ ತುಂಬ ಭಯ ಆಗುತ್ತೆ, ಬಟ್ ಐ ಮ್ಯಾನೇಜ್, ಹಾಡೋಕ್ಕಾಯ್ತು. ಆಮೇಲೆ ಬಿ ಗ್ರೇಡ್ ಆಡಿಷನ್ನು, 15 ನಿಮಿಷ ನನ್ನ ಚಾಯ್ಸು, ಅದೇ ಅರ್ಧ ಗಂಟೆ ಕಲೆ ಆಗಿ ಡೆಲ್ಲಿಗೆ ಹೋಗಿ ಅದೆಲ್ಲ ರಿಸಲ್ಟ್ ಎಲ್ಲ ಬರಬೇಕು. ಆವಾಗೆಲ್ಲ ಏನೋ ದೇವ್ರ ನಾಮ ಆಗಲಿ ಭಾವಗೀತೆ ಆಗಲಿ ಮೂರುವೇ ಡೆಲ್ಲಿಗೆ ಹೋಗ್ತಾ ಇತ್ತು. ದೇವ್ರದಯದಿಂದ ನಾ ಎಲ್ಲ ಫುಲ್ ಆಗಿ ಸರಿ 89 ಆಕಾಶವಾಣಿಯಲ್ಲಿ ಕ್ವಾಲಿಫೈ ಮಾಡಿದ್ರು ಕೆಲಸಕ್ಕೆ. ಅದಕ್ಕೆ ಬಿಹೈ ಆಗಿರ್ಬೇಕು.
1: ಓಕೆ.
2: ಬೈ ಗಾಡ್ಸ್ ಗ್ರೇಸ್ ಅಷ್ಟೊತ್ತಿಗೆ ಆಗಿತ್ತು ನನಗೆ ಬಿಹೈ. ಸೊ ಅಪ್ಲೈ ಮಾಡಿಕೊಂಡೆ. ಅಪ್ಲೈ ಮಾಡ್ಕೊಂಡಿದ ತಕ್ಷಣ ತುಂಬ ಟಫ್ ಆಗಿತ್ತು ನಮಗೆ ಇಂಟರ್ವ್ಯೂ. ತಂಬೂರ ಆಸ್ ತಂಬೂರ ಆರ್ಟಿಸ್ಟ್ ನಾವು ಮಾಡ್ಕೋಬೇಕು. ಸೊ ತಂಬೂರ ಆರ್ಟಿಸ್ಟ್ ಬಂದಾಗ 12 ಅದಕ್ಕೆ ಅಪ್ಲಿಕೆಂಟ್ಸ್ ಇದ್ರು. ನಾವೇನ್ ಮಾಡ್ಬೇಕು ಅಂದ್ರೆ ಘಟ ಅವ್ರು ನುಡ್ಸಿದ್ರೆ ಅದಕ್ಕೆ ಸರಿಗೆ ಶ್ರುತಿ ಮಾಡಬೇಕು, ಫ್ಲೂಟ್ ನುಡ್ಸಿದ್ರೆ ಅದಕ್ಕೆ ಶ್ರುತಿ ಮಾಡಬೇಕು, ಆಮೇಲೆ ಶ್ರುತಿ ತಂಬೂರಿ. ಇವಾಗೆಲ್ಲ ತಂಬೂರಿನೇ ನುಡ್ಸಲ್ವಲ್ಲ ಯಾರು, ಎಲೆಕ್ಟ್ರಾನಿಕ್ ಬಂದ್ಬಿಟ್ಟಿದೆ. ಯಾರಿಗೂ ತಂಬೂರಿ ನಾವು ಹಾಕೊಂಡು ಎಡಗೈಲಿ ತಾಳ ಹಾಕೊಂಡು ಹಾಡಬೇಕು, ಆ ಥರ ಎಲ್ಲ ಇತ್ತು. ತುಂಬ ಮೈ ಗಾಡ್ಸ್ ಕ್ರೇಸ್ ಅಂದ್ರೆ ಆಮೇಲೆ ನನಗೆ ಭಾವಗೀತೆ, ದೇವರ ನಾಮ, ಕ್ಲಾಸಿಕಲ್ ಮೂರು ಬಿಹೈ ಆಗಿದ್ರಿಂದ, ದೇ ಗೇವ್ ಮೀ ಅಂಡ್ MA ಮ್ಯೂಸಿಕ್ ಆಗಿರೋದ್ರಿಂದ ಐ ವಾಸ್ ದ ಫಸ್ಟ್ ಒನ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್.
1: ಓಕೆ.
2: ಸೊ ಬೈ ಗಾಡ್ಸ್ ಗ್ರೇಸ್ ಆಕಾಶವಾಣಿಗೆ ಸೇರ್ಕೊಂಡು ಬೆಂಗಳೂರು, ಮೈಸೂರಿಂದ ಬೆಂಗಳೂರಿಗೆ 89 ಬೆಂಗಳೂರಿಗೆ ಬಂದು ಆಕಾಶವಾಣಿ.
1: ರೆಕಾರ್ಡಿಂಗ್ಸ್ ಎಲ್ಲ ಇಲ್ಲಿ ನಡೀತಿತ್ತಲ್ಲ,
2: ರೆಕಾರ್ಡಿಂಗ್ಸ್ ಎಲ್ಲ ಆಯ್ತು. ಹೌದು, ಎಲ್ಲ ನವಸುಮಾಗೆಲ್ಲ ನಾವು ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ, HK ನಾರಾಯಣ್ ಡೈರೆಕ್ಷನ್, ಆಮೇಲೆ ಪದ್ಮಚರಣ್ ಡೈರೆಕ್ಷನ್ಗೆಲ್ಲ ಬೆಂಗಳೂರಿಗೆ ಬಂದು ಹಾಡ್ತಾ ಇದ್ವಿ. ಆಮೇಲೆ ಮೈಸೂರಲ್ಲಿ ತುಂಬಾ ರೆಕಾರ್ಡಿಂಗ್ ಆಗ್ತಾ ಇತ್ತು, ಅದಕ್ಕೆಲ್ಲ ಹಾಡ್ತಾ ಇದ್ವಿ, ಹಾಡ್ತಾ ಇದ್ದೆ ನಾನು. ಸೊ ತುಂಬಾ ಚೆನ್ನಾಗಿರ್ತಾ ಇತ್ತು.
1: ಆವಾಗ ರೆಕಾರ್ಡಿಂಗ್ಸ್ ಎಲ್ಲ ಹೇಗ್ ನಡೀತಿತ್ತು? ಇವಾಗೆಲ್ಲ ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಪೋಸ್ಟ್ ಮಾಡ್ತೀವಿ, ಅವಾಗೆಲ್ಲ ಲೈವ್ ಪರ್ಫಾರ್ಮೆನ್ಸಸ್ ಎಲ್ಲ ನಡೆಯುತ್ತೆ.
2: ಹೌದು, ಲೈವ್ ಪರ್ಫಾರ್ಮೆನ್ಸ್ ಅಂತಂದ್ರೆ ತುಂಬಾ ಹಾಡ್ಬೇಕಾದ್ರೆ, ಆಲ್ ಇಂಡಿಯಾ ರೇಡಿಯೋ ಸೇರ್ಕೊಂಡಿರ್ಲಿಲ್ವಲ್ಲ ನಾನು, ಹಾಡು ಹೋಗಿ ಕೂತ್ಕೊಂಡಿದ ತಕ್ಷಣ ಯಾವಾಗ್ಲೂ ಒಂದು ಮನಸ್ಸಲ್ಲಿ ಅಳುಕು, ಏನಪ್ಪ ದೇವ್ರೆ ಇವತ್ತು ಚೆನ್ನಾಗಿ ಬರುತ್ತಾ ಅಂತೆಲ್ಲ ಕೇಳ್ಕೊಂಡು. ಸೊ ಅಲ್ಕು ಹೋಗಿ ಕೂತಿದ ತಕ್ಷಣ ಮೃದಂಗ, ವೈಲಿನ್ ಎಲ್ಲ ಇರೋರು, ಏನೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ನಾವಿನ್ನೂ ತುಂಬ ಏನೂ ಇಲ್ಲ ಒಂಥರ, ಬಟ್ ಎಂಥ ಒಳ್ಳೆ ಎನ್ಕರೇಜ್ಮೆಂಟು ರೆಕಾರ್ಡ್ ಮಾಡೋರು, ನಮಗೆಲ್ಲ ಒಂದು ಭರವಸೆ ಕೊಟ್ಟು ಏನೇ ಯೋಚನೆ ಮಾಡಬೇಡ ಅಂತ ತುಂಬ ಹೇಳಿ ನಮ್ಮನ್ನೆಲ್ಲ ತುಂಬ ಎನ್ಕರೇಜ್ ಮಾಡಿ ಬೆಳೆಸಿ 28 ನಿಮಿಷ ಹಾಡಬೇಕು, 28.5 ನಿಮಿಷ ಅರ್ಧ ಗಂಟೆ ಕಾಲ ಪ್ರೋಗ್ರಾಮ್ಗೆ ಅಂದರೆ ಹಾಡಬೇಕು ಅಂದರೆ ನಾವು ಠಕಾರ ಅಂತ ಹಾಗೆ ನಿಲ್ಲಿಸ್ಬೇಕು. ಆ ಥರ ಎಲ್ಲ ನಮಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು ಆಕಾಶವಾಣಿಲಿ ಹಾಡೋದು ಅಂದರೆ ತುಂಬ ದೊಡ್ಡತನ ಅದು.
1: ಏನಾದರೂ ಸಿಹಿ ನೆನಪುಗಳು ನೆನಪಿಸ್ಕೊಳ್ಳೋದಾದ್ರೆ
2: ಹೇಳಬೇಕು ಅಂತಂದರೆ, ಬೆಂಗಳೂರು ಆಕಾಶವಾಣಿಗೆ ಬಂದಾದ್ಮೇಲೆ, ನಾ ಹಾಡೋಕ್ಕೆ ಶುರು ಮಾಡಾದ್ಮೇಲೆ, ಇಲ್ಲಿ ಸ್ಟಾಫ್ ಆರ್ಟಿಸ್ಟ್ ಆದಮೇಲೆ ನನ್ನ ಹೆಸರು ಎಲ್ರಿಗೂ ಗೊತ್ತಾಗಿದ್ದು. ಸೊ ನನಗೆ ಹೆಸರು ಬಂದಿದ್ದೇ ಆಕಾಶವಾಣಿಗೆ. ನಾನು ಎವರ್ ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ. ನಾನು ಆಕಾಶವಾಣಿಗೆ ಬಂದು ಸೇರ್ಕೊಂಡಾದ್ಮೇಲೆ ರೆಕಾರ್ಡಿಂಗ್ ಸ್ಟಾಫ್ ಆರ್ಟಿಸ್ಟ್ ಆದಮೇಲೆ ನಮ್ಗೆ ಆ ಟೈಮಲ್ಲೆಲ್ಲ ನಮಗೆ ಲೈವ್ ಇತ್ತು, 8:20 ಲೈವ್, 8:20 to 9 ಅದೊಂದು ಲೈವ್, ಆಮೇಲೆ 12:30 to 1 ಒಂದು, 1 to

0: 110 ಭಾವಗೀತೆ, ಆಮೇಲೆ 132. ಅಮೇಝಿಂಗ್ ಆಗಿತ್ತು ನಮ್ಗೆ ಆಕಾಶವಾಣಿ ಜೀವನ ಅವಾಗ, ತುಂಬಾ ಅಮೇಝಿಂಗ್ ಆಗಿತ್ತು. 820 ಅಂದ್ರೆ ನಾವು 7:30 ಇಲ್ಲಿರ್ಬೇಕು, ತಂಬೂರ ಆರ್ಟಿಸ್ಟ್. ಆಮೇಲೆ ನಮ್ಗೆ ಆ ತರ ಹೇಳಿದ್ರು ಅಂದ್ರೆ, ನಾ ಅಕಸ್ಮಾತ್ ದಡೀರಂತ ಆರ್ಟಿಸ್ಟ್ ಬರ್ತಿದ್ರೆ ವಿ ಹ್ಯಾವ್ ಟು ಬಿ ರೆಡಿ, ನಾವೇ ಹಾಡಕ್ಕೆ. ಯಾಕಂದ್ರೆ ಅದು ಆ ಟೈಮಲ್ಲೆಲ್ಲ ಬೇರೆ ರೆಕಾರ್ಡಿಂಗ್ ಹಾಕ್ತೀವಿ ಪರವಾಗಿಲ್ಲ ಅಂತಿರ್ಲಿಲ್ಲ, ನಾವು ಯಾರು ತಂಬೂರ ಆರ್ಟಿಸ್ಟ್ ಇರೋರೋ ಅವ್ರಿಗೆ ಹೇಳ್ಬಿಡೋರು, ಇವಾಗ ಬಂದಿಲ್ಲ ಆರ್ಟಿಸ್ಟ್ ಇನ್ನೊಂದು ಅರ್ಧ ಗಂಟೆ ಕಾಲಕ್ಕೆ ಶುರು ಆಗುತ್ತೆ, ನೀವು ಹಾಡ್ಬೇಕು ಅಂದ್ರೆ ನಾವು ರೆಡಿಯಾಗಿ ಇದ್ಬಿಡ್ಬೇಕು.
1: ಚಾಲೆಂಜಿಂಗ್ ಅಂತ,
0: ತುಂಬಾ ಚಾಲೆಂಜ್, ವೆರಿ ಚಾಲೆಂಜಿಂಗ್, ತುಂಬಾ ಚೆನ್ನಾಗಿರೋದು. ಸೊ ಹೀಗೆ ಭಾವಗೀತೆನು ಅಷ್ಟೇ, 1-2, 1-9. ಒಂದ್ಸತಿ ಏನಾಯ್ತು ಅಂದ್ರೆ, ಭಾವಗೀತೆಯಲ್ಲಿ ಯಾರೋ ಹಾಡ್ತಾ ಇದ್ರು, ಹಾಡ್ತಾ ಇರ್ಬೇಕಾದ್ರೆ ಒಬ್ರು ಕಲೀಗ್ ತಂಬೂರಿ ಮೀಟ್ತಾ ಇದ್ರು, ಹೇಳ್ತಾ ಇದಾರೆ ನಿಲ್ಸು ನಿಲ್ಸು, 8:30-9 ನಿಂತು ಹೋಗ್ಬೇಕದು, ನಿಲ್ಸು ಅಂದ್ರೆ ನಿಲ್ಸ್ತಾ ಇರ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ, ತಕ್ಷಣ ಅಲ್ಲ, ಎಷ್ಟು ನಮ್ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ತಂಬೂರಿ ಮೀಟ್ ಅವ್ರಿಗೂ ಅಂತ ಹೇಳಕ್ಕೆ, ತಕ್ಷಣ ಅವ್ರು ಹೋಗಿ ಅವ್ರ ಬಾಯಿ ಮುಚ್ಚಿಬಿಟ್ರು, ದಡೀರಂತ ನಿಂತು ಹೋಗಕ್ ಬದಲು ಅಲ್ಲ. ಆ ತರ ಎಲ್ಲ ತುಂಬಾ ಆಗತ್ತೆ. ಆಮೇಲೆ ನಾವು ತಂಬೂರಿ ಮೀಟ್ ಆದ್ರೂ ವಿ ಹ್ಯಾಡ್ ಟು ಬಿ ವೆರಿ ಅಲರ್ಟ್, ನಾವು ಹೇಳ್ತಾ ಇರ್ಬೇಕು ಅವ್ರಿಗೆ 1-2-1 ನಿಲ್ಸಿ ನಿಲ್ಸಿ ಅಂತೆಲ್ಲ. ಸೊ
1: ಇನ್ನೊಂದೇನಂದ್ರೆ ಹಾಡುವಲ್ಲಿ ಮಗ್ನರಾಗಿರ್ತಾರ ಅವರು,
0: ತುಂಬಾ ಹೌದು ಮಗ್ನರಾಗಿರ್ತಾರೆ ಅಂದ್ರೆ ಆಕಾಶವಾಣಿಯಲ್ಲಿ ಫಸ್ಟ್ ಮಗ್ನರಾಗ್ಬೋದು. ಇನ್ನೇನ್ ಟೈಮ್ ಮುಗಿತಾ ಬಂತು ಅನ್ಬೇಕಾದ್ರೆ ಮಗ್ನರಾಗಲ್ಲ, ಅಲರ್ಟ್, ತುಂಬಾ ಅಲರ್ಟ್ ಆಗ್ಬೇಕು.
1: ಓಕೆ ಮೇಡಮ್, ಇವಾಗ ಕಲಾವಿದರ ಬದುಕಿನಲ್ಲಿ ತುಂಬಾ ಜನ ಮ್ಯೂಸಿಕ್ ಆರ್ಟಿಸ್ಟ್ ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, ಆಕಾಶವಾಣಿ ಒಂದು ವೇದಿಕೆ ಕಲ್ಪಿಸ್ಕೊಡ್ತಾ ಇದೆ ಕಲಾವಿದರಿಗೆ, ಅಂದ್ರೆ ಅದರ ಮಹತ್ವವನ್ನ ನೀವು ಹೇಗೆ ವರ್ಣಿಸ್ತೀರಿ?
0: ಕಪಟೆ ಮಹತ್ವ ಇದೆ ಆಕಾಶವಾಣಿ ಅಂತಂದ್ರೆ, ನಾವು ನಮ್ ಬಯೋಡೇಟಲ್ಲಿ ವಿ ಆರ್ ಎ ಗ್ರೇಡ್ ಎ ಟಾಪ್ ಅಂತ ಹೇಳ್ಕೊಂಡ್ರೆ ಅದು ಬೆಲೆನೇ ಬೇರೆ. ಆಕ್ಚುಲಿ ದೂರ ನಾವು ಇವಾಗ ಎ ಟಾಪ್ ಆರ್ಟಿಸ್ಟ್ ಇನ್ ಆಲ್ ಇಂಡಿಯಾ ರೇಡಿಯೋ ಇನ್ ದೂರದರ್ಶನ್ ಅಂತ ಹಾಕ್ತಿವಿ, ಅದರಷ್ಟು ಬೆಲೆ ಇನ್ಯಾವುದಕ್ಕೂ ಇಲ್ಲ ಅಂತಾನೆ ಹೇಳ್ಬೋದು. ಖಂಡಿತ ಹೇಳ್ತಾರೆ, ಆ ಬಯೋಡೇಟಾ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್.
1: ಹೌದು, ಈಗೆಲ್ಲ ಡಿಜಿಟಲ್, ಎಲ್ಲ ಡಿಜಿಟಲ್ ಆಗೋಗಿದೆ ಮೇಡಮ್, ಏನ್ ನೋಡಿದ್ರು ಮೊಬೈಲ್ ಅಲ್ಲೇ ಸಿಗುತ್ತೆ. ಸೊ ಈ ಟೈಮಲ್ಲೂ ಆಕಾಶವಾಣಿ ತನ್ನ ಪ್ರಸ್ತುತತೆಯನ್ನ ಉಳಿಸ್ಕೊಂಡಿದೆ ಅಂದ್ರೆ ಅದಕ್ಕೆ ಏನ್ ಕಾರಣ ಅಂತ ಭಾವಿಸ್ತೀರಿ?
0: ನಾವ್ ಇವಾಗ ಕಾರಲ್ಲೂ ಹೋಗ್ತಾ ಇರ್ತೀವಿ, ಅವಾಗ ನಾವು ರೇಡಿಯೋ ಕೇಳಬೇಕು ಅಂತಂದ್ರೆ ಆಕಾಶವಾಣಿ ಟ್ಯೂನ್ ಮಾಡ್ತೀವಿ ನಾವು, ಯಾಕಂದ್ರೆ ಒಳ್ಳೆ ಸಂಗೀತ ಕೇಳ್ಬೋದು. ಆಮೇಲೆ ಚಿತ್ರಗೀತೆಗಳು ಅಷ್ಟೆ, ನಮ್ಮ ಹಳೆ ಕಾಲದ ಹಾಡೆಲ್ಲ ಹಾಕ್ತಾರೆ ನಮ್ಮ
1: ಆಕಾಶವಾಣಿ,
0: ತುಂಬಾ ಮೀನಿಂಗ್ ಫುಲ್ ಆಗಿದೆ. ಬೇರೆ ನಾವು ಹಾಕಿದ್ರೆ ಚಾನೆಲ್ಗಳು, ಅದರಲ್ಲಿ ಈಗಿನ ಕಾಲದ ಮ್ಯೂಸಿಕ್ ರಬಾಡ ಬಾಡ ಬಾ ಅಂತ, ನಮ್ಗೆ ಆ ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೋ ಏನೋ, ನಮ್ಗಂತೂ ನಾವು ಹಳೆ ಕಾಲದವರು, ನನಗನ್ಸುತ್ತೆ ಹಳೆ ಕಾಲದವರು ಅಂತಲ್ಲ ಈಗಿನ ಕಾಲದವ್ರು ಕೂಡ ಆ ತರ ಹಾಡುಗಳೆಲ್ಲ ಕೇಳಿ ಆ ತರ ಹಾಡುಗಳು ಕಲ್ತ್ಕೊಂಡು ನಮ್ಮ ವ್ಯಾಲ್ಯೂಸ್ ಅನ್ನ ನಾವು ಬಿಡಬಾರ್ದು, ಹೆಚ್ಚಿಸ್ಕೊಂಡು ಹೋಗ್ಬೇಕು. ಆಕಾಶವಾಣಿ ಕೇಳ್ಬೇಕು ಅಂದ್ರೆ ತುಂಬಾ ಸಂತೋಷ ಆಗುತ್ತೆ.
1: ನಮ್ಮ ಯಂಗ್ ಜನರೇಷನ್ಗೆ, ಯುವ ಕಲಾವಿದರಿಗೆ ನೀವೇನ್ ಸಲಹೆ ನೀಡಕ್ ಬಯಸ್ತೀರಿ?
0: ನನಗೆ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ನಾನು ಅವ್ರಗಳಿಗೆಲ್ಲ ಹೇಳೋದು, ಓ ಇವತ್ತು ತುಂಬಾ ಎಕ್ಸಾಮು ಬರಕ್ಕಾಗಲ್ಲ, ಇನ್ನು ಒಂದು ತಿಂಗಳ ರಜಾ 2 ತಿಂಗಳ ರಜಾ ಅಂತಾರೆ, ಆ ತರ ಮಾಡಬೇಡಿ, ದಯವಿಟ್ಟು ರೆಗ್ಯುಲರ್ ಆಗಿ ಬನ್ನಿ, ರೆಗ್ಯುಲರ್ ಆಗಿ ಕಲ್ತ್ಕೊಳ್ಳಿ, ಏನಾದರೂ ಒಂದು ಆರ್ಟ್ ಅಲ್ಲಿ ಇರಬೇಕು ನೀವು.
1: ಕರೆಕ್ಟ್,
0: ಸಂಗೀತನೋ ಡ್ಯಾನ್ಸ್ ವೀಣ ವೋಕಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಕಲ್ತ್ಕೊಳ್ಳಿ, ನೀವೇನಾದ್ರೂ ಒಂದು ಸೆಲೆಬ್ರಿಟಿ ಆಗಬೇಕು ಅಂತಂದ್ರೆ ಓನ್ಲಿ ಥ್ರೂ ಆರ್ಟ್, ಸಂಗೀತ ಇನ್ಸ್ಟ್ರೂಮೆಂಟ್ ಡ್ಯಾನ್ಸ್, ಅದರಿಂದ ಮಾತ್ರ ನಿಮ್ಮ ಹೆಸರು ಜಾಸ್ತಿ ಬರುತ್ತೆ ಹೊರತು ಎಲ್ಲರೂ ಓದ್ತಾರೆ ಅಂದ್ರೆ ಇದೆಲ್ಲ ಬರೋದು ಎಲ್ರಿಗೂ ಬರಲ್ಲ. ಸರಸ್ವತಿ ಎಲ್ರಿಗೂ ತುಂಬಾ ಕಷ್ಟ ಈ ಆರ್ಟಲ್ಲಿ ಅಂತ ಹೇಳ್ತೀನಿ ನಾನು, ಯಾರು ಬಿಡಬೇಡಿ, ಯು ಹ್ಯಾವ್ ಟು ಡು. ಅಂದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಏನು ಅಂದ್ರೆ, ಮಕ್ಳು ಇಷ್ಟ ಮಟ್ಟಿಗೆ ಈ ಕಾಲದಲ್ಲಿ ಕಲ್ತ್ಕೊಳ್ತಾ ಇದ್ದಾರೆ ಅಂತೆ. ಆಮೇಲೆ ನಾನು ಎವ್ರಿ ಇಯರ್ 3 ಮಂತ್ಸ್ ಅಮೆರಿಕಾಗೆ ಹೋಗ್ತೀನಿ, ಅಲ್ಲೆಲ್ಲ ಡ್ಯಾನ್ಸ್ಗೆಲ್ಲ ಹಾಡಕ್ಕೆ ಹೋಗ್ತೀನಿ ನಾನು. ಅಲ್ಲಿ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮ ಇಂಡಿಯನ್ಸ್ ಅಂತಂದ್ರೆ, ಅವ್ರಿಗೇನಂತಂದ್ರೆ ತಂದೆ ತಾಯಿಗೆ, ಓ ನಾವು ಅಮೆರಿಕಾ ಹೊರಟೋಗಿದ್ದೀವಿ, ನನ್ನ ಮಕ್ಕಳು ಈ ನಮ್ಮ ಕಲ್ಚರ್ನ ಕಲ್ತ್ಕೊಳ್ಳಲ್ಲ, ವೆಸ್ಟರ್ನೈಸ್ ಆಗ್ಬಿಡ್ತಾರೆ ಅಂತ ಅಂದ್ಕೊಂಡು ಮಕ್ಕಳಿಗೆಲ್ಲ ಕಲಿಸ್ತಾರೆ. ಅವರು ಡ್ಯಾನ್ಸ್ ಮಾಡೋದ್ರಿಂದ ಅವ್ರಿಗೆ ಎಲ್ಲ ರಾಮಾಯಣ ಮಹಾಭಾರತ ಕಥೆಗಳು ಎಲ್ಲ ಗೊತ್ತು. ಆಮೇಲೆ ನಾವುಗಳು ಹೋದ್ರೆ ದೊಡ್ಡವ್ರನ್ನ ಕಂಡ್ರೆ ಎಷ್ಟು ಮರ್ಯಾದೆ, ನಮಗೆ ನಮಸ್ಕಾರ ಮಾಡಿ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಅಲ್ಲಿ ಮಕ್ಕಳನ್ನ. ಅದೇ ತರ ನಮ್ಗೆ ನಮ್ಮ ಊರಲ್ಲಿ ನಮ್ಮ ಇಂಡಿಯಾ ಮಕ್ಕಳು ಬೆಳಿಬೇಕು ಅಂತ ತುಂಬಾ ಆಸೆ. ನಮ್ದು ಸ್ವಲ್ಪ ನಮ್ಮ ಇಂಡಿಯನ್ ಸ್ವಲ್ಪ ವೆಸ್ಟರ್ನೈಸ್ ಆಗ್ಬೇಕು ಅಂತ ಅನ್ಕೋತಾರೆ, ದಯವಿಟ್ಟು ಆಗ್ಬೇಡಿ, ಎಲ್ಲೆಲ್ಲಿ ಹೇಗೇಗಿರ್ಬೇಕೋ ಹಾಗಿರಿ. ನಮ್ಮ ಇಂಡಿಯಾಲಿ ಇರ್ಬೇಕಾದ್ರೆ ನಮ್ಮ ಕಲ್ಚರ್ ಅನ್ನ ಇಟ್ಕೊಂಡು ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಸಂಗೀತ ಎಲ್ಲ ಕಲ್ತ್ಕೊಂಡು ತುಂಬಾ ಚೆನ್ನಾಗಿರಿ ಅಂತ ನಾ ಹೇಳ್ತೀನಿ.
1: ರಮಾ ಮೇಡಮ್, ಒಂದು ಸಂಗೀತ ವ್ಯಕ್ತಿತ್ವ ಅಂತ ಹೇಳಿ ನಿಮ್ಮನ್ನ ರೂಪುಗೊಳಿಸುವಲ್ಲಿ ಆಕಾಶವಾಣಿ ಎಷ್ಟು ಮಹತ್ವದ ಪಾತ್ರ ವಹಿಸಿದೆ ಅಂತ ಅನ್ಕೋತೀರಾ ನೀವು?
0: ಆಕಾಶವಾಣಿನೇ ಸರ್ವಸ್ವ ನಮ್ಗೆ. ನನ್ಗೆ ಇವಾಗ ಡಾನ್ಸ್ ಹಾಡಿ ನನ್ಗೆ ಸಂಗೀತ ನಾಟಕ ಅಕಾಡೆಮಿಯಿಂದ ಪ್ರೆಸಿಡೆಂಟ್ ಅವಾರ್ಡ್ ಸಿಕ್ತು. ಸೊ ನಮ್ಮ ಮೇನ್ ಬಯೋಡೆಟಲ್ ಫಸ್ಟ್ ಪ್ಲೇ ಹಾಕಿರೋದೇ ನಾನು ಬಯೋಡೆಟಲ್ಲಿ. ನಾನು ಸ್ಟಾಫ್ ಆರ್ಟಿಸ್ಟ್ ಆಫ್ ಆಲ್ ಇಂಡಿಯಾ ರೇಡಿಯೋ.

0: ಟಾಪ್ ರ್ಯಾಂಕ್ ಆರ್ಟಿಸ್ಟ್ ಆಫ್ ಆಲ್ ಇಂಡಿಯಾ ರೇಡಿಯೋ ಅಂತ ನನ್ನ ಬಯೋಡೇಟಾ. ಅದು ತುಂಬ ಮಹತ್ವ ಬಂದಿದೆ. ಅದಕ್ಕಿಂತ ಇನ್ನೇನು ಬೇಕು? ಆ ಬಯೋಡೇಟಾಯಿಂದ ಆಕಾಶವಾಣಿಯಲ್ಲಿ ನಾನು ಹಾಡಿರೋದ್ರಿಂದ ಪ್ರೆಸಿಡೆಂಟ್ ಅವಾರ್ಡ್ ಬಂದಿದೆ ಅಂದರೆ ಅದಕ್ಕಿಂತ ನಾನು ಇನ್ನೆಷ್ಟು ಮಹತ್ವ ಆಕಾಶವಾಣಿಗೆ ಕೊಡಬೇಕು. ಖಂಡಿತ ನಾನು ಎವರ್ ಎವರ್ ಎವರ್ ಗ್ರೇಟ್ಫುಲ್ ಟು ಮೈ ಆಲ್ ಇಂಡಿಯಾ ರೇಡಿಯೋ.
1: ಆಕಾಶವಾಣಿಯಿಂದನೂ ನೀವು ಆಕಾಶವಾಣಿಗೆ ಬರ್ತಿದ್ದೀರಾ, ಈಗ ನೀವು ಜಡ್ಜ್ ಆಗಿ ಬರ್ತೀರಾ ಆಕಾಶವಾಣಿಗೆ. ಇವತ್ತು ಆಕಾಶವಾಣಿ ಗೇಟ್ ಒಳಗಡೆ ಬರುವಾಗ ನಿಮಗೆ ಏನೇನು ಥಾಟ್ಗಳು ಮರುಕಳಿಸ್ತೀವಿ?
0: ತುಂಬ ನಾವು ಇದ್ದಿದ್ದು ಗೋಲ್ಡನ್ ಪೀರಿಯಡು ನಮ್ಮ ಆಕಾಶವಾಣಿ. ನಾನು ಇದ್ದಿದ್ದ ಟೈಮ್ ತುಂಬ ಚೆನ್ನಾಗಿತ್ತು. ಒಳ್ಳೆ ಕಲೀಗ್ಸು, ಯಾವಾಗಲೂ ಸಂಗೀತ ಇರೋದು, ಹಾಸ್ಯ ಇರೋದು. ನಾ ಈವನ್ ನಾ ಡ್ರಾಮಾ ಆರ್ಟಿಸ್ಟ್ ಕೂಡ ನಾನು. ಸೊ ಸುಮಾರು ಡ್ರಾಮಾಗಳಲ್ಲಿ ಇಲ್ಲಿ ಆಕಾಶವಾಣಿಯಲ್ಲೂ ನಾನು ಹ್ಯಾವ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಆಕಾಶವಾಣಿಗೆ ಬರಬೇಕಾದ್ರೆ ನಾವು ನಮಸ್ಕಾರ ಮಾಡ್ಕೊಂಡು ನಮ್ಮ ದೇವಸ್ಥಾನ ಅಂತ ಅನ್ಕೊಂಡೆ ನಾವು ಬರ್ತಾ ಇದ್ದಿದ್ದು. ನಾನು ಐ ಆಮ್ ಎವರ್ ಗ್ರೇಟ್ಫುಲ್ ಟು ಆಕಾಶವಾಣಿ, ನಮ್ಮನ್ನು ಮರ್ತಿಲ್ಲ ಅಂತ ತುಂಬಾ ಸಂತೋಷ ಆಗುತ್ತೆ.
1: ಇನ್ನೊಂದು ವಿಶೇಷ ಅಂದ್ರೆ ಮೇಡಮ್, ಈ ವರ್ಷ ಆಕಾಶವಾಣಿ 90 ವರ್ಷ ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇಟ್ಸ್ ಅ ಟೈಮ್ಲೆಸ್ ಲೆಗಸಿ ಆಕಾಶವಾಣಿ.
0: ಹೌದು, ಟೈಮ್ಲೆಸ್ ಲೆಗಸಿ. ಆ 90 ವರ್ಷದಲ್ಲಿ ನಾನಿನ್ನು ಬದುಕಿದ್ದೀನಲ್ಲ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಅನ್ನೋದು ತುಂಬಾ ಸಂತೋಷ ಆಗುತ್ತೆ.
1: ಆಕಾಶ್ ಬುಟ್ಟಿ ಕಾರ್ಯಕ್ರಮ, ನಮ್ಮ ಆಕಾಶವಾಣಿ 90 ವರ್ಷ ಪೂರೈಸುತ್ತಿರೋ ಸಂದರ್ಭದಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಸೊ ನಿಮ್ಮ ಅಭಿಪ್ರಾಯ ಅನುಭವಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್.
0: ಥ್ಯಾಂಕ್ಸ್ ಎ ಲಾಟ್. ತುಂಬಾ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು, ಯಾಕೆಂದ್ರೆ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ. ಐ ಆಮ್ ಎವರ್ ಎವರ್ ಎವರ್ ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ. ಐ ಲವ್ ಆಲ್ ಇಂಡಿಯಾ ರೇಡಿಯೋ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್. ಆಕಾಶ ಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ, ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸ್ನೇಹಿತರೆ, ಇದುವರೆಗೂ ಆಕಾಶ ಬುಟ್ಟಿ ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರಾಂಬೋ ಕೇಳ್ತಾ ಇದ್ದೀರಿ. ಈಗ ಕೇಳಿ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನ್ಯಾಯಾಲಯದಲ್ಲಿ ಸಾಮಾನ್ಯವಾಗಿ ಸಾಕ್ಷಿ ಹೇಳಲಿಕ್ಕೆ ಬರ್ತಾರಲ್ಲ, ಅವರು ಫಸ್ಟ್ಗೇನೋ ಬರ್ತೀವಿ ಆಯ್ತು ಅಂತ ಹೇಳಿರ್ತಾರೆ, ಆದ್ರೆ ಕೊನೆ ಹಂತದಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ನಿರಾಕರಣೆ ಮಾಡ್ತಾರೆ, ನಮಗೆ ಬರಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ?
3: ಇದು ಅತ್ಯಂತ ಪ್ರಮುಖವಾದ ವಿಷಯ ಸರ್. ಮೊದಲಿಗೆ ಸಾಕ್ಷಿ ಅಂದ್ರೆ ಯಾರು? ಸೊ ಸಾಕ್ಷಿ ಅಂದ್ರೆ ಒಂದು ಘಟನೆ ಅಥವಾ ಅಪರಾಧವನ್ನು ನೇರವಾಗಿ ನೋಡಿದ ಅಥವಾ ತಿಳಿದಿರುವ ವ್ಯಕ್ತಿ, ಅದನ್ನು ನ್ಯಾಯಾಲಯಕ್ಕೆ ಬಂದು ಹೇಳುತ್ತಾರೆ ಎನ್ನುವವರನ್ನ ಸಾಕ್ಷಿ ಅಂತ ಕರಿತೀವಿ ನಾವು. ಸೊ ಈ ಸಾಕ್ಷಿ ನ್ಯಾಯಾಲಯಕ್ಕೆ ಬಂದ ಮೇಲೆ ನಾನು ಸಾಕ್ಷಿ ಹೇಳಲ್ಲ ಅಂದ್ರೆ ಏನಾಗುತ್ತೆ? ನ್ಯಾಯಾಲಯದಿಂದ ಸಮನ್ಸ್ ಅಥವಾ ನೋಟಿಸ್ ಅನ್ನೋದು ಬರುತ್ತೆ, ಕೋರ್ಟ್ ಅಲ್ಲಿ ನಾವು ಹಾಜರಾಗಬೇಕು ಯಾವ ದಿನ ನಮ್ಮನ್ನು ಕರೆದಿದ್ದಾರೆ. ಈ ಪ್ರಕ್ರಿಯೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಸೊ ನ್ಯಾಯಾಲಯದ ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಅಂದ್ರೂ ಅದನ್ನ ನಾವು ಪಾಲಿಸಬೇಕು. ಸೊ ಹಾಜರಾಗದೇ ಇದ್ದರೆ ನ್ಯಾಯಾಲಯ ವಾರಂಟ್ ಇಶ್ಯೂ ಮಾಡಬಹುದು. ಈಗ ಕೋರ್ಟ್ ಇಂದ ಬಂದಿದೆ ಅಂದ್ರೆ ವಾರಂಟ್ ಇಶ್ಯೂ ಮಾಡೇ ಮಾಡ್ತಾರೆ, ನೀವು ಒಂದ್ಸತಿ ಕರ್ದಾಗ ಬಂದಿಲ್ಲ ಅಂದ್ರೆ. ಹೌದು. ಸೊ ನೀವು ಬಲವಂತವಾಗಿ ಹಾಜರಾಗಲೇಬೇಕು ಕೋರ್ಟ್ಗೆ ಅಂತ ವಾರಂಟ್ ಇಶ್ಯೂ ಮಾಡ್ತಾರೆ. ಸೊ ಇನ್ನು ಹಾಜರಾಗಿದ ಮೇಲೆ ಸಾಕ್ಷಿ ಹೇಳಲು ನಿರಾಕರಿಸಿದ್ರೆ ಏನಾಗುತ್ತದೆ? ಇಲ್ಲಿ ಎರಡು ಕಾನೂನು ಅಂಶಗಳು ಬರುತ್ತದೆ. ಒಂದೇನು ನ್ಯಾಯ ಪ್ರಕ್ರಿಯೆ ಅಡ್ಡಿಯಾಗುವುದು, ನಿಮ್ಮಿಂದ ಸಾಕ್ಷಿ ನಿಂತಿದೆ, ನೀವು ಆ ಸಾಕ್ಷಿ ಹೇಳಲ್ಲ ಅಂದಾಗ ಅದು ತಪ್ಪಾಗದೇ ಇರಬಹುದು, ಬಟ್ ಆದ್ರೆ ಆ ಸಾಕ್ಷಿಯಿಂದ ನಿಂತಿರೋದು ಅದು ನಿಮ್ಗೆ ನ್ಯಾಯ ಒದಗಿಸೋಕೆ ನ್ಯಾಯಾಲಯಕ್ಕೆ ಕಷ್ಟ ಆಗಬಹುದು. ಇನ್ನೊಂದು ಸಾಕ್ಷಿಯ ಕರ್ತವ್ಯವನ್ನು ನಿರ್ಲಕ್ಷ್ಯ ಮಾಡಿದಂಗೆ ಆಗುತ್ತೆ. ನೀನು ನಮ್ಮ ದೇಶದ ನಾಗರಿಕನಾಗಿ ಅಲ್ಲಿದ್ದಿ ನೀನು ಏನಾಗಿದೆ ಅಂತ ನೀನು ನೇರವಾಗಿ ಅದನ್ನ ನೋಡಿದ್ಯಾ ಇನ್ಸಿಡೆಂಟ್ ಅಂದಾಗ ನೀನ್ ಮುಂದೆ ಬಂದು ಅದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಿಲ್ಲ ಅಂದಾಗ ನೀನು ನಿನ್ನ ರೈಟ್ ಏನಿದೆ, ಹಕ್ಕೇನಿದೆ, ಅದನ್ನ ನಿರ್ಲಕ್ಷ್ಯ ಪಡಿಸಿದಂಗೆ ಆಗುತ್ತೆ.
2: ಅದೇ ಹೇಳ್ತೀವಿ ಅಂತಂದಿರ್ತಾರೆ, ಆಮೇಲೆ ಸಾಕ್ಷಿಗಳನ್ನ ಹೇಳುವ ರೀತಿಯಲ್ಲಿ ಕೂಡ ಬದಲಾವಣೆ ಮಾಡ್ತಾರೆ. ಅದೆಲ್ಲೋ ಅಲ್ಲಿ ಕಾನೂನಿನ ಪ್ರಕ್ರಿಯೆಯಲ್ಲಿ ಗಣನೆಗೆ ತಗೋಬಹುದು ನಿಜ, ಆದ್ರೆ ಬದಲಾವಣೆ ಮಾಡಬಹುದು.
3: ಬದಲಾವಣೆ ಮಾಡಬಹುದು ಸರ್. ಅಷ್ಟೇ ಅಲ್ಲದೆ ಈಗ ಯಾವ್ಯಾವ ಸಾಕ್ಷಿ ನಮ್ಮ ಮುಂದೆ ಸಾಕ್ಷಿ ಹೇಳಕ್ ಬರ್ತೀನಿ ಅಂತ ಹೇಳಿ ಕೋರ್ಟ್ ಆವರಣಕ್ಕೆ ಬಂದ್ಮೇಲೆ ನಾವು ಸಾಕ್ಷಿ ಹೇಳಲ್ಲ ಅಂತ ಹೇಳ್ತಾರಲ್ಲ, ಅವ್ರನ್ನ ಹಾಸ್ಟೈಲ್ ವಿಟ್ನೆಸ್ ಅಂತ ಹೇಳ್ತೀವಿ. ಸೊ ಏನಂತಂದ್ರೆ ಅವ್ರನ್ನ ಪ್ರತಿಕೂಲ ಸಾಕ್ಷಿ ಇವರು ಅಂತ ಹೇಳ್ತೀವಿ. ಸೊ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ, ಜಸಿಕಾ ಲಾಲ್ ಮರ್ಡರ್ ಕೇಸ್ ಅಂತ ಎಷ್ಟೊಂದು ಕೇಳಿರ್ತೀರ ನ್ಯೂಸ್ ಅಲ್ಲಿ. ಸೊ ಆ ಕೇಸ್ ಅಲ್ಲಿ ಏನಾಗುತ್ತೆ, ಸಾಕ್ಷಿ ಕೆಲವರು ಬರ್ತಾರೆ, ಅವರು ಹಾಸ್ಟೈಲ್ ಆಗ್ತಾರೆ, ಪ್ರತಿಕೂಲವಾಗಿ ತಿರ್ಕೊಂತಾರೆ ಈ ಕೇಸ್ಗೆ, ಆಗ ಕೇಸ್ ನ ಮುಂದೆ ನಡ್ಸಕ್ಕೆ ಆಗಲ್ಲ. ಸೊ ಏನ್ ಶಿಕ್ಷಾ ಅಪರಾಧಿಗಳಿರ್ತಾರೆ ಅವ್ರನ್ನ ಬಿಡುಗಡೆ ಮಾಡ್ತಾರೆ, ಆಮೇಲೆ ರಿಯಲೈಸ್ ಆಗುತ್ತೆ, ಎವಿಡೆನ್ಸ್ ನ ಶೇಖರಣೆ ಮಾಡಿ ಇನ್ನೊಂದಷ್ಟು ಸಾಕ್ಷಿಗಳನ್ನ ಸೇರಿಸಿದಾಗ ಅವಾಗ ಅರ್ಥ ಆಗುತ್ತೆ ಈ ಅಪರಾಧಿಗಳನ್ನ ಬಿಡುಗಡೆ ಮಾಡಿದ ತಪ್ಪು, ಅವ್ರಿಗಾಗ ಶಿಕ್ಷೆ ಆಗುತ್ತೆ. ಸೊ ಸಾಕ್ಷಿಗಳು ನಾವ್ ಎಷ್ಟು ಸರ್ಕಾರಕ್ಕೆ ಆಗ್ಲಿ ಅಥವಾ ಯಾವ್ದು ತಪ್ಪಾಗಿದೆ ಅದಕ್ಕೆ ನಾವು ಸಹಕಾರ ಮಾಡಿ ನಾವು ಮೇಲೆ ಮುಂದೆ ಬಂದು ನಿಂತು ಹೇಳಿಲ್ಲ ಅಂತ ಹೇಳಿದಾಗ ಎಷ್ಟು ಕಷ್ಟ ಆಗುತ್ತೆ, ಮತ್ತೆ ಯಾವ ರೀತಿ ನ್ಯಾಯ ಒದಗಿಸೋಕೆ ನಮ್ಗೆ ನಾವು ಸಹಕಾರ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದ್ರ ಬಗ್ಗೆ ಹೇಳ್ಬೋದು.
2: ಏನು ಕಾರಣ? ಈಗ ಸಾಮಾನ್ಯವಾಗಿ ಅವರು ಹೇಳಬೇಕಾಗಿರೋ ವಿಷಯವನ್ನ ಮೊದಲು ಒಪ್ಕೊಂಡಿರ್ತಾರೆ, ನಂತರ ಹೊಸ್ಟೈಲ್ ಆಗ್ತಾರೆ ಅಥವಾ ಹೇಳೋದನ್ನ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಥವಾ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ಯಾವ ಕಾರಣದಿಂದ ಆ ರೀತಿ ಮಾಡ್ತಾರೆ,
3: ಯಾಕೆ ಅಂತ ನಾವು ಕೇಳಿದಾಗ ಒಂದು ಸಮಯ ವ್ಯರ್ಥ ಅಂತ ಯೋಚನೆ ಮಾಡಿದ್ರೆ, ಬಿಸಿ ಲೈಫ್ ಅಲ್ಲಿ ನಾನು ಬರ್ಲಿಕ್ಕಾಗಲ್ಲ ಅಂತ. ಇನ್ನೊಂದು ಪೊಲೀಸು ಕೋರ್ಟ್ ಸುತ್ತಾಟ, ಕೆಲವೊಮ್ಮೆ ಬೆದರಿಕೆನೂ ಇರಬಹುದು. ಅದಷ್ಟೇ ಅಲ್ಲದೆ ಇದನ್ನ ಗಮನವಿಟ್ಕೊಂಡು ಭಾರತದಲ್ಲಿ ಏನು ನಮ್ಗೆ ಸಾಕ್ಷಿಗಳಿಗೆ ಸುರಕ್ಷೆ ಮಾಡಬೇಕಂತ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಜಾರಿಗೆ ಬಂದಿದೆ. ಈ ಯೋಜನೆ ಅಡಿಯಲ್ಲಿ ಜೀವನ ಭೀತಿ ಇರುವ ಸಾಕ್ಷಿಗಳಿಗೆ ರಕ್ಷಣೆ ಆಗಿರಬಹುದು, ಗುರುತು ರಹಸ್ಯವಾಗಿಡುವುದು ಆಗಿರಬಹುದು, ಮತ್ತೆ ಸುರಕ್ಷಿತ ವಾಸಸ್ಥಳ, ಇದರಿಂದ ಸಾಕ್ಷಿಗಳು ಧೈರ್ಯವಾಗಿ ಹೇಳಲು ಪ್ರೋತ್ಸಾಹ ಸಿಗುತ್ತದೆ. ಈ ಸ್ಕೀಮ್ ಕೆಳಗಡೆ ನಿಮ್ಗೆ ರಕ್ಷಣೆಯನ್ನು ಕೊಡ್ತಾರೆ,
2: ಸಿಗುತ್ತೆ. ಸಾಕ್ಷಿ ಹೇಳಲಿಕ್ಕೆ ಹೆದರೋ ಅವಶ್ಯಕತೆ ಇಲ್ಲ.
3: ಹೌದು
2: ಅಲ್ವಾ? ಬಹಳ ಒಳ್ಳೆಯ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲೋ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಹೊಂಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೀಗಿದೆ, ಇವುಗಳಲ್ಲಿ ಯಾವ ಕಾಯಿಲೆಯನ್ನ ನಿರ್ಮೂಲನಗೊಳಿಸಲಾಗಿದೆ, ಇವುಗಳಲ್ಲಿ ಯಾವ ಕಾಯಿಲೆಯನ್ನ ಇರಾಡಿಕೇಟ್ ಮಾಡಲಾಗಿದೆ? ಆಪ್ಷನ್ ಎ ಮಂಪ್ಸ್, ಆಪ್ಷನ್ ಬಿ ಸ್ಮಾಲ್ ಪಾಕ್ಸ್, ಆಪ್ಷನ್ ಸಿ ಮಿಸೇಲ್ಸ್, ಆಪ್ಷನ್ ಡಿ ಚಿಕನ್ ಪಾಕ್ಸ್. ಆಪ್ಷನ್ ಎ ಮಂಪ್ಸ್, ಆಪ್ಷನ್ ಬಿ ಸ್ಮಾಲ್ ಪಾಕ್ಸ್, ಆಪ್ಷನ್ ಸಿ ಮೀಸೆಲ್ಸ್, ಆಪ್ಷನ್ ಡಿ ಚಿಕನ್ ಬಾಕ್ಸ್. ನಾಲ್ಕರಲ್ಲಿ ಒಂದು ಸರಿಯಾದಂತಹ ಉತ್ತರ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಅದು ಯಾವುದು ಸರಿಯಾದಂಥ ಉತ್ತರ ಬೇಗ ಬೇಗ ತಿಳ್ಕೊಂಡು ನಮಗೆ ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಂಪು ಕೇಳ್ತಾ ಇದ್ದೀರಿ. ಇವುಗಳಲ್ಲಿ ಯಾವ ಕಾಯಿಲೆಯನ್ನ ಸಂಪೂರ್ಣವಾಗಿ ನಿರ್ಮೂಲನಗೊಳಿಸಲಾಗಿದೆ ಅಂತ ಕೇಳಿದ್ದೆ. ನಾಲ್ಕು ಆಪ್ಷನ್ ಇತ್ತು. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಸುಧಾ ನಾರಾಯಣ್, ಬಾಬಾ ಕಲ್ಯಾಣ್, ನೇತ್ರ, ಪ್ರಸನ್ನಕುಮಾರ್, ಎಚ್ ಆರ್ ರುದ್ರಸ್ವಾಮಿ, ಉಷಾಬಿ ಪ್ರಕಾಶ್, ಪದ್ಮಶ್ರೀ, ಜಾನವಿ, ಎ ಹರಿಹರನ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಸ್ಮಾಲ್ ಪಾಕ್ಸ್. ತುಂಬಾ ಜನ ಕನ್ಫ್ಯೂಸ್ ಮಾಡಿಕೊಂಡು ಚಿಕನ್ ಪಾಕ್ಸ್ ಅಂತ ಹೇಳಿದ್ರಿ. ಚಿಕನ್ ಪಾಕ್ಸ್ ಇವತ್ತಿಗೂ ಕೂಡ ಬರುತ್ತೆ, ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತೆ. ಅದರಲ್ಲೂ ಕೂಡ ಇದೇ ಬೇಸಿಗೆಯಲ್ಲಿ ಬರುತ್ತೆ. ಚಿಕನ್ ಪಾಕ್ಸ್ ತುಂಬಾನೇ ಭೀಕರವಾದಂತಹ ಇನ್ಫೆಕ್ಷನ್ ಅಥವಾ ಕಾಯಿಲೆ ಏನಲ್ಲ. ಚಿಕನ್ ಪಾಕ್ಸ್ ಅಂದ್ರೆ ಅಮ್ಮ ಅಂತ ಆಡು ಭಾಷೆಯಲ್ಲಿ ಕರಿತೀವಲ್ಲ, ಅದು ಚಿಕನ್ ಪಾಕ್ಸ್. ಆದ್ರೆ ಸ್ಮಾಲ್ ಪಾಕ್ಸ್ ಅನ್ನೋದು ನಿಮ್ಗೆಲ್ಲ ನೆನಪಿರಬಹುದು. ಹಿಂದಿನ ಕಾಲದವರು, ವಯಸ್ಸಾದವರು ಹೇಳ್ತಾ ಇದ್ರು, ಆಗೆಲ್ಲ ಸಿಡುಬು ಕಾಯಿಲೆ ಇತ್ತು, ಸಿಡುಬು ಕಾಯಿಲೆ ಬಂದು ಬದುಕಿದ್ರೆ ಬಚಾವ್ ಆದ್ರೆ ನೆಕ್ಸ್ಟ್ ಇನ್ ಯಾವ ರೋಗನೂ ಅವ್ರಿಗೆ ಬರಲ್ಲ ಅಂತ ಹೇಳಲಾಗ್ತಿತ್ತು ಅಂತ ಹೇಳೋದನ್ನ ನೀವು ಕೇಳಿರಬಹುದು. ಮತ್ತೆ ಮೈಯೆಲ್ಲ ಕೂಡ ಸಿಡುಬಿನ ಕಲೆ ಇದ್ದಂತಹ, ಇಡೀ ದೇಹವೇ ವಿಕಾರವಾಗಿ ಕಾಣಿಸುವಂತೆ ಆಗುವಂತಹ ಒಂದು ಭೀಕರ ಕಾಯಿಲೆ ಆಗಿತ್ತು ಸ್ಮಾಲ್ ಪಾಕ್ಸ್. ಆದ್ರೆ ಸ್ಮಾಲ್ ಪಾಕ್ಸ್ ಅದೃಷ್ಟವಶಾತ್ ಮತ್ತೆ ವಿಜ್ಞಾನದ ಒಂದು ಕಾರಣದಿಂದಾಗಿ, ವಿಜ್ಞಾನ ಔಷಧೀಯ ಕ್ಷೇತ್ರ ಬೆಳೆದಂತಹ ಕಾರಣದಿಂದಾಗಿ ಇವಾಗ ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿದೆ, ಸಂಪೂರ್ಣವಾಗಿ ಎರಾಡಿಕೇಟ್ ಆಗಿದೆ. ಹಾಗಾಗಿ ನಿಮ್ಮ ಉತ್ತರ ಸ್ಮಾಲ್ ಪಾಕ್ಸ್ ಅಂತ ಬಂದಿದ್ರೆ ಸರಿಯಾಗ್ತಿತ್ತು. ತುಂಬಾ ಜನ ಕನ್ಫ್ಯೂಸ್ ಮಾಡಿಕೊಂಡು ಚಿಕನ್ ಪಾಕ್ಸ್ ಅಂತ ಹೇಳಿದ್ದೀರಿ. ಚಿಕನ್ ಪಾಕ್ಸ್ ಅನ್ನೋದು ಅಮ್ಮಗೆ ಹೇಳುವಂತಹ ಒಂದು ಪದ. ಅಮ್ಮ ಅಂತ ಹೇಳ್ತೀವಿ. ಹಿಂದಿನ ಮುಂಚೆ ಎಲ್ಲಾನು ಕೂಡ ಅಮ್ಮ ಬಂದವರಿಗೆ ಏನ್ ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋಗ್ತಿರಲಿಲ್ಲ, ಟ್ರೀಟ್ಮೆಂಟ್ ಏನಿರ್ತಿರಲಿಲ್ಲ. ಆದಷ್ಟು ತಂಪಿನ ಪದಾರ್ಥಗಳನ್ನ ಕೊಡ್ತಾ ಇದ್ರು. 10 ದಿನ ಆದ ನಂತರ ಮನೆಯ ಹತ್ರ ಇರುವಂತಹ ಮಾರಿಗುಡಿಗೆ ಕರ್ಕೊಂಡು ಹೋಗಿ ಏನೋ ಒಂದು ಸಣ್ಣದಾಗಿ ಪೂಜೆ ಮಾಡಿ ಕರ್ಕೊಂಡು ಬರ್ತಾ ಇದ್ರು. ಅದು ಪದ್ಧತಿಯಾಗಿತ್ತು. ಬಟ್ ಇತ್ತೀಚೆಗೆ ಅದಕ್ಕೂ ಕೂಡ ಡಾಕ್ಟರ್ಸ್ ಹತ್ರ ಹೋಗಿ ಡರ್ಮೆಟಾಲಜಿಸ್ಟ್ ಹತ್ರ ಸಲಹೆ ತಗೊಳ್ಳೋದೆಲ್ಲ ಶುರುವಾಗಿದೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
0: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು. ಹೌದು, ನಾವು ಹೇಳ್ತಾ ಇದ್ವಿ ಸ್ಮಾಲ್ ಪಾಕ್ಸ್ ಕುರಿತಾದಂತಹ ಮಾಹಿತಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ 1971 ಘೋಷಣೆ ಮಾಡಿತು, ನಾವೀಗ ಸಿಡುಬು ಮುಕ್ತ ಪ್ರಪಂಚವಾಗಿದ್ದೀವಿ ಅಂತ. ಅಂದ್ರೆ ಸುಮಾರು 19th and 20th centuries ಕೈಗೊಂಡಂತಹ ಕೆಲಸಗಳು, ಮೂಡಿಸಿದಂತಹ ಜಾಗೃತಿ, ಇವೆಲ್ಲದರ ಪರಿಣಾಮವಾಗಿ ಸಿಡುಬನ್ನ ನಿರ್ಮೂಲನೆಗೊಳಿಸಲಾಯಿತು. ಇದೀಗ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ಮೆದುಳಿನ ಯಾವ ಭಾಗ ಚಿಂತನೆ, ಬುದ್ಧಿವಂತಿಕೆ, ನೆನಪು ಹಾಗೆ ಕಲಿಕೆಗೆ ರೆಸ್ಪಾನ್ಸಿಬಲ್ ಆಗಿದೆ? ಮೆದುಳಿನ ಯಾವ ಭಾಗ ಥಿಂಕಿಂಗ್, ಇಂಟೆಲಿಜೆನ್ಸ್, ಮೆಮೊರಿ ಹಾಗೆ ಲರ್ನಿಂಗ್ಗೆ ರೆಸ್ಪಾನ್ಸಿಬಲ್ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ. ಆಪ್ಷನ್ ಎ ಮೆಡ್ಯುಲಾ ಆಬ್ಲಗೇಟಾ, ಆಪ್ಷನ್ ಬಿ ಸೆರೆಬ್ರಮ್, ಆಪ್ಷನ್ ಸಿ ಹೈಪೋಥಾಲಮಸ್, ಆಪ್ಷನ್ ಡಿ ಡೆನ್ಸಿಫಿಲಾನ್. ಆಪ್ಷನ್ ಎ ಮೆಡ್ಯುಲಾ, ಆಪ್ಷನ್ ಬಿ ಸೆರೆಬ್ರಮ್, ಆಪ್ಷನ್ ಸಿ ಹೈಪೋಥಾಲಮಸ್, ಆಪ್ಷನ್ ಡಿ ಡೆನ್ಸಿಫಿಲಾನ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909010

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಎರಡನೇ ಪ್ರಶ್ನೆಗಂತೂ ತುಂಬಾ ಜನ ಸರಿಯಾದಂತಹ ಉತ್ತರ ಕೊಡೋ ಪ್ರಯತ್ನ ಮಾಡಿದಿರಿ. ಒಂದಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದೀರಾ, ಇನ್ನೊಂದು ಸ್ವಲ್ಪ ಜನ ತಪ್ಪು ಉತ್ತರ ಕೂಡ ಕೊಟ್ಟಿದ್ದೀರಿ. ಬೇಗ ಬೇಗ ಸರಿ ಉತ್ತರವನ್ನು ಕಳಿಸ್ತವರ ಹೆಸರು ಹೀಗಿದೆ ನೋಡಿ: ಎನ್ ಆರ್ ಪ್ರಸಾದ್, ದಿಲೀಪ್ ಕಲ್ಯಾಣ್ಕರ್, ಬಸವೇಶ್ ಪಟೇಲ್, ಹಾಗೆ ಸ್ನೇಹ ಚಲ್ಲಹಳ್ಳಿ, ಸುಧಾ, ರಾಕೇಶ್, ಆಶಾ ಶ್ರೀನಿವಾಸ್, ಸುಪ್ರೀತಾ ದಯಾನಂದ್, ಹಾಗೆ ಸುಭಾನ್ ಕೋರಿ ಮತ್ತು ಸುಮಿತ್ರ. ಇಷ್ಟು ಜನರ ಉತ್ತರ ಬೇಗ ನಮ್ಮನ್ನು ತಲುಪಿತು, ಹಾಗೆ ಸರಿಯಾಗಿತ್ತು.

ಸರಿಯಾದಂತ ಉತ್ತರ ಆಗಿತ್ತು ಸೆರೆಬ್ರಮ್. ಮೆದುಳಿನ ಯಾವ ಭಾಗ ಥಿಂಕಿಂಗ್, ಇಂಟೆಲಿಜೆನ್ಸ್, ಹಾಗೇನೆ ನೆನಪು ಮತ್ತು ಕಲಿಕೆಗೆ ರೆಸ್ಪಾನ್ಸಿಬಲ್ ಅಂತ ಕೇಳಿದ್ದೆ? ಸೆರೆಬ್ರಮ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಕೂಡ ಸೆರೆಬ್ರಮ್ ಅಂತ ಗೆಸ್ ಮಾಡಿದ್ರಿ ಅಥವಾ ತಿಳ್ಕೊಂಡೇ ಹೇಳಿದ್ರಿ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ನೋಡಿ, ನಾವು ಏನು ಯೋಚನೆ ಮಾಡ್ತೀವಿ, ಹಾಗೇನೆ ಏನು ಕೆಲಸ ಮಾಡ್ತೀವಿ, ಮತ್ತೆ ನಮ್ಮ ಮೂಮೆಂಟ್ಸ್ ಇರಬಹುದು, ಚಲನವಲನ ಇರಬಹುದು, ಹಾಗೆ ಚಲನವಲನಕ್ಕೆ ಇರುವಂತಹ ಒಂದು ಕೋಆರ್ಡಿನೇಷನ್ ಅದನ್ನು ಕೂಡ ಇದೆ ನೋಡ್ಕೊಳ್ಳುತ್ತೆ. ಮತ್ತೆ ನಮ್ಮ ದೇಹದ ತಾಪಮಾನ, ನಾವು ಏನ ಮುಟ್ತೀವಿ, ಏನ ನೋಡ್ತೀವಿ, ಕೇಳ್ತೀವಿ, ಹಾಗೆ ಒಂದು ನ್ಯಾಯ ತೀರ್ಮಾನ ಮಾಡ್ತೀವಿ, ಮತ್ತೆ ಇದಕ್ಕೆ ಇದೇ ಕಾರಣ ಅಂತ ಹೇಳ್ತೀವಿ, ಹಾಗೆ ಏನಾದರೂ ಒಂದು ಸಮಸ್ಯೆ ಬಂದಾಗ ಪರಿಹಾರ ಕಂಡುಕೊಳ್ತೀವಿ, ನಾವು ಏನೆಲ್ಲ ಭಾವನೆಗಳನ್ನ ಅನುಭವಿಸ್ತೀವಿ, ಏನೆಲ್ಲ ಕಲಿತೀವಿ, ಪ್ರತಿಯೊಂದನ್ನು ಕೂಡ ಪಾಪ ನೋಡ್ಕೊಳ್ಳೋದು ಸೆರೆಬ್ರಮ್. ಇದು ಮೆದುಳಿನ ಮೇಜರ್ ಪೋರ್ಷನ್ ಅಂತ ಹೇಳಬಹುದು. ಪ್ರತಿಯೊಂದನ್ನು ಕೂಡ ಇದು ನೋಡ್ಕೊಳ್ತಾ ಇರತ್ತೆ. ಹಾಗಾಗಿ ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರಲಿ ಅಂತಾನೆ ಇಷ್ಟು ಗಟ್ಟಿಯಾದಂತಹ ತಲೆಬುರುಡೆಯನ್ನ ದೇವರು ಕೊಟ್ಟು ಕಳಿಸಿದ್ದಾನೆ. ಸುಮ್ಮನೆ ಅಲ್ಲ, ನಮ್ಮ ಪವರ್ ಹೌಸ್ ಅಂತ ಹೇಳೋದು ಮೆದುಳಿಗೆ. ಇವಿಷ್ಟು ಕೂಡ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಪ್ರಶ್ನೆಗಳು ಸುಲಭವಾಗಿ ಇದೆ, ಖಂಡಿತವಾಗ್ಲೂ ಪ್ರಶ್ನೆ ಕೇಳಬೇಕಾದ್ರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಾಗೇನೆ ಆಪ್ಷನ್ಸ್ ಕೊಟ್ಟಾಗ್ಲೂ ಕೂಡ ಒಂದಕ್ಕೆ ಮತ್ತೊಂದಕ್ಕೆ ಕನ್ಫ್ಯೂಸ್ ಮಾಡಿಕೊಂಡು ಉತ್ತರ ಕಳ್ಸಕ್ ಹೋಗಬೇಡಿ. ಯಾಕೆಂದ್ರೆ ಕೆಲವರೆಲ್ಲ ಸೆರೆಬೆಲ್ಲಂ ಅಂತ ಆನ್ಸರ್ ಮಾಡಿದ್ರಿ. ಸೆರೆಬ್ರಮೇ ಬೇರೆ, ಸೆರೆಬೆಲ್ಲಮ್ಮೇ ಬೇರೆ, ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಆಕಾಶವಾಣಿ FM ರಾಯಂಬೋ ಕೇಳ್ತಾ ಇದ್ದೀರಿ. ಮತ್ತಷ್ಟು ಪ್ರಶ್ನೆಗಳು ನಿಮ್ಮದಾಗತ್ತೆ, ಆದರೆ ಒಂದು ಹಾಡಿನ ನಂತರ.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಹಿಂಗಕ್ಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಮ್ಯೂಸಿಕಲಿ ಆರ್ಟ್ಸ್, ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ. ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ, ಸೂಸೈಡಲ್ ಬ್ಯಾಗ್ ಆಫ್ ಸೆಲ್ ಅಂತ ಯಾವ್ದನ್ನ ಕರೀತಾರೆ? ಸೂಸೈಡಲ್ ಬ್ಯಾಗ್ ಆಫ್ ಸೆಲ್ ಅಂತ ಯಾವ್ದನ್ನ ಕರೀತಾರೆ? ಆಪ್ಷನ್ ಎ ಮೈಟೊಕಾಂಡ್ರಿಯಾ, ಆಪ್ಷನ್ ಬಿ ನ್ಯೂಕ್ಲಿಯಸ್, ಆಪ್ಷನ್ ಸಿ ನ್ಯೂಕ್ಲಿಯೋಲಸ್, ಆಪ್ಷನ್ ಡಿ ಲೈಸೋಸೋಮ್ಸ್. ಆಪ್ಷನ್ ಎ ಮೈಟೊಕಾಂಡ್ರಿಯಾ, ಆಪ್ಷನ್ ಬಿ ನ್ಯೂಕ್ಲಿಯಸ್, ಆಪ್ಷನ್ ಸಿ ನ್ಯೂಕ್ಲಿಯೋಲಸ್, ಆಪ್ಷನ್ ಡಿ ಲೈಸೋಸೋಮ್ಸ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಯಾರೆಲ್ಲ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಜಯಶ್ರೀ, ಸುನಿಲ್, ಅನುಷಾ, ಜಗದಾಂಬಿಕಾ, ಗುಣವತಿ, ಮಂಜುನಾಥ್, ಇಂದರ್ಗಿ, ಹೊನ್ನೂರು ಅಲಿ, ವಾಣಿಶ್ರೀ, ನೋಬೆಲ್, ಹಾಗೆಯೇ ಬಿಎಂ ವಿಶ್ವನಾಥ್, ಗಾಯತ್ರಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಸೂಸೈಡಲ್ ಬ್ಯಾಗ್ ಆಫ್ ಸೆಲ್ ಅಂತ ಯಾವ್ದನ್ನ ಕರೀತಾರೆ ಅಂತ ಕೇಳಿದೆ. ಲೈಸೋಸೋಮ್ಸ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಲೈಸೋಸೋಮ್ಸ್ನ ಯಾಕೆ ಸೂಸೈಡಲ್ ಬ್ಯಾಗ್ ಆಫ್ ಸೆಲ್ ಅಂತ ಕರೀತಾರೆ ಗೊತ್ತಾ? ಇದು ಸಾಮಾನ್ಯವಾಗಿ ಜೀರ್ಣ ಮಾಡ್ಕೊಳ್ತಾ ಇರುತ್ತೆ. ಅದರಲ್ಲಿರುವಂತಹ ಸೆಲ್ನಲ್ಲಿರುವಂತಹ ಕಸ ಇರಬಹುದು, ಬ್ಯಾಕ್ಟೀರಿಯಾ ಇರಬಹುದು, ಮತ್ತಿನ್ನೇನಾದರೂ ತೊಂದರೆ ಇರಲಿ, ಪಾಪ ಲೈಸೋಸೋಮ್ ಬಂದು ಅದನ್ನ ರಿಪೇರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರತ್ತೆ. ಆದರೆ ಯಾವಾಗ ಸೆಲ್ನ ಆರೋಗ್ಯ ರಿಪೇರಿನೇ ಮಾಡಕ್ಕಾಗದೆ ಇರೋಷ್ಟು ಹಾಳಾಗಿ ಹೋಗುತ್ತೆ, ಆವಾಗ ಏನ್ ಮಾಡುತ್ತೆ, ಇಡೀ ಸೆಲ್ನೇ ಡೈಜೆಸ್ಟ್ ಮಾಡ್ಕೊಂಡ್ಬಿಡತ್ತೆ. ಇಡೀ ಸೆಲ್ನೇ ವಾತಾಪಿ ಜೀರ್ಣೋಭವ ಅನ್ನೋ ತರ ಜೀರ್ಣ ಮಾಡ್ಕೊಂಡ್ಬಿಡತ್ತೆ. ಅದಕ್ಕೆ ಇದನ್ನ ಲೈಸೋಸೋಮ್ಸ್ನ ಸೂಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಆಮೇಲೆ ಆ ಜೀವಕಣ ಇರೋದೇ ಇಲ್ಲ. ಈ ಒಂದು ಕೆಲಸವನ್ನು ಮಾಡೋದು ಲೈಸೋಸೋಮ್ಸ್. ಹಾಗಾಗಿ ಸೆಲ್ನ ಆರೋಗ್ಯವನ್ನು ಕಾಪಾಡೋದಕ್ಕೂ ಪಾಪ ಈ ಲೈಸೋಸೋಮ್ಸೇ ಬೇಕು, ಮತ್ತೆ ಅದೇ ವಿನಾಶಕ್ಕೂ ಕೂಡ ಕಾರಣ ಆಗಿಬಿಡತ್ತೆ. ಅಂದರೆ ಸೆಲ್ ರಿಪೇರಿನೇ ಆಗಲ್ಲ ಅಂತಾದಾಗ ಲೈಸೋಸೋಮ್ಸ್ ಈ ಒಂದು ಹೆಜ್ಜೆಗೆ ಮುಂದಾಗತ್ತೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಹೇಗನ್ನಿಸ್ತಿದೆ? ಪ್ರಶ್ನೆಗಳು ಇಂಟ್ರೆಸ್ಟಿಂಗ್ ಆಗಿದೆಯಾ ಪ್ರಶ್ನೆ, ಇಲ್ಲ ಅಂತಂದರೆ ತುಂಬ ಬೋರಿಂಗ್ ಅಂತ ಅನಿಸ್ತಾ ಇದೆಯಾ, ಇಲ್ಲ ತುಂಬ ಪಾಠತರ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯ್ಮ ಕೇಳ್ತಾ ಇದ್ದೀರಿ. 3:40 35 ಸೆಕೆಂಡ್ಗಳಾಗ್ತಾ ಇದೆ. ಮುಂದಕ್ಕೆ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಇವುಗಳಲ್ಲಿ ಯಾವುದು ಹೆಚ್ಚು ಉತ್ಪತ್ತಿ ಆದರೆ ದೇಹದಲ್ಲಿ ಬಿಪಿ ಹೆಚ್ಚಳಕ್ಕೆ ಕಾರಣ ಆಗುತ್ತೆ? ಇವುಗಳಲ್ಲಿ ಯಾವುದು ಹೆಚ್ಚು ಉತ್ಪತ್ತಿ ಆಗ್ತಾ ಇದ್ರೆ ಬಿಪಿ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಆಪ್ಷನ್ ಎ ಥೈರಾಕ್ಸಿನ್, ಆಪ್ಷನ್ ಬಿ ಎಸ್ಟ್ರಾಲ್, ಆಪ್ಷನ್ ಸಿ ಎಸ್ಟ್ರೋಡಿಯೋಲ್, ಆಪ್ಷನ್ ಡಿ ಟೆಸ್ಟೋಸ್ಟೆರೋನ್. ಆಪ್ಷನ್ ಎ ಥೈರಾಕ್ಸಿನ್, ಆಪ್ಷನ್ ಬಿ ಎಸ್ಟ್ರಾಲ್, ಆಪ್ಷನ್ ಸಿ ಎಸ್ಟ್ರಾಡಿಯೋಲ್, ಆಪ್ಷನ್ ಡಿ ಟೆಸ್ಟೋಸ್ಟೆರೋನ್. ಇದರ ಜೊತೆಗೆ ಒಂದು ಮಾಹಿತಿ ಕೊಡಬೇಕು ಅಂತಂದ್ರೆ, ನೀವೇನಾದರೂ ಈ ಒಂದು ಕಂಡೀಷನ್ ಇರೋದನ್ನ ಗುರುತಿಸ್ಕೊಳ್ಳಿಲ್ಲ ಅಂತಂದ್ರೆ, ಸರಿಯಾದ ಸಮಯಕ್ಕೆ ಡಾಕ್ಟರ್ ಹತ್ರ ಹೋಗಲಿಲ್ಲ ಅಂದ್ರೆ ಖಂಡಿತ ಜೀವಕ್ಕೂ ಕೂಡ ಮಾರಕ ಆಗಬಹುದು. ಯಾವುದು ಅದು, ಯಾವುದು ಆ ಬಗೆಯ ಒಂದು ತೊಂದರೆಯನ್ನು ಉಂಟು ಮಾಡಬಹುದು? ಬೇಗ ಬೇಗ ನಿಮ್ಮ ಉತ್ತರವನ್ನು ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಂಬೋ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಇವುಗಳಲ್ಲಿ ಯಾವುದು ಹೆಚ್ಚು ಉತ್ಪತ್ತಿ ಆದರೆ ಬಿಪಿ ಕೂಡ ಹೆಚ್ಚಾಗೋಕೆ ಕಾರಣ ಆಗತ್ತೆ ಅಂತ ಕೇಳಿದ್ದೆ. ಸರಿಯಾದಂತಹ ಉತ್ತರ ಕೊಟ್ಟಿದ್ದು ರಘುನಾರಾಯಣ್, ನಾಗೇಂದ್ರ ಮತ್ತು ಸರಸ್ವತಿ ಅವರು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಾಲ್ಕು ಆಪ್ಷನ್ ಹೀಗಿತ್ತು: ಥೈರಾಕ್ಸಿನ್, ಎಸ್ಟ್ರಾಲ್, ಎಸ್ಟ್ರೋಡಿಯೋಲ್, ಟೆಸ್ಟೋಸ್ಟೆರೋನ್ ಅಂತ ಕೊಟ್ಟಿದೆ. ತುಂಬಾ ಜನ ಟೆಸ್ಟೋಸ್ಟೆರೋನ್ ಅನ್ಕೊಡ್ರಿ, ಆದರೆ ಅಲ್ಲ, ಸರಿಯಾದಂತಹ ಉತ್ತರ ಆಗಿತ್ತು ಥೈರಾಕ್ಸಿನ್. ಟಿ4 ಅಂತ ಹೇಳ್ತೀವಲ್ಲ, ಈ ಒಂದು ಹಾರ್ಮೋನ್ ಜಾಸ್ತಿ ಆದರೆ, ಥೈರಾಕ್ಸಿನ್ ತುಂಬಾ ಜಾಸ್ತಿ ಆದರೆ ಏನಾಗತ್ತೆ ಅಂತಂದರೆ ಹಾರ್ಟ್ ಫೇಲ್ಯೂರ್ಗೂ ಕೂಡ ಕಾರಣ ಆಗ್ಬಿಡಬಹುದು. ಅಂದರೆ ನೀವು ಒಂದಷ್ಟು ಲಕ್ಷಣಗಳು, ಚಿಹ್ನೆಗಳು ಕಾಣಿಸ್ಕೊಂಡಾಗಲೇ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಮತ್ತು ಇದು ತುಂಬ ಈಸಿಯಾಗಿ ಬರೀ ಒಂದು ಟ್ಯಾಬ್ಲೆಟ್ನಲ್ಲಿ ಕರೆಕ್ಟ್ ಮಾಡಬಹುದಾದಂತಹ ವಿಷಯ ಆಗಿರೋದ್ರಿಂದ ನೀವು ಡಾಕ್ಟರ್ ಹತ್ರ ಹೋಗೋದನ್ನೇ ಡಿಲೇ ಮಾಡಿಕೊಂಡ್ರೆ ನೀವೇ ಹೆಲ್ತ್ ರಿಸ್ಕ್ನ ಮೈ ಮೇಲೆ ಎಳೆದುಕೊಂಡ ಹಾಗೆ. ಅಂದರೆ ಎದೆ ಬಡಿತ ತುಂಬ ಜೋರಾಗಿರೋದು ಇರಬಹುದು, ಮತ್ತು ಒಂದು ರೀತಿ ಪಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ ಅದನ್ನು ಅನುಭವಿಸೋದಿರಬಹುದು, ಇವೆಲ್ಲವೂ ಕೂಡ ನಿಮಗೆ ಆಗಾಗ ಗೊತ್ತಾಗ್ತಾ ಇರುತ್ತೆ. ಮತ್ತು

ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಥೈರಾಕ್ಸಿನ್ ಜಾಸ್ತಿ ರಿಲೀಸ್ ಆಗ್ತಾ ಇದ್ರೆ ಅವಾಗ ಏನಾಗುತ್ತೆ, ನಿಮ್ಮ ತೂಕ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ, ತುಂಬಾ ಸಣ್ಕಲ್ ಕಡ್ಡಿ ಆಗ್ತಾ ಇರ್ತೀರಾ ನೀವು. ನಿಮ್ಮ ಡಯೆಟ್ ಅಲ್ಲಿ ಏನೂ ಚೇಂಜಸ್ ಇರಲ್ಲ, ಎಕ್ಸಸೈಸ್ ರೊಟೀನ್ ಅಲ್ಲಿ ಏನೂ ಚೇಂಜಸ್ ಇರಲ್ಲ, ಆದ್ರೂ ಕೂಡ ತುಂಬಾ ಸಣ್ಣ ಆಗ್ತಾ ಇದ್ದೀರಿ ಅಂತ ಆದ್ರೆ, ಮತ್ತೆ ಟೆಂಪರೇಚರ್ಗೆ ತುಂಬಾ ಬೇಗ ನೀವು ರಿಯಾಕ್ಟ್ ಆಗ್ತಾ ಇದ್ದೀರಿ ಅಂದ್ರೆ, ಬಿಸಿಲು ತಡೆಯೋಕ್ಕಾಗಲ್ಲ, ಚಳಿನೂ ತಡೆಯೋಕ್ಕಾಗಲ್ಲ ಅಂತೆಲ್ಲ ಆಗ್ತಿದೆ ಅಂತ ಆದ್ರೆ, ಮತ್ತೆ ನಿಮ್ಮ ಹಸಿವು ನಿದ್ದೆಯ ಒಂದು ಸೈಕಲ್ ನಲ್ಲಿ ಏರುಪೇರು ಇದೆ ಅಂತಂದ್ರೆ, ಖಂಡಿತ ಒಂದ್ಸಲ ಆದ್ರೂ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು, ಮತ್ತೆ ಪ್ರತಿ ವರ್ಷವೂ ಕೂಡ ಬ್ಲಡ್ ರಿಪೋರ್ಟ್ ಒಂದನ್ನ ಬೇಸಿಕ್ ಆಗಿ ಮಾಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಅಂತ ಅನ್ಸುತ್ತೆ. ತುಂಬಾ ಸಿಂಪಲ್ ಆದಂತಹ ಟೆಸ್ಟ್ ನ ಮೂಲಕವೇ ಏನಾಗಿದೆ ಅಂತ ಗೊತ್ತಾಗುತ್ತೆ, ಮತ್ತೆ ಅದಕ್ಕೆ ತುಂಬಾ ಈಸಿ ಆದಂತಹ ಪರಿಹಾರ ಕೂಡ ಇದೆ. ಒಂದ್ ವೇಳೆ ನೀವು ಇದ್ರ ಬಗ್ಗೆ ಗಮನ ಕೊಡದೇ ಇದ್ರೆ ಮಾತ್ರ ಹಾರ್ಟ್ ಫೇಲ್ಯೂರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆದ್ರೆ ನಾವು ಕಾಯಿಲೆಯ ಬಗ್ಗೆ ಭಯ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಾಳಜಿಯನ್ನ ಇಟ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ. ಇದಾಗ್ಬಿಟ್ರೆ ಅದಾಗ್ಬಿಟ್ರೆ ಅಂತ ಹೆದರ್ಕೊಂಡು ಹೆದರಿಕೆಯಲ್ಲಿ ದಿನವನ್ನು ಮುಂದೂಡೋದಕ್ಕಿಂತಾನು ಏನಾಗಿದೆ ಅದನ್ನು ತಿಳ್ಕೊಂಡು ತುಂಬಾ ಸಮಾಧಾನವಾಗಿ ಸಾವಧಾನ ಚಿತ್ತದಿಂದ ಏನು ಬೇಕೋ ಅದನ್ನು ಮಾಡೋದ್ರಿಂದ ಆರೋಗ್ಯಪೂರ್ಣವಾಗಿ ಹೆಚ್ಚು ವರ್ಷಗಳ ಕಾಲ ಸಂತೋಷವಾಗಿ ಬದುಕಬಹುದು ಅಂತ ಅನ್ಸುತ್ತೆ. ಇರಲಿ, ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೂಡ ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ನಮ್ಮ ಒಂದು ಕ್ವಿಜ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ. ಕೊನೆಯ ಪ್ರಶ್ನೆ ಹೀಗಿದೆ ನೋಡಿ, ಲಾರ್ಜೆಸ್ಟ್ ಗ್ಲ್ಯಾಂಡ್ ಮನುಷ್ಯನ ದೇಹದಲ್ಲಿ ಯಾವುದು? ಮನುಷ್ಯನ ದೇಹದಲ್ಲಿರುವಂತಹ ಅತಿ ದೊಡ್ಡ ಗ್ರಂಥಿ, ಲಾರ್ಜೆಸ್ಟ್ ಗ್ಲ್ಯಾಂಡ್ ಯಾವುದು? ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಥೈರಾಯ್ಡ್, ಆಪ್ಷನ್ ಸಿ ಪಿಟ್ಯುಟರಿ, ಆಪ್ಷನ್ ಡಿ ಸಲೈವರಿ ಗ್ಲ್ಯಾಂಡ್. ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಥೈರಾಯ್ಡ್, ಆಪ್ಷನ್ ಸಿ ಪಿಟ್ಯುಟರಿ, ಆಪ್ಷನ್ ಡಿ ಸಲೈವರಿ ಗ್ಲ್ಯಾಂಡ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯ್ಬ ಕೇಳ್ತಾ ಇದ್ದೀರಿ. 3:55 35 ಸೆಕೆಂಡ್ಗಳಾಗಿದೆ. ನಮ್ಮ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಪ್ರಸಾದ್, ಶಿರವಂತೆ, ಸುದರ್ಶನ್, ವರಲಕ್ಷ್ಮಿ, ಶ್ರಾವ್ಯ, ಎನ್ ಕಲ್ಲಪ್ಪ, ಸದಾನಂದ, ಗೋಪಾಲಕೃಷ್ಣ, ಅನಿಲ್ ಭೇಷ್ಟಣ್ಣನವರ್, ನುಂಕಪ್ಪ ಕಾಂಬ್ಳೆ, ಹಾಗೆ ರಾಘವೇಂದ್ರ ಮಂಡ್ಯದಿಂದ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಾವು ಕೇಳಿದ್ವಿ, ಲಾರ್ಜೆಸ್ಟ್ ಗ್ಲ್ಯಾಂಡ್, ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ. 4 ಆಪ್ಷನ್ ಅಲ್ಲಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗಿತ್ತು. ಲಿವರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ಕೆಲವರೆಲ್ಲ ಕೂಡ ಬೇರೆ ಬೇರೆ ಉತ್ತರವನ್ನು ಕೂಡ ಕಳಿಸಿದ್ರಿ. ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ತುಂಬಾ ಕನ್ಫ್ಯೂಷನ್ ಇತ್ತು ಜನರಿಗೆ, ಸರಿಯಾದಂತಹ ಉತ್ತರ ಏನು ಅಂತ. ಇರ್ಲಿ, ಲಿವರ್ ಅಂತ ಯಾರೆಲ್ಲ ಸರಿಯಾದಂತಹ ಉತ್ತರ ಕೊಟ್ರೆ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳ್ತಾ, ನಮ್ಮ ಮನುಷ್ಯನ ದೇಹದಲ್ಲಿ ಲಿವರ್ ಆಲ್ಮೋಸ್ಟ್ 1.5 ಕೆಜಿ ಅಷ್ಟು ತೂಗತ್ತೆ. ಹಾಗೆಯೇ ಇದು ತುಂಬಾನೇ ಕೆಲಸಗಳನ್ನ ಮಾಡತ್ತೆ. ಪ್ರತಿ ಸಲ ಕೂಡ ನಾನು ಹೇಳ್ತಾ ಇನಿ ಎಷ್ಟೆಲ್ಲ ಕೆಲಸಗಳನ್ನ ಪಾಪ ಲಿವರ್ ಮಾಡತ್ತೆ ಅಂತ. ಗ್ಲೈಕೋಜನ್ ಸ್ಟೋರ್ ಮಾಡ್ಕೊಳತ್ತೆ, ಹಾಗೇನೆ ಪ್ಲಾಸ್ಮಾ ಪ್ರೋಟೀನ್ ಸಿಂಥಸಿಸ್ ಮಾಡತ್ತೆ, ಮತ್ತೆ ಹಾರ್ಮೋನ್ ಪ್ರೊಡಕ್ಷನ್ಗೂ ಕೂಡ ತುಂಬಾನೇ ಮುಖ್ಯ. ಇನ್ನು ದೇಹವನ್ನ ಶೋಧಿಸೋದು, ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಲಿವರೇ ಕಾರಣ ಆಗಿರುತ್ತೆ. ಹಾಗಾಗಿ ಲಿವರ್ ದೊಡ್ಡ ಗ್ರಂಥಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಕೂಡ ಕರೆಕ್ಟ್ ಆಗಿ ಆನ್ಸರ್ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. 5 ಪ್ರಶ್ನೆಗಳಿಗೆ ಯಾರೆಲ್ಲ ಸರಿಯಾದಂತಹ ಉತ್ತರ ಕೊಡುವಂತಹ ಪ್ರಯತ್ನದಲ್ಲಿ ಎಡವಿದ್ದೀರಿ, ಖಂಡಿತ ಬೇಜಾರು ಮಾಡ್ಕೋಬೇಡಿ. ಪ್ರತಿ ದಿನವೂ ಕೂಡ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಹೆಸರನ್ನು ಕೂಡ ಖಂಡಿತ ನಮ್ಮ ಆರ್ಜಿಗಳು ಹೇಳೇ ಹೇಳ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ, ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಇದೀಗ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಇವತ್ತಿನ ಸಮಾಚಾರ ಏನು ಅಂತ ಅಂದ್ರೆ, ನಾವು ಎಷ್ಟೋ ಸಲ ಹುಟ್ಟಿನಿಂದ ಬಂದಂತಹ ಕೆಲವೊಂದಷ್ಟು ಅಟ್ರಿಬ್ಯೂಟ್ಸ್ ನ ಕಾರಣ ಆಗಿ ಇಟ್ಕೊಂಡು ಏನೋ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಕೊರಕ್ತಾ ಇರ್ತೀವಿ. ಆದರೆ ಇನ್ನ ಎಷ್ಟೋ ಜನ ನಿಜವಾದ ಚಾಲೆಂಜ್ ಇದ್ರೂ ಕೂಡ ಅವರು ಅಂದುಕೊಂಡಂತಹ ಸಾಧನೆಯನ್ನ ಮಾಡಿ ನಮಗೆ ಪ್ರತಿ ಸಲ ಪ್ರೂವ್ ಮಾಡ್ತಾ ಇರ್ತಾರೆ. ಏನು ಅಂದ್ರೆ, ಸಾಧಿಸುವಂತಹ ಛಲ ಇದ್ರೆ ಯಾವುದೇ ಒಂದು ವೈಕಲ್ಯವೂ ಕೂಡ ನಮ್ಮನ್ನ ಹಿಮ್ಮೆಟ್ಟಿಸೋಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಉದಾಹರಣೆಯಾಗಿ ನಿಂತವರು ಅಂತಂದ್ರೆ ನಮ್ಮ ಭಾರತೀಯರೇ ಆದಂತಹ ರುಬಿನಾ ಫ್ರಾನ್ಸಿಸ್ ಅವರು. ಹೌದು, 2024ರಲ್ಲಿ ಇವರು ಪ್ಯಾರಾಲಿಂಪಿಕ್ಸ್ ಗೇಮ್ಸ್ನಲ್ಲಿ ಏರ್ ಪಿಸ್ಟೋಲ್ ಶೂಟಿಂಗ್ನಲ್ಲಿ ಭಾರತಕ್ಕೆ ಬ್ರಾಂಜ್ ಮೆಡಲ್ ಕಂಚಿನ ಪದಕವನ್ನು ತಂದುಕೊಟ್ರು. ಈ ಕಂಚಿನ ಪದಕವನ್ನ ತಂದುಕೊಟ್ಟಂತಹ ಸಾಧನೆಯ ಹಿಂದೆ ಎಂಥ ಕಥೆ ಇದೆ ಗೊತ್ತಾ? ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಪ್ಯಾರಾಲಿಂಪಿಕ್ಸ್ ಅಂತಂದ್ರೆ ದೈಹಿಕವಾಗಿ ಯಾರಿಗೆಲ್ಲ ಕೂಡ ಏನಾದರೂ ಸಮಸ್ಯೆ ಇರುತ್ತೆ ಅಂಥವರಿಗಾಗಿ ನಡೆಸುವಂತಹ ಒಲಿಂಪಿಕ್ಸ್ ಸ್ಪರ್ಧೆ. ಈ ಒಂದು ಒಲಿಂಪಿಕ್ಸ್ನಲ್ಲಿ, ಈ ಒಂದು ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿ ಪಿಸ್ತೋಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಪದಕವನ್ನು ತಂದುಕೊಟ್ಟಕ್ಕೆ ಇವರು ರುಬಿನಾ ಫ್ರಾನ್ಸಿಸ್ ಅವರು. ಇವರಿಗೆ ಹುಟ್ಟತಾನೆ ಕ್ಲಬ್ ಫೂಟ್ ಸಮಸ್ಯೆ ಇತ್ತು, ಅಂದ್ರೆ ಕಾಲಿನ ಪಾದಗಳು ಒಳಕ್ಕೆ ತಿರುಕೊಂಡಿರೋ ತರ. ಅದೇ ಕಾರಣಕ್ಕಾಗಿ ಇವರಿಗೆ ಸರಿಯಾಗಿ ನಿಲ್ಲೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತೆ ಎಷ್ಟೋ ಸಲ ಇವರು ಕೂತು ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಕೂತು ಕೂಡ ಶೂಟಿಂಗ್ನ ಪ್ರಾಕ್ಟೀಸ್ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅದು ಕೂಡ ಅವ್ರಿಗೆ ಕಂಫರ್ಟಬಲ್ ಆಗಿ ಇರಲಿಲ್ಲ. ಆದ್ರೆ ಅವರ ಆಸೆ ಇದ್ದಿದ್ದೇನು ಅಂದ್ರೆ, ನಾನು ಏರ್ ಪಿಸ್ತೂಲ್ ಶೂಟರ್ ಆಗಬೇಕು ಅಂತ. ಆ ಒಂದು ಪಯಣದಲ್ಲಿ ಅವರು ಸಕ್ಸಸ್ ನ ಕಂಡುಕೊಂಡ್ರು. ಮತ್ತೆ 2018ರಿಂದ ಈಚೆಗೆ ಅವರು ಹೋದಂತಹ ಪ್ರತಿ ಸ್ಪರ್ಧೆಯಲ್ಲೂ ಕೂಡ ಒಂದಲ್ಲ ಒಂದು ಪದಕವನ್ನ ಗೆಲ್ತಾ, ಅಥವಾ ಪ್ರತಿಯೊಬ್ಬರು ಕೂಡ ನಿಬ್ಬೆರಗಾಗಿ ಇವರ ಕಡೆ ನೋಡುವಂತೆ ಸಾಧನೆಯನ್ನ ಮಾಡ್ತಾ ಒಂದೊಂದೇ ಹೆಜ್ಜೆಯಾಗಿ ಇಡ್ತಾ ಬಂದ್ರು. 2024ರಲ್ಲಿ ಪದಕವನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ ಇಡೀ ಲೋಕಕ್ಕೆ ಒಂದು ವಿಷಯವನ್ನು ಸಾರಿದ್ರು. ಏನು ಅಂತಂದ್ರೆ, ನಮಗೆ ಸಾಧಿಸುವಂತಹ ಛಲ ಇದ್ರೆ ಖಂಡಿತವಾಗ್ಲೂ ದೈಹಿಕವಾದಂತಹ ನ್ಯೂನ್ಯತೆ ಏನೇ ಇದ್ರೂ ಕೂಡ ಅದು ನಮ್ಮನ್ನ ಹಿಮ್ಮೆಟ್ಟಿಸೋಕೆ ಸಾಧ್ಯ ಇಲ್ಲ ಅಂತ. ಇವರ ಕುರಿತಾಗಿ ಮತ್ತಷ್ಟು ಮಗದಷ್ಟು ಮಾತುಕತೆ ಇರುತ್ತೆ, ಹಾಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು. 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಪೋ ಕೇಳ್ತಾ ಇದ್ದೀರಿ, ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ರುಬೀನಾ ಅವರ ಕುರಿತಾಗಿ ಹೇಳಬೇಕು ಅಂತಂದ್ರೆ, ಅವರಿಗೀಗ ಕೇವಲ 25 ವರ್ಷ, ಆದರೆ ಬದುಕಿಗೆ ಅವರು ತೆರೆದುಕೊಂಡಂತಹ ರೀತಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ಹೇಳಬಹುದು. ಯಾಕೆಂದ್ರೆ ಕ್ಲಬ್ ಫುಟ್ ಅನ್ನುವಂತಹ ಸಮಸ್ಯೆಯಿಂದ ಹುಟ್ಟಿದಂತಹ ಮಗು ಅವರು. ಅಂದ್ರೆ ಇದು ತುಂಬಾನೇ ಕಾಮನ್ ಆಗಿ ಕಂಡುಬರುವಂತಹ ಸಮಸ್ಯೆ, ತುಂಬಾ ಅಪರೂಪದ ಕಾಯಿಲೆ ಏನಲ್ಲ, 1000 ಮಕ್ಕಳಲ್ಲಿ ಒಂದು ಮಗುವಿಗಾದ್ರೂ ಕ್ಲಬ್ ಫುಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಇದಕ್ಕೆ ಇದೇ ಕಾರಣ, ನಿರ್ದಿಷ್ಟವಾದಂತಹ ಕಾರಣ ಅಂತ ಕೂಡ ಎಷ್ಟೋ ಸಲ ಹೇಳೋದಕ್ಕೆ ಆಗಲ್ಲ. ಕೆಲವು ಸಲ ಜೆನೆಟಿಕ್ಸ್ ಅಂತ ಹೇಳ್ತಾರೆ, ಇನ್ನು ಕೆಲವು ಸಲ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ, ಆದ್ರೆ ಇದೇ ಅಂತ ನಿಖರವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಒಟ್ಟಿನಲ್ಲಿ ಮಧ್ಯಪ್ರದೇಶದ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವರು ರುಬೀನಾ ಅವರು. ತಂದೆಯೇ ಮೆಕ್ಯಾನಿಕ್, ಹಾಗೆ ತಾಯಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ಶೂಟಿಂಗ್ನ ಕುರಿತು ಅಪಾರವಾದಂತಹ ಆಸಕ್ತಿ ಇರುತ್ತೆ, ಮತ್ತೆ ನಾನು ಇದರಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂಥ ಒಂದು ಛಲ ಕೂಡ ಇರುತ್ತೆ. ಇವರು ಗಗನ್ ನಗರ್ನಲ್ಲಿ ಗಗನ್ ಅವರನ್ನ ಫಾಲೋ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಅವರು ಕೂಡ ಶೂಟಿಂಗ್ನಲ್ಲಿ ಎಕ್ಸ್ಪರ್ಟ್ ಇರ್ತಾರಲ್ಲ, ಅವರ ರೀತಿ ನಾನಾಗಬೇಕು ಅನ್ನುವಂಥ ಯೋಚನೆ ಇವರಿಗಿರುತ್ತೆ. ಆದರೆ ಅದಕ್ಕೆ ತಡೆಯಾಗಿ ಬಂದದ್ದು ಕಾಲುಗಳು. ನಿಲ್ಲೋದಕ್ಕಂತೂ ಆಗೋದಿಲ್ಲ, ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಕ್ಕಂತೂ ಸಾಧ್ಯ ಇಲ್ಲ. ಹೋಗ್ಲಿ, ಕೂತಾದರೂ ಶೂಟಿಂಗ್ ಮಾಡೋಣ ಅಂದರೆ ಕೂತು ಶೂಟಿಂಗ್ ಮಾಡೋದಕ್ಕೆ ಇವರ ದೇಹ ಸಹಕರಿಸ್ತಾ ಇರಲ್ಲ, ಅಂದರೆ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರಲ್ಲ ಕೂತು ಶೂಟಿಂಗ್ ಮಾಡೋದು. ಹೇಗಿರಬೇಕಾದ್ರೆ ಇದನ್ನು ಹೆಂಗಾದರೂ ಮೀರಬೇಕು, ಇದನ್ನು ಹೇಗಾದರೂ ಮೀರಿ ನಿಂತು ನಾನು ಶೂಟಿಂಗ್ನ ಅಭ್ಯಾಸ ಮಾಡಲೇಬೇಕು ಮತ್ತು ಪದಕವನ್ನು ಗೆಲ್ಲಲೇಬೇಕು ಅಂತ ಯೋಚನೆ ಮಾಡಿದಾಗ ಅನುಕೂಲಕ್ಕೆ ಬಂದಿದ್ದು ಶೂಗಳು. ಇವರಿಗೆ ಅಂತಾನೆ ಡಿಸೈನ್ ಮಾಡಿದಂತಹ ಶೂಗಳನ್ನ ಧರಿಸಿದಾಗ ಇವರಿಗೆ ನಿಲ್ಲೋದಕ್ಕೆ ಸ್ವಲ್ಪ ಆರಾಮ ಅಂತ ಅನ್ನಿಸ್ತಂತೆ. ಅದಾದ ನಂತರ ಶೂಟಿಂಗ್ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ಆಯಿತು, ಮತ್ತೆ ಅವರು ಪದಕವನ್ನು ಕೂಡ ಗಳಿಸ್ಕೊಂಡ್ರು. ಅಂದ್ರೆ ನಾವು ಎಷ್ಟೋ ಸಲ ಬರೀ ಸಮಸ್ಯೆಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ, ಪರಿಹಾರದ ಬಗ್ಗೆ ಯೋಚನೆ ಮಾಡಿರಲ್ಲ. ಆದರೆ ಪರಿಹಾರ ಅನ್ನೋದು ಬರೀ ಒಳಗಿನಿಂದಲೇ ಇರಲ್ಲ,

0: ಎಷ್ಟೋ ಸಲ ಹೊರಗಿನಿಂದ ಕೂಡ ಸಿಗೋದಾಗಿರುತ್ತೆ, ಅದನ್ನ ಹುಡುಕ್ಬೇಕು ಅಷ್ಟೇ ಅಂತ ತೋರಿಸ್ಕೊಟ್ರು ಅಂತ ನಿಮ್ಗೆ ಅನಿಸ್ತಿದ್ಯಾ? ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನ ಮಾತಿಗೂ ಕೂಡ ಇಲ್ಲಿ ಜಾಗ ಇದೆ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಇಲ್ಲಿಗೆ ನಿಮ್ಮ ಸಂದೇಶಗಳನ್ನ ಕಳಿಸಿ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

0: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
1: ಆಕಾಶವಾಣಿ ಎಫ್ಎಂ ರಾಯ್ಮ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ರುಬೀನಾ ಫ್ರಾನ್ಸಿಸ್ ಅವರ ಸಾಧನೆಯ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಆಗಲೇ ಹೇಳಿದೆ, ಕ್ಲಬ್ ಫುಟ್ ಅನ್ನುವಂತಹ ಸಮಸ್ಯೆ ಇವರಿಗಿತ್ತು. ಈ ಕಾರಣಕ್ಕಾಗಿ ನಿಲ್ಲೋದಕ್ಕೂ ಕೂಡ ಕಷ್ಟ ಆಯಿತು, ಮತ್ತೆ ಕೂತ್ಕೊಂಡು ಕೂಡ ಶೂಟಿಂಗ್ ಮಾಡೋದಕ್ಕೆ ಅವರಿಗೆ ಕಂಫರ್ಟಬಲ್ ಇರಲಿಲ್ಲ. ಅದಾದಮೇಲೆ ಇವರಿಗಾಗೇ ಮಾಡಿದಂತಹ ಸ್ಪೆಷಲ್ ಶೂಸ್ನ ಹಾಕೊಂಡು ಅವರು ಪ್ರಾಕ್ಟೀಸ್ ಮಾಡಿ ನಮ್ಮ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ರು ಅಂತ. ಇವರ ಈ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಯಿತು. ದ್ರೌಪದಿ ಮುರ್ಮು ಅವರ ಕಡೆಯಿಂದ ಅರ್ಜುನ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಿದಂತಹ ಕ್ಷಣ ಬರೀ ರುಬೀನಾ ಫ್ರಾನ್ಸಿಸ್ ಅವರಿಗೆ ಅವರ ಗುರಿಯನ್ನು ತಲುಪಿದ ಕ್ಷಣ ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ದೇಶದಲ್ಲಿ ಎಷ್ಟೆಲ್ಲ ಜನ ಕ್ಲಬ್ ಫೂಟ್ ಇರುವಂತಹ ಮಕ್ಕಳಿದ್ದಾರೆ, ಪ್ರತಿಯೊಬ್ಬರ ಕಣ್ಣಿನಲ್ಲೂ ಕೂಡ ಒಂದು ಆಶಾ ಕಿರಣ ಬೆಳಗಿಸಿದಂತಹ ಕ್ಷಣ ಅಂತ ಹೇಳಬಹುದು. ಮತ್ತೆ ಇದು ತುಂಬಾ ಕಷ್ಟವಾದಂತಹ ಸಮಸ್ಯೆ ಅಲ್ಲ, ಸರಿಯಾದಂತಹ ಸಮಯದಲ್ಲಿ ಅದರಲ್ಲೂ ಕೂಡ ಮಕ್ಕಳು ಚಿಕ್ಕದಾಗಿರಬೇಕಾದ್ರೇ ಇದಕ್ಕೆ ಟ್ರೀಟ್ಮೆಂಟ್ನ ಕೊಡಿಸಿದ್ರೆ ಖಂಡಿತವಾಗ್ಲೂ ಅವರು ಬೇರೆಲ್ಲ ಮಕ್ಕಳ ಹಾಗೆ ಪುಟಿದು ಓಡುವಂತೆ ಆಗ್ತಾರೆ, ನಡೆಯುವಂತೆ ಆಗ್ತಾರೆ. ಆದರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗಬೇಕಾದ್ದು ತುಂಬಾನೇ ಮುಖ್ಯ. ಮತ್ತೆ ಕ್ಲಬ್ ಫುಡ್ ಸಮಸ್ಯೆ ಆಗಲೇ ಹೇಳಿದ ಹಾಗೆ ಏನಕ್ಕೆ ಬರುತ್ತೆ ಅಂತಂದ್ರೆ, ಒಂದು ಜೆನೆಟಿಕ್ಸ್ನಲ್ಲಿ ಇರಬಹುದು, ಇಲ್ಲ ಅಂತಂದ್ರೆ ಅಕಸ್ಮಾತ್ ನೀವೇನಾದರೂ ಪ್ರೆಗ್ನೆನ್ಸಿ ಸಮಯದಲ್ಲಿ ಬಸಿರಿನ ಸಂದರ್ಭದಲ್ಲಿ ಸಿಗರೇಟ್ ಸೇದೋದಿರಬಹುದು, ಮದ್ಯಪಾನ ಮಾಡೋದಿರಬಹುದು, ಅಥವಾ ಬೇರೆ ಡ್ರಗ್ಸ್ಗಳನ್ನ ಬಳಸೋದಿರಬಹುದು, ಇಂಥ ಕೆಲಸವನ್ನ ಮಾಡಿದ್ರೂ ಕೂಡ ಮಗುವಿಗೆ ಈ ಬಗೆಯ ಒಂದು ತೊಂದರೆ ಬರೋದು ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಆ ಕಾರಣಕ್ಕೆ ಕೂಡ ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಧೂಮಪಾನ, ಮದ್ಯಪಾನ ಇನ್ನಿತರ ಚಟದಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ಮತ್ತು ಇದಲ್ಲದೆ ಅಕಸ್ಮಾತ್ ಕೆಲವೊಂದಷ್ಟು ಜೆನೆಟಿಕ್ ಡಿಸಾರ್ಡರ್ಸ್ ಇದ್ರೆ, ಇವಾಗ ಟ್ರೈಸೋಮಿ ಇರಬಹುದು, ಅಥವಾ ಸೆರೆಬ್ರಲ್ ಪಾಲ್ಸಿ ಇರಬಹುದು, ಸ್ಪೈನಾ ಬೈಫೀಡಿಯಾ, ಸೀಳುತುಟಿ ಸಮಸ್ಯೆ ಇರಬಹುದು, ಇಂತಹ ಸಮಸ್ಯೆಗಳಿರುವಂತಹ ಮಕ್ಕಳಲ್ಲೂ ಕೂಡ ಕ್ಲಬ್ ಫುಡ್ ಸಮಸ್ಯೆ ಜೊತೆಗೆ ಕಾಣಿಸಬಹುದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ ಈ ಒಂದು ಕ್ಲಬ್ ಫುಡ್ ಸಮಸ್ಯೆ ಕಾಣಿಸೋದು

ಜಾಸ್ತಿ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಇರಲಿ, ಜೆನೆಟಿಕ್ಸು ನಮ್ಮ ಕೈಲಿಲ್ಲ, ಹಾಗೆಯೇ ಈ ಎಲ್ಲ ಜೆನೆಟಿಕ್ ಡಿಸಾರ್ಡರ್ಸ್ನ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ನಮ್ಮ ಕೈಲಿಲ್ಲ. ಆದರೆ ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್, ಹಾಗೆ ಡ್ರಗ್ ಯೂಸ್, ಇದನ್ನಂತೂ ಖಂಡಿತವಾಗ್ಲೂ ಬಿಡೋದಕ್ಕೆ ನಮ್ಮ ಕೈಯಲ್ಲಿ ಆಪ್ಷನ್ ಇದೆ. ಆ ಕಾರಣಕ್ಕಾಗಿ ಆದರೂ ಪ್ರತಿಯೊಬ್ಬ ಹೆಣ್ಮಗಳು ಗರ್ಭಾವಸ್ಥೆಯಲ್ಲಿ ತುಂಬಾ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ವಿ. ಹಾಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ರುಬೀನಾ ಫ್ರಾನ್ಸಿಸ್ ಅವರ ಸಾಧನೆಯ ಕುರಿತಾಗಿ ಮಾತಾಡ್ತಾ ಇದ್ವಿ. ಟಿಬಿ ಸರ್ಕಲ್ ಇಂದ ಚಿದಾನಂದ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂತಹ ಛಲ ಇದ್ರೆ ಏನಾದರೂ ಮಾಡಬಹುದು. ಅಂತಹ ಸಾಧನೆ ಮಾಡಿರುವ ಸಾಧಿಸಿರುವಂತಹ ಸಾಧಕರಿಗೆ ನನ್ನ ಕಡೆಯಿಂದ ಸಲ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ್ಯ ಬಡಿಗೇರ್ ಅವರು ಕೂಡ ರುಬೀನಾ ಫ್ರಾನ್ಸಿಸ್ ಅವರ ಸಾಧನೆಯನ್ನ ವಿವರವಾಗಿ ಸ್ಮರಿಸಿಕೊಂಡು ಎಫ್ಎಂ ರಾಯಂಬು ಕಾರ್ಯಕ್ರಮದಲ್ಲಿ ಇಂತಹ ಸಾಧಕರ ಕುರಿತಾದಂತಹ ಮಾಹಿತಿ ಕೊಡೋದು ಎಲ್ಲರಿಗೂ ಕೂಡ ಸ್ಫೂರ್ತಿಯನ್ನ ತರುತ್ತೆ, ಮತ್ತೆ ನಮ್ಮ ದೇಶದ ಕುರಿತು ಹೆಮ್ಮೆಯನ್ನು ಕೂಡ ಮೂಡಿಸುವಂತಹ ಕಾರ್ಯಕ್ರಮ ಇದು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ಡೇವಿಡ್ ಅವರು ಮುನ್ರಾಬಾದ್ ಡ್ಯಾಮ್ ಕಡೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕಾನ್ಫಿಡೆನ್ಸ್ ಅನ್ನೋದು ತುಂಬಾನೇ ಮುಖ್ಯ, ಆತ್ಮವಿಶ್ವಾಸ ಒಂದಿದ್ರೆ ಏನು ಬೇಕಾದರೂ ಸಾಧಿಸ್ಬಿಡಬಹುದು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಪ್ರಯತ್ನದ ಬಗ್ಗೆ ನಮಗೆ ನಂಬಿಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಅವರು ಕಾರ್ಯಕ್ರಮ ಕೂಡ ಚೆನ್ನಾಗಿದೆ, ಹಾಗೆಯೇ ಹಾಡುಗಳು ಕೂಡ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಇವತ್ತಿನ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ವಿ, ರುಬೀನಾ ಫ್ರಾನ್ಸಿಸ್ ಅವರು ಹೇಗೆ ಕ್ಲಬ್ ಫೂಟ್ ಅನ್ನುವಂತಹ ಒಂದು ತೊಂದರೆಯಿಂದ ಬಳಲ್ತಾ ಇದ್ರು ಕೂಡ ಅದನ್ನ ಒಂದು ತೊಂದರೆ ಅಂತ ಅನ್ಕೊಳ್ಳದೆ ಬದಲಾಗಿ ಒಂದು ಅವಕಾಶ ಅಂತ ಪರಿಗಣಿಸಿ ಪ್ಯಾರಾಲಿಂಪಿಕ್ಸ್ಗೆ ಹೋಗಿ ಭಾರತಕ್ಕೆ ಮೊಟ್ಟ ಮೊದಲ ಪದಕವನ್ನು ಏರ್ ಪಿಸ್ತೋಲ್ ಶೂಟಿಂಗ್ನಲ್ಲಿ ತಂದುಕೊಟ್ರು ಅಂತ ಹೇಳ್ತಾ ಇದ್ವಿ. ಈ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿದಂತಹ ಭಾವನೆಗಳನ್ನ ನೀವು ನಮ್ಮ ಜೊತೆ ಹಂಚಿಕೋಬಹುದು. 9480909010013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ತುಂಬಾ ಜನ ಮೆಸೇಜ್ ಮಾಡಿದ್ದೀರಿ. ವರಲಕ್ಷ್ಮಿ ಪೀಣ್ಯಿಂದ ಸಂದೇಶ ಕಳಿಸ್ತಾ ಹೇಳ್ತಿದ್ದಾರೆ, ನೀವು ಹೇಳಿದ ಹಾಗೆ ಕ್ಲಬ್ ಫುಡ್ ಸಮಸ್ಯೆ ನನ್ನ ಸ್ನೇಹಿತೆಯ ಮಗನಿಗೆ ಇತ್ತು. ಸಣ್ಣ ವಯಸ್ಸಿನಲ್ಲೇ ಇದಕ್ಕೆ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಕೊಡಿಸಿದ್ರೆ ಸಂಪೂರ್ಣವಾಗಿ ಗುಣ ಆಗತ್ತೆ. ಮತ್ತೀಗ ಅವನು ಎಲ್ಲ ಮಕ್ಕಳ ಥರ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಮಾತ್ರ ಅಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗತ್ತೆ. ಹಾಗಾಗಿ ತಾಯಂದರು ಭಯ ಪಡೋ ಅಗತ್ಯ ಇಲ್ಲ, ಕ್ಲಬ್ ಫುಟ್ ಅಂತ ಸಮಸ್ಯೆ ಅಂತ ಇದೆ ಅಂತ ಆದರೆ ಸರಿಯಾದ ಡಾಕ್ಟರ್ ಹತ್ರ ತೋರಿಸಿದ್ರೆ ಖಂಡಿತ ಪೂರ್ತಿ ಸರಿ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇದೊಂದು ಭರವಸೆ ಹೌದು. ಹಾಗೆ ಸಂಪತ್ ಲಕ್ಷ್ಮಿ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿದ್ದಾರೆ, ಹರೀಶ್ ಅವರು ಕೂಡ ಮಲ್ಲೇಶ್ವರದಿಂದ. ಹಾಗೆ ಮಂಜುನಾಥ್ ಇಂದರಿಗೆ ಹೇಳ್ತಾ ಇದ್ದಾರೆ, ಎಲ್ಲ ಅಂಗಗಳು ಕೂಡ ಸರಿ ಇದ್ರೂ ಅದಿಲ್ಲ ಇದಿಲ್ಲ ಅಂತ ಹೇಳೋರೆ ಹೆಚ್ಚು. ಅಂಥದ್ರಲ್ಲಿ ದೇಹಕ್ಕೆ ಅಂಗವೈಕಲ್ಯತೆ ಉಂಟಾಗಿದ್ರು ಕೂಡ ಮನಸ್ಸಿಗೆ ಅದು ತಾಕಲ್ಲ ಅಂತ ಸಾಧಿಸಿ ತೋರಿಸಿದಂತಹ ರುಬೀನಾ ಫ್ರಾನ್ಸಿಸ್ ಅವರಿಗೆ ಕೋಟಿ ಕೋಟಿ ನಮನಗಳು. ದೇವರು ಅವರಿಗೆ ಇನ್ನಷ್ಟು ಸಾಧನೆ ಮಾಡುವಂತಹ ಛಲ ಬಲ ಕೊಡಲಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ರವೀಂದ್ರ ತಾವರೆಗೆರ ಕೊಪ್ಪಳ ಜಿಲ್ಲೆಯಿಂದ, ಸಾಧಕರ ಜೀವನವೇ ಬಲು ರೋಚಕವಾದದ್ದು, ಸಾಧಕರ ಸಾಧನೆಗಳನ್ನು ಪರಿಚಯಿಸುವಂತ ಕನ್ನಡ ಕಾಮನಬಿಲ್ಲಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮಗೂ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಮ್ಯೂಸಿಕ್ ಅಲ್ಲಿ ಯಾಸ್ ಮ್ಯಾಜಿಕ್ ಅಲ್ಲಿ ಯಾಸ್ ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ರ. ಸಮಯ ಸರಿಯಾಗಿ 5:02:32 ಇವತ್ತು ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ನಯನ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಸೂಪರ್ ಹಿಟ್ ಕನ್ನಡ ಹಾಡುಗಳು, ಒಂದಕ್ಕಿಂತ ಒಂದು ಜೋಶ್ ಕೊಡುವಂತ ಕನ್ನಡ ಹಾಡುಗಳು ನನ್ನ ಜೊತೆ ತಯಾರಿದೆ ನಿಮ್ಗೋಸ್ಕರ. ಹಾಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ನಾ ಹೊತ್ತು ತಂದಿದ್ದೀನಿ, ಹಾಗಾಗಿ ತಪ್ಪದೇ ಕೇಳ್ತಾ ಇರಿ. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು, ಇನ್ನು ಮೊದಲನೇ ಹಾಡು ತಾರಕ್ ಚಿತ್ರದಿಂದ ಸಂಜೆ ಹೊತ್ತು. ಖಂಡಿತ ಈ ಸವಿ ಸಂಜೆಗೆ ಸಂಜೆ ಹೊತ್ತು ಅನ್ನೋ ಹಾಡು ಇಂದು ನಾಗರಾಜ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹರಿ ಸಂತೋಷ್, ಸಂಗೀತ ಅರ್ಜುನ್ ಜನ್ಯ.

ಅಯೋಗ್ಯ ಚಿತ್ರದ ಒಂದು ಅಮೋಘವಾದ ಹಾಡನ್ನ ಕೇಳಿದ್ರಿ. ವಿಜಯ್ ಪ್ರಕಾಶ್ ಮತ್ತೆ ಪಲಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ ಹಾಡಿನ ಸಂಗೀತ ಅರ್ಜುನ್ ಜನ್ಯ ಹಾಗೂ ಸಾಹಿತ್ಯ ಚೇತನ್ ಕುಮಾರ್ ಅವರದಾಗಿತ್ತು. ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಶುಭ ಸಂಜೆ. ಇನ್ನು ಟ್ರಾಫಿಕ್ ಅಲ್ಲಿ ಸುಸ್ತಾಗಿ ಮನೆಗೆ ಹೊರಟಿರೋ ಎಲ್ಲ ಪ್ರೀತಿಯ ಜೀವಿಗಳಿಗೆ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋಗೆ ಮತ್ತೊಮ್ಮೆ ಸ್ವಾಗತ ಕೇಳ್ತಾ ಇರೋದು ನಾನು ಆರ್ಜೆ ನಯನ. ಇನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನೊಂದು ನಿಮಗೆ ಸರಳವಾದ ಪ್ರಶ್ನೆ ಹಾಗೆ ಒಂದು ಕಷ್ಟವಾದ ಸಮಸ್ಯೆ ಬಗ್ಗೆ ವಿಷಯವನ್ನು ಹೊತ್ತು ತಂದಿದ್ದೀನಿ ಅಂತ ಹೇಳ್ಬೋದು. ಏನು, ನೀವು ಕೊನೆ ಬಾರಿಗೆ ಯಾವುದೇ ಗೊಂದಲ ಇಲ್ಲದೆ ಕೇವಲ 5 ನಿಮಿಷದಲ್ಲಿ ಯಾವುದಾದ್ರೂ ಒಂದು ವಸ್ತುನ ಕೊಂಡ್ಕೊಂಡಿದ್ದು ಯಾವಾಗ ನೆನ್ಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯಾವುದೇ ಒಂದು ಸಣ್ಣ ವಸ್ತು ಇರ್ಬೋದು ಅಥವಾ ದೊಡ್ಡ ವಸ್ತು ಇರ್ಬೋದು, ಅಂಗಡಿಗೆ ಹೋದೆ 5 ನಿಮಿಷದಲ್ಲಿ ತಗೊಂಬಂದೆ ಅಥವಾ ಆನ್ಲೈನ್ ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡಿದೆ 5 ನಿಮಿಷದಲ್ಲಿ ಆರ್ಡರ್ ಹಾಕಿದೆ ಅನ್ನೋದು ಯಾವುದಾದ್ರೂ ಒಂದು ವಸ್ತು ಕೊಂಡ್ಕೊಂಡಿದ್ದು ನೆನಪಿದೆಯಾ? ಖಂಡಿತ ನೆನಪಾಗ್ತಿಲ್ಲ ಅಂತ ಅನ್ಸುತ್ತೆ. ನೆನಪಾಗ್ತಿಲ್ಲ ಯಾಕೆ ಅಂತಂದ್ರೆ ಈ ರೀತಿ ಆಗಿರೋದು ಬಹಳ ಹಿಂದೆ ಇರಬಹುದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಣ್ಣ ಸೂಜಿ ಕೊಳ್ಬೇಕಂತಿದ್ರು ಒಂದು 100 ಆಪ್ಷನ್ಸ್ ಇರುತ್ತೆ, 100 ವೆರೈಟೀಸ್ ನಮ್ ಕಣ್ಮುಂದೆ ಬರುತ್ತೆ. ಮೊದಲೆಲ್ಲ ಅಂಗಡಿಗೆ ಹೋಗ್ಬಿಟ್ಟು ಒಂದು ಟೂತ್ ಪೇಸ್ಟ್ ಕೊಡಿ ಅಂತಂತಿದ್ವಿ, ಅಷ್ಟಕ್ಕೆ ಮುಗ್ದೋಗ್ತಿತ್ತು. ಆದ್ರೆ ಇವಾಗಂತೂ ಟೂತ್ ಪೇಸ್ಟ್ ತಗೋಬೇಕಂದ್ರೆ ಅದರಲ್ಲಿ ಉಪ್ಪಿದೆಯಾ ಖಾರ ಇದೆಯಾ ಅಂತ ಸಹ ಕೇಳ್ತಾರೆ. ಸಾಲ್ಟ್ ಇರೋದ್ ಬೇಕಾ ಅಥವಾ ಕೋಲ್ ಇರೋದ್ ಬೇಕಾ, ಅಥವಾ ಇತ್ತೀಚೆಗಂತೂ ಪರ್ಪಲ್ ಕಲರ್ ಟೂತ್ ಪೇಸ್ಟ್ ಬೇರೆ ಬಂದಿದೆ. ಇನ್ನು ನಿಮ್ಮ ಹಲ್ಲನ್ನ ರಕ್ಷಿಸಬೇಕಾ ಅಥವಾ ಒಸಡು

ಆಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನು ಮಾತಾಡ್ತಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ನೀವು 9480901013 ಈ ನಂಬರ್ಗೆ ಬರೆದು ಕಳಿಸಿ. ಅಷ್ಟರಲ್ಲಿ ಈ ಸೂಪರ್ ಹಿಟ್ ಹಾಡೊಂದು ನಿಮ್ಮನ್ನು ಕಿವಿ ತಾಣಿಸಲಿದೆ.

ರಾಜಕುಮಾರ ಚಿತ್ರದ ಸೂಪರ್ ಹಿಟ್ ಹಾಡೊಂದನ್ನ ಕೇಳಿದ್ರಿ. ಶಶಾಂಕ್ ಶೇಷಗಿರಿ ಅವರ ಧ್ವನಿಯಲ್ಲಿ ಈ ಹಾಡಿಗೆ ಸಾಹಿತ್ಯ ಬರೆದವರು ಸಂತೋಷ್ ಆನಂದರಾಮ್ ಹಾಗೂ ಸಂಗೀತ ಹರಿಕೃಷ್ಣ ಅವರದಾಗಿತ್ತು. ಇನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ. ನೀವು ಇತ್ತೀಚೆಗೆ ಯಾವ್ದಾದ್ರು ಒಂದು ವಸ್ತುನ 5-5 ನಿಮಿಷದಲ್ಲಿ ತಟ್ ಅಂತ ಹೋಗಿ ತಗೊಂಬಂದಿದ್ದೀಯಾ, ಒಂದು ಮೆಸೇಜ್ ಕಳಿಸಿ ಅಂತ ಹೇಳಿದ್ದೆ. ಇನ್ನು ನಂಬರ್ ಎಂಡಿಂಗ್ 460 ಅವರು ನಂಬರ್ ಮೆಸೇಜ್ ಕಳಿಸಿ ಹೇಳ್ತಾ ಇದಾರೆ, ನಾನು ಇವತ್ತು ಬೆಳಗ್ಗೆ ಹಾಲು ತಂದೆ ಹಾಗೆ ಅಂತ. ಖಂಡಿತ ಹಾಲು ತರೋದು ಒಂದು 5 ನಿಮಿಷದ ಕೆಲಸ ಇರ್ಬೋದು, ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಹಾಲಲ್ಲೂ ಸಹ ಒಂದು ರಾಶಿ ವೆರೈಟೀಸ್ ಆಗ್ಬಿಟ್ಟಿದೆ. ಗ್ರೀನ್ ಇರುತ್ತೆ, ಆರೆಂಜ್ ಇರುತ್ತೆ, ಬ್ಲೂ ಇರುತ್ತೆ, ಹೋಮೋಜನೈಸ್ಡ್ ಮಿಲ್ಕ್ ಇರುತ್ತೆ,

ಮಿಲ್ಕಿರುತ್ತೆ, ಎಮ್ಮೆ ಹಾಲು, ಹಸುವಿನ ಹಾಲು, ಹೀಗೆ ಹಾಲಲ್ಲೂ ಸಹ ಸಾವಿರ ವೆರೈಟೀಸ್ ಆಗ್ಬಿಟ್ಟಿದೆ. ಹಾಗಾಗಿ ಒಂದು ಹಾಲು ತರಲಿಕ್ಕೂ ಸಹ ನಾವು ನೂರಾರು ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಇವತ್ತು ನಾನು ನಾನ್ ಸ್ಟಾಪ್ ಸಂಜೆಯಲ್ಲಿ ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ಅಥವಾ ಈ ಆಯ್ಕೆಗಳ ಅತಿರೇಕ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದ್ವಿ. ಹೇಗೆ ಇತ್ತೀಚೆಗೆ ನಮಗೆ ಯಾವುದೇ ಒಂದು ವಸ್ತು ಕೊಂಡುಕೊಳ್ಳೋದು ಕಷ್ಟ ಆಗ್ತಿದೆ, ದುಡ್ಡಿದ್ರೂ ಸಹ ಕಷ್ಟ ಆಗ್ತಿದೆ ಅನ್ನೋದು. ಇನ್ನು ಇದಕ್ಕೆ ಸೈನ್ಸಲ್ಲಿ ಒಂದು ರೀತಿ ಡಿಸಿಷನ್ ಫಟೀಗ್ ಅಂತಾರೆ. ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತೀರ್ಮಾನಗಳನ್ನ ತಗೊಂಡು ನಮ್ಮ ಮೆದುಳಿಗೆ ಸಹ ಸುಸ್ತಾಗ್ಬಿಡುತ್ತೆ. ಆನ್ಲೈನಲ್ಲಿ ಒಂದು ಟೀ ಶರ್ಟ್ ತಗೋಬೇಕಂತ ಕೂತ್ರೆ ಮುಗೀತು ಕತೆ. ಬ್ರ್ಯಾಂಡ್ ಯಾವುದು, ಮಟೀರಿಯಲ್ ಯಾವುದು, ಕಾಲರ್ ಇರಬೇಕಾ ಅಥವಾ ಇರಬಾರ್ದ, ಅಥವಾ ಅದರಲ್ಲಿ ಕಾಟನ್ ಎಷ್ಟು ಪರ್ಸೆಂಟ್ ಇದೆ, ರಿವ್ಯೂಸ್ ಹೇಗಿದೆ, ಅಥವಾ ನಾನು ಈ ಟೀ ಶರ್ಟ್ ಹಾಕೊಂಡೋದ್ರೆ ಇನ್ನು 10 ಜನ ಇದೇ ಟೀ ಶರ್ಟ್ ಹಾಕೊಂಡು ನನ್ನ ಪಕ್ಕ ನಿಲ್ಲಲ್ಲ ತಾನೆ ಅಂತ ಸಾವಿರ ಯೋಚನೆಗಳು ಮಾಡಿ ಕಡೆಗೆ ಒಂದು ಟೀ ಶರ್ಟ್ನ ಆರಿಸ್ಕೋಬೇಕಾಗತ್ತೆ. ಇನ್ನು ಹೀಗೆ ನೋಡಿ ನೋಡಿ ಕೊನೆಗೆ ನಮಗೆ ಆ ಟೀ ಶರ್ಟೇ ಬೇಡವೇನೋ ಅಂತ ಅನಿಸ್ಬಿಡುತ್ತೆ. ಈ ರೀತಿಯ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಅಂತ ಅನ್ಬೋದು. ಹಾಗಾಗಿ ಇವತ್ತಿನ ವಿಷಯವಾಗಿದೆ ನಮಗೆ ಹೇಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರೋದ್ರಿಂದ ಯಾವುದಾದ್ರೂ ಒಂದು ವಸ್ತುನ ಕೊಂಡುಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಅನ್ನೋದು. ನಿಮಗೆ ಈ ರೀತಿಯ ಪರಿಸ್ಥಿತಿ ಎದುರಾಗಿದ್ರೆ ಅಥವಾ ನಿಮಗೆ ಯಾವುದನ್ನ ಕೊಂಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಪ್ರತಿದಿನ ಈ ರೀತಿಯ ಡಿಸಿಷನ್ ನ ಯಾವುದಕ್ಕೋಸ್ಕರ ಮಾಡಬೇಕಾಗುತ್ತೆ ಅನ್ನೋದನ್ನ ಬರೆದು 9480901013 ಈ ನಂಬರ್ಗೆ ಸಂದೇಶ ಕಳಿಸಿ.

ಅತಿರೇಕವಾಗಿ ಆಯ್ಕೆಗಳಿರೋದ್ರ ಬಗ್ಗೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಮಾತಾಡ್ತಾ ಇದ್ವಿ. ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಎನ್ ಆರ್ ಪ್ರಸಾದ್ ಅವರು ಸಂದೇಶ ಕಳಿಸಿ, ನಾನು ಇತ್ತೀಚೆಗಷ್ಟೇ ಒಂದು ಪ್ರಿಂಟರ್ ತಗೊಂಡೆ, ಹೆಚ್ಚು ಯೋಚನೆ ಮಾಡದೆ ತಟ್ಟಂತ ತಗೊಂಡೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಅವರ ಸಂದೇಶ ತಲುಪಿದೆ. ಆನಂದ್ ಕುಲಕರ್ಣಿ ಸುಲೇಪೇಟೆಯಿಂದ, ನಾನು ಇತ್ತೀಚೆಗಷ್ಟೇ ಅಂಗಡಿಗೆ ಹೋಗಿ ಒಂದು 5 ಕೆಜಿ ಜೋಳದ ಹಿಟ್ಟನ್ನ ಯೋಚನೆ ಮಾಡಿದೆ ತಂದೆ ಅಂತ ಹೇಳ್ತಿದ್ದಾರೆ. ಖಂಡಿತ. ಹಾಗೆ ಕುಶಾ ಕಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೆ ಇದ್ಯಾರು, ಸುನೀಲ್ ಕುಮಾರ್ ಮಾಚೇಹಳ್ಳಿ ಅವರು, ಮೊಬೈಲ್ ತಕೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಗೊಂದಲ ಆಗುತ್ತೆ ನನಗೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಾವಿರಾರು ಆಪ್ಷನ್ಸ್ ಇದೆ, ಸಾವಿರಾರು ಸ್ಪೆಸಿಫಿಕೇಶನ್ಸ್ ಇದೆ, ಎಲ್ಲದನ್ನು ನೋಡಿ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಮೊಬೈಲ್ ಯಾಕೆ, ಮೊಬೈಲ್ ಹಿಂದೆ ಹಾಕೋ ಒಂದು ಕವರ್ಗೂ ಸಹ ನಾವು ನೂರಾರು ಸಲ ನೋಡಿ ನೂರಾರು ಯೋಚನೆ ಮಾಡಿ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಬಹುದು. ಹಾಗಾಗಿ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೆ ಅಂತಂದ್ರೆ, ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಮೆದುಳಿಗೆ ಈ ರೀತಿಯ ಅಷ್ಟೊಂದು ಮುಖ್ಯವಲ್ಲದ ತೀರ್ಮಾನಗಳನ್ನ ತಗೊಂಡು ಮೆದುಳಿಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ. ಇದಕ್ಕೆ ಡಿಸಿಷನ್ ಫಟೇಗ್ ಅಂತ ಸಹ ಕರಿಬಹುದು. ಅದರಲ್ಲೂ ಇತ್ತೀಚೆಗಂತೂ ಶಾಂಪು ಇರಲಿ, ಫೋನ್ ಇರಲಿ, ಬಟ್ಟೆ ಇರಲಿ, ಪ್ರತಿಯೊಂದರಲ್ಲೂ 1,000 ವೆರೈಟಿ. ಒಂದ್ ಕಡೆ ನಮ್ಗೆ ಆಯ್ಕೆಗಳು ಸಿಗ್ತಿದೆ ಅನ್ನೋ ಖುಷಿ ಇದ್ರೂ ಸಹ ಮತ್ತೊಂದ್ ಕಡೆ ಯಾವ ವಸ್ತು ಬೆಸ್ಟ್ ಅಂತ ನಿರ್ಧಾರ ಮಾಡ್ಲಿಕ್ಕಾಗದೆ ತಲೆ ಕೆಟ್ಟ ಹೋಗ್ತಿದೆ. ನಂಗಂತೂ ಇತ್ತೀಚೆಗೆ ಈ ಹೋಟೆಲ್ಗಳಿಗೆ ಊಟಕ್ಕೆ ಹೋದ್ರೆ ಆ 10-10 ಪೇಜಿನ ಮೆನು ಕಾರ್ಡ್ ನೋಡಿದ್ರೇನೆ ಭಯ ಆಗುತ್ತೆ. ಏನ್ ಡಿಸೈಡ್ ಮಾಡ್ಬೇಕು, ಏನ್ ತಿನ್ನಬೇಕು ಅಂತ ಡಿಸೈಡ್ ಮಾಡ್ಲಿಕ್ಕೆ ಒಂದು 1/2 ಗಂಟೆ ಆದ್ರೂ ಬೇಕಾಗುತ್ತೆ. ಕಡೆಗೆ ಏನೂ ಗೊತ್ತಾಗದೆ ಮಸಾಲ ದೋಸೆ ಆರ್ಡರ್ ಮಾಡಿ ತಿಂದಿದ್ದು ಇದೆ. ಹಾಗಾಗಿ 1,000 ವೆರೈಟೀಸ್ ಇದ್ರೂ ಸಹ ಡಿಸೈಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಇದರಿಂದ ಆಯ್ಕೆಗಳ ಅತಿರೇಕದಿಂದ ನಮ್ಗೆ ಪ್ರತಿದಿನದ ಕೆಲಸಗಳು ಸಹ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ಈ ವಿಷಯವಾಗಿ ನೀವು ನಿಮ್ಮ ಅನುಭವವನ್ನ ಹಂಚ್ಕೋಬೇಕಂತಿದ್ರೆ 9480910013 ಈ ನಂಬರ್ಗೆ ಸಂದೇಶ ಕಳಿಸಿ, ಅಥವಾ ನೀವು ಡೈರೆಕ್ಟ್ ಆಗಿ ಕರೆ ಮಾಡಿ ನನ್ನ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ಬೋದು. ನಮ್ಮ ನಂಬರ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, 0802228120 ಈ ನಂಬರ್ಗೆ ಕರೆ ಮಾಡಿ.

ಮಾಸ್ತಿಗುಡಿ ಚಿತ್ರದ ಮಧುರವಾದ ಹಾಡೊಂದನ್ನ ಕೇಳಿದ್ರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಕವಿರಾಜ್ ಹಾಗೂ ಸಂಗೀತ ಸಾಧು ಕೋಕಿಲ. ಇನ್ನು ಇವತ್ತು ನಾವು ಪ್ಯಾರಡಾಕ್ಸ್ ಆಫ್ ಚಾಯ್ಸ್ ಅಥವಾ ಆಯ್ಕೆಗಳ ಅತಿರೇಕದ ಬಗ್ಗೆ ಮಾತಾಡ್ತಾ ಇದ್ವಿ ನಾನ್ ಸ್ಟಾಪ್ ಸಂಜೆಯಲ್ಲಿ. ವಿಜಯ್ ಅವರು ಕೋರ್ಮಂಗ್ಲದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಇನ್ನು ಬೆಂಗಳೂರು ಜೀವನ ಅಂತಂದ್ರೆ ನಿರ್ಧಾರಗಳ ಪಯಣ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಯಾವ ಬಟ್ಟೆ ಹಾಕೋದು ಅನ್ನೋ ಪ್ರಶ್ನೆ, ಇನ್ನು ಆದ್ಮೇಲೆ ಆಫೀಸ್ಗೆ ಹೋಗ್ಲಿಕ್ಕೆ ಕ್ಯಾಬ್ ಮಾಡೋದಾ ಅಥವಾ ಬಸ್ಸಲ್ಲಿ ಹೋಗೋದಾ ಅಥವಾ ನಡ್ಕೊಂಡು ಹೋಗೋದಾ ಹೆಂಗ್ ಹೋಗೋದು ಅನ್ನೋಕ್ಕೆ ಸಾವಿರ ಯೋಚನೆ. ಇನ್ನು ತಿಂಡಿಗೂ ಅಷ್ಟೇ, ಇಡ್ಲಿನಾ ದೋಸೆನಾ ಅಥವಾ ತಿಂಡಿ ತಿನ್ನೋದೇ ಬೇಡವಾ ಅನ್ನೋ ಯೋಚನೆ, ಹೀಗೆ ಮೀಟಿಂಗ್ಸು ಡೆಡ್ಲೈನ್ಸು ಇದೆಲ್ಲದು ಸಾಕಷ್ಟು ಯೋಚನೆಗಳನ್ನ ಮಾಡಬೇಕಾಗತ್ತೆ. ನಿಜವಾಗಿಯೂ ದಣಿವಾಗಿರೋದು ಕೆಲಸದಿಂದ ಅಲ್ಲ, ಆದರೆ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೂ ನೂರಾರು ಆಯ್ಕೆ ನಡುವೆ ಸಿಲುಕಿ ಸರಿಯಾದ ನಿರ್ಧಾರ ಯಾವುದು ಅನ್ನೋ ಗೊಂದಲದಿಂದ ಸುಸ್ತಾಗುತ್ತೆ. ಕೆಲವೊಮ್ಮೆ ಜೀವನ ಕಷ್ಟ ಅಂತ ಅನ್ಸೋದು ಸಮಸ್ಯೆಗಳಿಂದ ಅಲ್ಲ, ಅತಿಯಾದ ಆಪ್ಷನ್ಸ್ಗಳಿಂದ ಅಂತ ವಿಜಯ್ ಅವರು ಕೋರ್ಮಂಗ್ಲದಿಂದ ಅವರ ಸಂದೇಶವನ್ನ ಕಳಿಸಿದ್ದಾರೆ. ಸರಿಯಾಗಿ ಹೇಳಿದ್ರಿ ವಿಜಯ್ ಅವರೇ, ನಿಮ್ಮ ಸಂದೇಶಕ್ಕೆ

ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ದುಡ್ಡು ಕೊಡೋಕೆ ನಾವು ತಯಾರಿದ್ದೀವಿ, ಆದರೂ ಸಹ ನೆಮ್ಮದಿಯಿಂದ ಒಂದು ವಸ್ತು ಆರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮಾಹಿತಿ ಸಿಗೋದು ಒಂದು ರೀತಿ ಒಳ್ಳೆಯದೇ, ಆದರೆ ಅತಿಯಾದ ಮಾಹಿತಿ ಅಥವಾ ಇನ್ಫಾರ್ಮೇಷನ್ ಓವರ್ಲೋಡ್ ನಮ್ಮ ನೆಮ್ಮದಿನ ಕೆಡಿಸುತ್ತೆ ಅಂತ ಹೇಳ್ಬೋದು. ಎಲ್ಲದನ್ನು ತಗೊಳ್ಳಿಕ್ಕೂ ಸಾವಿರಾರು ಆಪ್ಷನ್ಸ್ ಇರೋದ್ರಿಂದ ತಲೆನೋವು, ಗೊಂದಲ ಇನ್ನೂ ಹೆಚ್ಚೇ ಆಗ್ತಿದೆ. ಆದರೆ ಈ ರೀತಿ ಗೊಂದಲದಿಂದ ಪಾರಾಗೋಕೆ ಒಂದು ಸಿಂಪಲ್ ಟ್ರಿಕ್ ಇದೆ, ಅಥವಾ ಯಾವ ರೀತಿ ಈ ರೀತಿ ಡಿಸಿಷನ್ಸ್ ತಗೊಳ್ಳೋ ಒಂದು ಪ್ರಕ್ರಿಯೆಯನ್ನ ನಾವು ಸುಲಭ ಮಾಡ್ಕೋಬಹುದು ಅನ್ನೋದು ನಿಮಗೆ ಗೊತ್ತಿದ್ರೆ 9480901013 ಈ ನಂಬರ್ಗೆ ಸಂದೇಶ ಕಳಿಸಿ. ನಾನು ಸಹ ಈ ರೀತಿಯ ವಿಧಗಳನ್ನ ಹೇಳ್ತೀನಿ ಇದೊಂದು ಹಾಡಿನ ನಂತರ. ಸ್ಟೇ ಟ್ಯೂನ್ ಟು FM Rainbow 101.3.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
3: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
4: ಐದು ಗಂಟೆ 40 ಆಯ್ತು, ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಕ್ತಾ ಇದ್ದೀವಿ. ಇನ್ನು ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ನಾಗೇಂದ್ರ ಈಚಲು ಬಿಡು ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಇನ್ನು ಗೊಂದಲ ಮಾಡ್ಕೊಳ್ದೆ ತಗೊಳ್ಕೊಳ್ಳೋ ಏಕೈಕ ವಸ್ತು ಅಂತಂದ್ರೆ ಮೆಡಿಸಿನ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಸುನಿಲ್ ಕುಮಾರ್ ಅವರು. ಹಾಗೆ ವೀಣಾ ಕರಿಯಪ್ಪ ಕಮ್ಮನಹಳ್ಳಿಯಿಂದ, ಈಗಷ್ಟೇ ನನ್ನ ಹೆಂಡತಿ ಶಾಂಪು ತಗೊಂಡ್ರು 5 ನಿಮಿಷದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೀವು 5 ನಿಮಿಷದಲ್ಲಿ ಏನಾದ್ರೂ ತಗೊಂಡಿದ್ದೀಯಾ, ಯಾವುದೇ ಗೊಂದಲ ಇಲ್ಲದೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದೆ. ಇನ್ನು ಈ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಂತಲೇ ನೀವು ಶಾಂಪು ತಗೊಂಡಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ, ಹಾಗೆ ನಿಮ್ಮ ಪ್ರೀತಿಗಾಗಿ ಅಂತ ಹೇಳ್ತಾ, ಇನ್ನು ಇವತ್ತು ನಾನು ಈ ಆಯ್ಕೆಗಳ ಅತಿರೇಕ ಅಥವಾ ಪ್ಯಾರಡಾಕ್ಸ್ ಆಫ್ ಚಾಯ್ಸ್, ಹೇಗೆ ಹೆಚ್ಚಾಗಿ ಆಯ್ಕೆಗಳಿರೋದ್ರಿಂದ ನಮ್ಮ ದೈನಂದಿನ ಜೀವನ ಕಷ್ಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇನ್ನು ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸಹ ನಾವು ಮಾತಾಡಲೇಬೇಕಾಗುತ್ತೆ. ಇನ್ನು ಜಗತ್ತಿನ ಪ್ರಸಿದ್ಧ ಮನಶಾಸ್ತ್ರಜ್ಞರು ಹೇಳ್ತಾರೆ, ಡೋಂಟ್ ಬಿ ಎ ಮ್ಯಾಕ್ಸಿಮೈಸರ್, ಬಿ ಎ ಸ್ಯಾಟಿಸ್ಫೈಸರ್ ಅಂತ. ಅಂತಂದ್ರೆ ಜಗತ್ತಿನಲ್ಲಿರೋ ಬೆಸ್ಟ್ ಫೋನ್ನೇ ನಾನು ತಗೋಬೇಕಂತನೋ ಅವಶ್ಯಕತೆ ಇಲ್ಲ. ನನಗೆ ಚೆನ್ನಾಗಿರೋದೊಂದು, ನನಗೆ ಅವಶ್ಯಕತೆ ಇರುವಂತಹ ಫೋನ್ನ ತಗೊಂಡ್ರೆ ಸಾಕು ಅಂತನ್ನೋದ್ರ ಇದ್ರ ಅರ್ಥ. ಅಂತಂದ್ರೆ ಬೆಸ್ಟ್ ಹುಡುಕೋದ್ರ ಬದಲು ನನಗೆ ಏನು ಬೇಕು ಅನ್ನೋದನ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕು. ಇದಕ್ಕೆ ಸಣ್ಣದಾಗಿ 2 ಪ್ರಶ್ನೆಗಳನ್ನ ಕೇಳ್ಕೋಬೇಕಾಗುತ್ತೆ. ನನ್ನ ಬಜೆಟ್ ಏನು ಮತ್ತೆ ನನ್ನ ಅಗತ್ಯ ಏನು, ಬಜೆಟ್ಗೆ ಹೊಂದುವಂತ ವಸ್ತು ಯಾವುದು ಮತ್ತೆ ನನ್ನ ಅಗತ್ಯಕ್ಕೆ ಹೊಂದುವಂತ ವಸ್ತು ಯಾವುದು, ಇದು ಎರಡೇ ಪ್ರಶ್ನೆ. ಈ 2 ಉತ್ತರವಾಗಿ ಯಾವ್ದಾದ್ರೂ ಮೊದಲಿಗೆ ಕಾಣಿಸೋ ಒಂದು 2-3 ಆಪ್ಷನ್ಗಳು ಏನ್ ಬರುತ್ತೋ ಅದನ್ನ ನೋಡಿ ಅದ್ರಲ್ಲಿ ಒಂದು ಫೈನಲ್ ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ. ದಿನ ಇಡೀ ಕೂತ್ಕೊಂಡು ರಿವ್ಯೂಸ್ ಓದ್ತಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಆದಷ್ಟು ಬೇಗ ಯಾವ್ದಾದ್ರು ಒಂದು ಡಿಸಿಷನ್ ತಗೋಬೇಕಂತಿದ್ರೆ ನಮ್ಮ ಬಜೆಟ್ ಏನು ಮತ್ತೆ ನನ್ನ ಅಗತ್ಯಕ್ಕೆ ಇದು ಹೊಂದುತ್ತಾ ಅನ್ನೋ ಯೋಚನೆ ಸಾಕು ಅಂತ ಅನ್ಸುತ್ತೆ. ನೆನಪಿರ್ಬೇಕಂತಂದ್ರೆ ವಸ್ತುಗಳಿರೋದು ನಮ್ಮ ಜೀವನನ ಸುಲಭ ಮಾಡೋಕೆ ಹೊರತು ಅದನ್ನೇ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.

ತಂತ್ರಜ್ಞಾನ ತರಂಗ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿದ್ದ ಒಂದು ಮಧುರವಾದ ಹಾಡನ್ನ ಕೇಳಿದ್ರಿ. ಹಾಡಿನ ಸಾಹಿತ್ಯ ಯೋಗರಾಜ್ ಭಟ್ ಹಾಗೂ ಸಂಗೀತ ವಿ ಹರಿಕೃಷ್ಣ. ಇನ್ನು ಇವತ್ತು ಆಯ್ಕೆಗಳು ಅತಿಯಾಗಿ ಇರೋದ್ರಿಂದ ನಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ, ಇದನ್ನ ಬಗೆಹರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ದೇವರಾಜ್ ಬಿ ಹೊರಪೇಟೆ ಅವರ ಸಂದೇಶ ನಮ್ಮನ್ನ ತಲುಪಿದೆ. ಹಾಗೆ ಸುಧಾ ಬೂದಿಹಾಳ್ ಅವರು ಸಂದೇಶ ಕಳಿಸಿ, ನಾನು 5 ನಿಮಿಷಕ್ಕೆ ಸೀರೆ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಕಲರು ಯಾವ ಬಾರ್ಡರು ಯಾವ ಕಾಂಬಿನೇಷನ್ ಬೇಕು ಅಂತ ಮೊದಲೇ ಯೋಚನೆ ಮಾಡಿ ಹೋಗ್ತೀನಿ. 25,000 ಸೀರೆ ಆದ್ರೂ ಸಹ 5 ನಿಮಿಷಕ್ಕೆ ಸೆಲೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಪ್ಪ ನೋಡಿ, ಈ ಡಿಸೈನ್ ಅಲ್ಲಿ ಬೇರೆ ಕಲರ್ ಕೊಡಿ, ಈ ಕಲರ್ ಅಲ್ಲಿ ಬೇರೆ ಡಿಸೈನ್ ಕೊಡಿ ಅಂತ ಗಂಟೆಗಟ್ಟಲೆ ನೋಡಿ ಕಡೆಗೆ ಯಾವ್ದು ಇಷ್ಟ ಆಗಿಲ್ಲ ಅಂತ ಬಿಟ್ಟು ಬರೋ ಅಂತ ನಮ್ಮಂತವರ ಮಧ್ಯೆ ನಿಮ್ಮಂತ ಮಹಿಳೆಯರು ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ನೀವು ಮಾದರಿ ಮಹಿಳೆ ಅಂತಾನೆ ಹೇಳ್ಬೋದು. ಸುಧಾ ಅವರೇ, ಹೀಗೆ ಇರಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾವುದೇ ಒಂದು ವಸ್ತುವನ್ನ ಕೊಂಡುಕೊಳ್ಳುವಾಗ ನಾವು ಒಬ್ಬ ಮ್ಯಾಕ್ಸಿಮೈಸರ್ ಆಗದೆ ಸ್ಯಾಟಿಸ್ಫೈಸರ್ ಆಗ್ಬೇಕು ಅಂತ.

ಅಂದ್ರೆ ಈ ವಸ್ತು ಇದು ಬೆಸ್ಟ್ ವಸ್ತು ನನಗೆ ಬೇಕು ಅನ್ನೋದನ್ನ ಬಿಟ್ಟು ನನಗೆ ಯಾವ್ದ್ರ ಅಗತ್ಯವಿದೆ, ನನ್ನ ಬಜೆಟ್ ಅಲ್ಲಿ ಯಾವ್ದು ಬರುತ್ತೆ, ಈ ರೀತಿಯ ಸಣ್ಣ ಎರಡು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಕೇಳಿಕೊಂಡು ಈ ರೀತಿ ನಾವು ವಸ್ತುಗಳನ್ನ ಆರಿಸೋದ್ರಿಂದ ನಮ್ಗೆ ಈ ರೀತಿಯ ಡಿಸಿಷನ್ ಫಟೀಗ್ ಆಗೋದಿಲ್ಲ, ಅಥವಾ ಈ ಆಯ್ಕೆಗಳು ಹೆಚ್ಚಾಗಿರೋದ್ರಿಂದ ತಲೆನೋವು ಗೊಂದಲನೂ ಆಗೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿಂದ ಒಂದು ಸಣ್ಣ ವಸ್ತು ಕೊಂಡ್ಕೋಬೇಕಂತಂದ್ರೆ ಬಹಳ ಸಿಂಪಲ್ ಆಗಿ ಯೋಚಿಸಿ ಖುಷಿಯಾಗಿರಿ, ನಿಮ್ಮ ಸಂಜೆ ಸುಂದರವಾಗಿರಲಿ ಅಂತ ಹೇಳ್ತಾ ಇದ್ದೀನಿ.

ರಕ್ಷಿತ್ ಶೆಟ್ಟಿ ಮತ್ತೆ ವಿಜಯ್ ಪ್ರಕಾಶ್ ಅವರ ಕಾಂಬಿನೇಷನ್ ನ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನ ಕೇಳಿದ್ರಿ. ರಿಕ್ಕಿ ಚಿತ್ರದ ಹಾಡು ಮತ್ತೆ ಈಗಷ್ಟೇ ಕೇಳಿದ್ದು ಕೆರೆ ಪಾರ್ಟಿ ಚಿತ್ರದ ಹಾಡು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಧನಂಜಯ ರಂಜನ್ ಹಾಗೂ ಸಂಗೀತ ಅಜನೀಶ್ ಲೋಕನಾಥ್ ಅವರದಾಗಿತ್ತು. ಇನ್ನು ಇವತ್ತು ಹೇಗೆ ನಮಗೆ ಯಾವುದೇ ಒಂದು ವಸ್ತು ಕೊಂಡುಕೊಳ್ಳೋ ಮುಂಚೆ ಸಾವಿರಾರು ವೆರೈಟೀಸ್ ಆಪ್ಷನ್ಸ್ ಇರೋದ್ರಿಂದ ಇದನ್ನ ಕೊಂಡುಕೊಳ್ಳಿಕ್ಕೆ ಮತ್ತೆ ಡಿಸೈಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಇದನ್ನ ಪರಿಹರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ. ಹೇಗೆ ನಾವು ಪ್ರತಿದಿನ ನಾನ್ ಸ್ಟಾಪ್ ಆಗಿ ಯಾವುದೇ ಒಂದು ವಸ್ತು ಕೊಂಡ್ಕೊಳ್ಳೋಕು ಮುಂಚೆ ಯೋಚನೆ ಮಾಡಿ ಮಾಡಿ ನಮ್ಮ ಮೆದುಳಿಗೆ ಸುಸ್ತು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಅಷ್ಟೇ, ನಾವು ಅಷ್ಟೇ, ಎಲ್ಲರೂ ಅಷ್ಟೇ, ಇನ್ಮುಂದೆ ಯಾವುದೇ ಒಂದು ವಸ್ತುವನ್ನ ಕೊಂಡುಕೊಳ್ಳುವಾಗ ಬಹಳ ಸಿಂಪಲ್ ಆಗಿ ಯೋಚನೆ ಮಾಡೋಣ. ನಮ್ಮ ಅಗತ್ಯಕ್ಕೆ ಸರಿ ಹೊಂದುವ ವಸ್ತು, ಹಾಗೆ ನಮ್ಮ ಬಜೆಟ್ ಅಲ್ಲಿ ಬರುವ ವಸ್ತುವನ್ನಷ್ಟೇ ಕೊಂಡ್ಕೊಳ್ಳೋಣ. ಸಾವಿರಾರನ್ನ ನೋಡುದು ಬೇಡ, ಅಥವಾ ಜಗತ್ತಲ್ಲಿರೋ ಬೆಸ್ಟ್ ವಸ್ತು ನನಗೆ ಬೇಕು ಅನ್ನೋ ಬಯಕೇನು ಬೇಡ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು 5:59 ಆಯ್ತು. ಇಲ್ಲಿಗೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯನ್ನ ಮುಗಿಸೋ ಹೊತ್ತಾಯ್ತು. ನಿಮ್ಮ ಸಂಜೆ ಸುಂದರವಾಗಿರ್ಲಿ, ಮತ್ತೆ ಸಿಗೋಣ. ಅಲ್ಲಿವರೆಗೆ ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬೆಲ್ಲು 101.3 FM. ನಾನು ಆರ್ ಜೆ ನಯನಾ.

0: 6 ಗಂಟೆ 10 ನಿಮಿಷ ಕನ್ನಡ ಕಾಮನ ಬಿಲ್ಲು 101.3 FM ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್.ಟಿ. ಅರಸ್.
2: ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರ ಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರ ಸಾಯನವೇ ತುಂಬಿ ತುಳುಕಾಡಿದ ಅಶ್ವತ್ಥಾಮನ ಎದೆಯಳು ಸೇನಾಧಿಪತಿಯ ಪಟ್ಟವನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನಿಗೆ ಬಾಣಗಳನ್ನು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಜಾತಿ ದ್ವೇಷದ ರಾಮಬಾಣ.
1: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ ಪೋಷಕ ನಟನಾಗಿ ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್.ಟಿ. ಅರಸ್. ಸ್ತ್ರೀ ಪಾತ್ರಗಳನ್ನೂ ನಿರ್ವಹಿಸಿದರು ಎಚ್.ಟಿ. ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
2: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟಿಕ್ಟು ಕುಷ್ಟಗಿ ತಾಲೂಕು ಹನುಮಸಾಗರ.

0: ಆ ಕಂಪನಿ ಸೇರುವಾಗ ನನಗೆ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್.ಟಿ. ಅರಸ್.
0: ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರುಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರ ಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರ ಸಾಯನವೇ ತುಂಬಿ ತುಳುಕಾಡಿದ ಅಶ್ವತ್ಥಾಮನ ಎದೆಗಳು ಸೇನಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನಿಗೆ ಬಾಣಗಳನ್ನು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಜಾತಿದ್ವೇಷದ ರಾಮಬಾಣ.
1: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ ಪೋಷಕ ನಟನಾಗಿ ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್.ಟಿ. ಅರಸ್. ಸ್ತ್ರೀ ಪಾತ್ರಗಳನ್ನೂ ನಿರ್ವಹಿಸಿದರು ಎಚ್.ಟಿ. ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
0: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದ ಸ್ವಾಮಿ ತಂದ್ರೆ ಅವರು ದೊಡ್ಡಾಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
2: ಚಿಕ್ಕನಿಂದ್ಲು.
0: ಹೌದು, ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ, ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟು ಹೀಗೆ ಇತ್ತು ದೊಡ್ಡವ್ರ ಹತ್ರ ಹೇಳಿಸಿಕೊಂಡು ಕೇಳಿಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದ ಅಷ್ಟೇ. ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಿರಬೇಕಲ್ಲ, ಆ ಕಂದಗಲ್ ಹನುಮಂತರಾಯರ ಕಂಪನಿನೇ ಒಂದಿತ್ತು. ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ, ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ. ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು ದೊಡ್ಡ ದೊಡ್ಡ ನಟರಿದ್ರು. ಅವಾಗ ಬಣ್ಣ ಕೊಡೋದು, ಎಣ್ಣೆ ಕೊಡೋದು, ಬಟ್ಟೆ ಕೊಡೋದು ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು. ಆ ಪುರಸ್ತತ ಆದಾಗ ಹೋಗಿ ಪಾತ್ರ ನೋಡ್ತಿದ್ದೆ. ಅದು ನೋಡಿ ನೋಡಿ ನೋಡಿ ನೋಡಿ ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅಲ್ಲಿಂದ ನಮ್ಮ ತಂದೆಗಳು ಬಿಡಲಿಲ್ಲ, ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ರು. ಊರಿನಲ್ಲಿ ಮತ್ತೊಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ. ಅಲ್ಲಿ ಸ್ವಲ್ಪ ಕೀರ್ತಿ ಬಂತು, ಚೆನ್ನಾಗಿ ಪಾಠ ಮಾಡ್ತೀವಿ ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದ್ರು. ಅಷ್ಟಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು, ಅಕ್ಷಯಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು 4-6 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು 4-6 ವರ್ಷ ಪಾತ್ರ ಮಾಡಿದ್ದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೂ ಇದೆ, ಆವಾಗ ಬಹಳ ಅದ್ದೂರಿಯಾಗಿತ್ತು. ಆ ಕಂಪನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವರ ಕಂಪನಿ ಅಂತ ನೀವು ಕೇಳಿರಬೇಕಲ್ಲ, ಹಲಗೇರಿ ಜಟ್ಟಪ್ಪನವರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು, ಅದು ಆವಾಗ ನಿಲ್ಲೋ ಸಮಯದ ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ MC ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ, ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
2: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ.
0: ಹೌದೌದು, ಮೊದಲಿಗೆ ಎಲ್ಲಾ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತೀಚೆಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರಹಾಸದಲ್ಲಿ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರ

0: ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಚ್ಡಿ ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಸಮಯ ಇನ್ನೇನು 6:20 ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ರೋಮನಗರೆ ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣ ಜಾರ್ಜಿಯಾ ಮೆಲೋನಿ ಇತ್ಯನಯಾ ಸಹ ವಾರ್ತಾಲಾಪಂ ಕೃತವಾನ್. ಉಭೌ ದೇಶೌ ದ್ವೈಪಾಕ್ಷಿಕ ಸಂಬಂಧಂ ವಿಶೇಷತಃ ಸಾಮರಿಕ ಸಹಭಾಗಿತ್ವೇನ ಉನ್ನತೀಂ ಕರ್ತುಂ ನಿರ್ಣಯಂ ಅಕುರ್ವತಾಂ. ಪ್ರಧಾನಮಂತ್ರಿಣಾ ಶ್ರೀ ಮೋದಿನಾ ಉಕ್ತಂ ಯತ್ ಉಭೌ ದೇಶೌ ಭಯೋತ್ಪಾದನಂ ಮಾನವತಾಯೈ ಗಭೀರ ಪ್ರತಿರೋಧ ರೂಪೇಣ ಪಶ್ಯತಃ. ಡಿಆರ್ಡಿಒ ಇತಿ ಸಂಘಟನೇನ ಡ್ರೋನ ಪ್ರಕ್ಷೇಪಿತಸ್ಯ ಮಾನವರಹಿತ ಸ್ಪಷ್ಟತಾ ನಿರ್ದೇಶಿತ ಪ್ರಕ್ಷೇಪಾಸ್ತ್ರಸ್ಯ ಪರೀಕ್ಷಣಂ ಸಂಪೂರಿತಂ. ರಕ್ಷಾಮಂತ್ರಿಣಾ ಏತದ್ ವ್ಯೂಹಾತ್ಮಕಂ ಸೋಪಾನತ್ವೇನ ವರ್ಣಿತಂ. ಸರ್ವೋಚ್ಚ ನ್ಯಾಯಾಲಯೇನ ಕೇಂದ್ರಸ್ಯ ಜಾತಿಗಣನಾಯಾಃ ನಿರ್ಣಯಸ್ಯ ವಿರೋಧೇ ಯಾಚಿಕಾ ಅಸ್ವೀಕೃತಂ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಈಡನ್ ಗಾರ್ಡನ್ಸ್ ಇತ್ಯತ್ರ ಮುಂಬೈ ಇಂಡಿಯನ್ಸ್ ದಲಂ ಕೋಲ್ಕತ್ತಾ ನೈಟ್ ರೈಡರ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ರೋಮನಗರೆ ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣಾ ಜಾರ್ಜಿಯಾ ಮಿಲೋನಿ ಇತ್ಯನಯಾ ಸಹ ಪ್ರತಿನಿಧಿ ಸ್ತರೀಯ ವಾರ್ತಾ ಕೃತಾ. ಯಸ್ಯೋದ್ದೇಶ್ಯಂ ಪ್ರಮುಖ ಕ್ಷೇತ್ರೇಷು ಭಾರತ ಇಟಲಿ ದೇಶಯೋಃ ದ್ವೈಪಾಕ್ಷಿಕ ಸಂಬಂಧಾನ್ ಇತೋಪ್ಯಧಿಕಂ ಸುದೃಢಂ ಕರ್ತುಮಾಶೀತ್. ವ್ಯಾಪಾರಸ್ಯ ನಿವೇಶಸ್ಯ ತಂತ್ರಜ್ಞಾನಸ್ಯ ರಕ್ಷಾಯಾಃ ಸ್ವಕ್ಷೋರ್ಜಾಯಾಃ ಸಾಮರಿಕ ಸಹಭಾಗಿತ್ವಸ್ಯ ಚ ಕ್ಷೇತ್ರೇಷು ಸಹಕಾರಸ್ಯ ಸಂವರ್ಧನಂ ಏವ ಅಸ್ಯ ಸಮ್ಮೇಳನಸ್ಯ ಕೇಂದ್ರಬಿಂದುಃ ಆಸೀತ್.
6: पिछले लगभग 3.5 वर्षों में मुझे कई बार प्राइम मिनिस्टर मेलोनी से मिलने का अवसर मिला है. यह भारत और इटली के बीच करीबी सहयोग और सामंजस्य को दर्शाता है. उनके नेतृत्व में हमारे संबंधों को नई गति, नई दिशा और नया आत्मविश्वास मिला है. मुझे खुशी है कि हम अपने संबंधों को अपग्रेड करते हुए ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಘೋಷಣಾ.
5: ಉಭೌ ನೇತಾರೌ ಪರಸ್ಪರ ಹಿತಸ್ಯ ಕ್ಷೇತ್ರೀಯಸ್ಯ ವೈಶ್ವಿಕಸ್ಯ ಚ ವಿಕಾಸೇಷು ಅಪಿ ಚರ್ಚಿತವಂತೌ. ಭಾರತ ಇಟಲಿ ದೇಶಯೋಃ ಮಧ್ಯೆ ಚರ್ಚಾಂ ಪ್ರತಿಬಿಂಬಿತಂ ಯತ್ ವರ್ಧಮಾನಂ ಸಾಮರಿಕ ಸಹಭಾಗಿತ್ವಂ ಆರ್ಥಿಕ ಸಹಯೋಗಸ್ಯ ವಿಸ್ತಾರಾಯ ಜನಾನಾಂ ಸಂಬಂಧೇಷು ಚ ಮಹತ್ವಂ ಪ್ರದತ್ತಂ. ಪ್ರತಿನಿಧಿ ಸ್ತರೀಯ ವಾರ್ತಾಯಾಃ ಅನಂತರಂ ಉಭೌ ದೇಶ ಉಭೌ ನೇತಾರೌ ಸಂಯುಕ್ತಂ ವಕ್ತವ್ಯಂ ಪ್ರದತ್ತವಂತೌ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಘೋಷಿತಂ ಯತ್ ಭಾರತ ಇಟಲಿ ದೇಶಯೋಃ ದ್ವೈಪಾಕ್ಷಿಕ ಸಂಬಂಧಂ ವಿಶೇಷ ಸಾಮರಿಕ ಸಹಭಾಗಿತ್ವೇನ ವರ್ಧಯಿತುಂ ನಿರ್ಣಯಃ ಕೃತಃ. ಶ್ರೀ ಮೋದಿ ಅವದತ್ ಯತ್ ಉಭೌ ಪಕ್ಷೌ ಸಹಕಾರಂ ವರ್ಧಯಿತುಂ ವಿಸ್ತೃತಂ ಚರ್ಚಾಂ ಕೃತವಂತೌ. ಭಾರತ ಇಟಲಿ ನವಾನ್ವೇಷಣ ಕೇಂದ್ರಸ್ಯ ಸ್ಥಾಪನಾರ್ಥಂ ಚ ಕಾರ್ಯಂ ಕುರ್ವಂತೌ ಸ್ತಃ. ಸಹ ಅವದತ್ ಯತ್ ಭಾರತ ಇಟಲಿ ರಕ್ಷಾ ಔದ್ಯೋಗಿಕ ಮಾರ್ಗಚಿತ್ರಂ ಸೈನ್ಯೋಪಕರಣಾನಾಂ ಸಹ ವಿಕಾಸಸ್ಯ ಸಹ ಉತ್ಪಾದನಸ್ಯ ಚ ಮಾರ್ಗಂ ಪ್ರಶಸ್ತಂ. प्रधानमंत्री अवदत् यत् उभौ देशौ नौवहन क्षेत्रेषु पत्तनानाम् आधुनिकीकरणे रसद क्षेत्रे नील अर्थव्यवस्था

ಆಮ್ ಏವ ಭವೇದ್ ಇತಿ ಸುನಿಶ್ಚಿತಂ ಕರ್ತುಂ ತಸ್ಯ ಪ್ರಯಾಸಃ ಅಸ್ತಿ. ಭಾರತ ಋತು ವಿಭಾಗೇನ ಅಸ್ಮಿನ್ ಸಪ್ತಾಹೆ ಉತ್ತರ ಪಶ್ಚಿಮ ಭಾರತೆ ತಥಾ ಮಧ್ಯ ಭಾರತೆ ತೀವ್ರತರ ಉಷ್ಣ ತರಂಗಸ್ಯ ಸ್ಥಿತೇಃ ಸಂಭಾವನಾ ಪ್ರಕಟಿತಾ ಅಸ್ತಿ. IMD ಇತ್ಯಸ್ಯಾನುಸಾರಂ ಆಗಾಮಿಷು ಚತುರ್ಷು ದಿನೇಸು ದಿಲ್ಲಿ, ಪಂಜಾಬ್, ಹರಿಯಾಣ, ಚಂಡೀಗಢ, ಒರಿಸ್ಸಾ, ಛತ್ತೀಸ್ಗಢ, ರಾಜಸ್ಥಾನ್, ತೆಲಂಗಾಣ, ಉತ್ತರಾಖಂಡ್ ಇತ್ಯೇತೇಷು ಪ್ರದೇಶೇಷು ಉಷ್ಣತರಂಗಸ್ಯ ಸ್ಥಿತಿಃ ಭವಿತುಮರ್ಹತಿ. ಅತ್ರಾಂತರೆ ಅಸಮ, ಮೇಘಾಲಯ, ಕೇರಳಂ, ಮಾಹೆ, ಉಪಹಿಮಾಲಯೀಯ ಪಶ್ಚಿಮ ಬಂಗಾಳ, ಸಿಕ್ಕಿಂ, ತಮಿಳುನಾಡು, ಪುದುಚೇರಿ, ಕರೈಕಲ್, ಅಂಡಮಾನ್ ನಿಕೋಬಾರ ದ್ವೀಪ ಸಮೂಹೇಷು ಚ ಶ್ವಃ ಯಾವತ್ ಪ್ರಚಂಡ ವೃಷ್ಟೇಃ ಅಪೇಕ್ಷಾ ಅಸ್ತಿ. ಅಂತ್ಯ ಕ್ರೀಡಾ ವಾರ್ತಾಯಾಂ IPL ಕ್ರಿಕೆಟ್ ಕ್ರೀಡಾಯಾಂ ಕೋಲ್ಕತಾ ನೈಟ್ ರೈಡರ್ಸ್ ದಲಂ ಕೋಲ್ಕತಾ ನಗರಸ್ಯ ಈಡನ್ ಗಾರ್ಡನ್ಸ್ ಇತ್ಯತ್ರ ಮುಂಬೈ ಇಂಡಿಯನ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಕ್ರೀಡಾಯಾಃ ಆರಂಭಃ ಸಾಯಂ ಸಾರ್ಧ ಸಪ್ತವಾದನೆ ಭವಿಷ್ಯತಿ. ರಾಜಸ್ಥಾನ್ ರಾಯಲ್ಸ್ ದಲೇನ ಗತರಾತ್ರೌ ಜಯಪುರೆ ಲಖನೌ ಸೂಪರ್ ಜಯಂಟ್ಸ್ ಇತ್ಯಮುಂ ದಲಂ ಸಪ್ತಸ್ತೋಭಿಃ ಪರಾಜಿತಂ ಇತಿ ವಾರ್ತಾಃ.

6:30 ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ. ಈಗ ಕೇಳಿ ಮನಸ್ಸುಗಳ ಮಾತು ಮಧುರ.

ರೇಡಿಯೋ ಆನ್ ಮಾಡಿದ ತಕ್ಷಣ ನಿಮ್ಮ ಮುಖದಲ್ಲಿ ಒಂದು ಪುಟ್ಟ ನಗು ಮೂಡಿದ್ರೆ ಅದೇ ನನ್ನ ಇವತ್ತಿನ ಮೊದಲ ಗೆಲುವು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ನೀವು ಕೇಳ್ತಾ ಇದ್ದೀರಾ ಹಿತವಾದ ಆಲೋಚನೆಗಳ ಅಲೆ, ಮನಸ್ಸುಗಳ ಮಾತು, ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಕೊನೆಯದಾಗಿ ನೀವು ಮನಸಾರೆ ನಕ್ಕಿದ್ಯಾವಾಗ? ಅರೆಬರೆ ನಗುವಲ್ಲ, ಹಲ್ಲು ಬಿಟ್ಟು ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದು ನೆನಪಾಗ್ತಿಲ್ಲ ಅಲ್ವಾ? ನಾವು ದೊಡ್ಡ ದೊಡ್ಡ ಸಾಧನೆಗಳು, ದೊಡ್ಡ ಕಾರು, ದೊಡ್ಡ ಬಂಗ್ಲೆ, ಬ್ಯಾಂಕ್ ಬ್ಯಾಲೆನ್ಸ್, ಹೀಗೆ ಎಲ್ಲದರಲ್ಲೂ ಸಹ ದೊಡ್ಡದನ್ನೇ ಹುಡುಕ್ತಾ ಹೋಗಿ ನಮ್ಮ ಕಣ್ಣು ಮುಂದೆ ಇರುವಂತಹ ಸಣ್ಣ ಪುಟ್ಟ ಖುಷಿಗಳನ್ನೇ ಮರೆತ್ಬಿಟ್ಟಿದೀವಿ. ಅದಕ್ಕೆ ಇವತ್ತಿನ ನಮ್ಮ ಇನ್ಸೈಟ್ ಸರಳತೆಯ ಸೌಂದರ್ಯ.

ನಾವೆಲ್ಲರೂ ಅನ್ಕೊಂಡಿದ್ದೀವಿ ಸಂತೋಷ ಅನ್ನೋದು ತುಂಬಾ ದುಬಾರಿಯಾದದ್ದು ಅಂತ. ಆದರೆ ನಿಜ ಹೇಳಲಾ, ಜೀವನದ ಅತ್ಯಂತ ಸುಂದರವಾದಂತಹ ವಿಷಯಗಳು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತವೆ. ಬೆಳ್ಳಂಬೆಳಗ್ಗೆ ಎದ್ದು ಕುಡಿಯುವಂತಹ ಒಂದು ಕಪ್ ಬಿಸಿ ಬಿಸಿ ಕಾಫಿ ಅಥವಾ ಟೀ, ಅದರ ಮೊದಲ ಸಿಪ್ ಕೊಡುವಂತಹ ನೆಮ್ಮದಿ ಇದೆಯಲ್ಲ, ಅದಕ್ಕೆ ಯಾವುದೇ ಬೆಲೆ ಕಟ್ಟೋಕೆ ಸಾಧ್ಯನಾ? ಮುಸ್ಸಂಜೆ ಹೊತ್ತಲ್ಲಿ ತಂಪಾಗಿ ಬೀಸುವಂತಹ ಗಾಳಿ, ಮಳೆಯ ಮೊದಲ ಹನಿ ಮಣ್ಣಿಗೆ ಬಿದ್ದಾಗ ಬರುವಂತಹ ಆ ಮಣ್ಣಿನ ಸುವಾಸನೆ, ಇವೆಲ್ಲ ಎಷ್ಟು

ಸರಳ ಅಲ್ವಾ? ಆದ್ರೆ ಇವು ನಮ್ಮ ಮನಸ್ಸಿಗೆ ತರುವಂತಹ ನೆಮ್ಮದಿ ಮಾತ್ರ ಅಳಿಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಭವಿಷ್ಯದ ದೊಡ್ಡ ಖುಷಿಗಾಗಿ ಕಾಯ್ತಾ ಇವತ್ತಿನ ಈ ಪುಟ್ಟ ಕ್ಷಣಗಳನ್ನ ಕಳೆದುಕೊಳ್ತಾ ಇದ್ದೀವಿ. ನೆನಪಲ್ಲಿಟ್ಕೊಳ್ಳಿ, ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ಅಂದುಕೊಂಡಂತಹ ಆ ಸಣ್ಣ ವಿಷಯಗಳೇ ನಿಮ್ಮ ಜೀವನದ ಅತಿದೊಡ್ಡ ನೆನಪುಗಳಾಗಿರ್ತವೆ.

0: ಯಾಕೆ ಬಂದೆ?
1: ನಮಸ್ಕಾರ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮನಸ್ಸುಗಳ ಮಾತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮಕ್ಕಳನ್ನ ನೋಡಿದ್ದೀರಾ ಅಲ್ವಾ? ಅವರಿಗೆ ಸಂತೋಷ ಪಡೋದಕ್ಕೆ ಐಷಾರಾಮಿ ರೆಸಾರ್ಟ್ ಬೇಡ, ದುಬಾರಿ ಆಟಿಕೆಗಳೂ ಬೇಡ, ಒಂದು ಸಣ್ಣ ಕಾಗದದ ದೋಣಿ ಅಥವಾ ಮಳೆಯಲ್ಲಿ ನೆನೆಯುವಂತಹ ಅವಕಾಶ

0: ಲಕ್ಷ ಸಿಕ್ಕರೆ ಸಾಕು, ಅವರ ಜಗತ್ತೇ ರಂಗಿನದ್ದಾಗುತ್ತೆ. ಯಾಕಂದ್ರೆ ಅವರ ಮನಸ್ಸು ತುಂಬಾ ಸರಳವಾಗಿರುವಂತಹದ್ದು. ನಾವು ದೊಡ್ಡವರಾಗ್ತಾ ನಮ್ಮ ಆಸೆಗಳನ್ನ ನಿರೀಕ್ಷೆಗಳನ್ನ ಅತಿಯಾಗಿ ಬೆಳೆಸ್ಕೊಂಡು ಬದುಕನ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ. ಬ್ರ್ಯಾಂಡೆಡ್ ಬಟ್ಟೆ ಹಾಕಿಕೊಂಡ ತಕ್ಷಣ ನಮ್ಮ ಮೌಲ್ಯ ಹೆಚ್ಚಾಗಲ್ಲ. ನಮಗೆ ನೆಮ್ಮದಿ ಕೊಡುವಂತಹದ್ದು ನಮ್ಮ ಸರಳತೆ ಮತ್ತು ನಮ್ಮ ಸುತ್ತಮುತ್ತಲು ಇರುವಂತಹ ಪ್ರೀತಿ ಮಾತ್ರ. ಜೀವನ ಸಿಂಪಲ್ ಆಗಿದ್ದಷ್ಟು ಮನಸ್ಸಿನ ಭಾರ ಕಡಿಮೆ ಇರುತ್ತೆ. ಇವತ್ತು ಇಡೀ ದಿನದಲ್ಲಿ ನಿಮಗಾಗುವಂತಹ ಯಾವುದಾದ್ರೂ ಮೂರು ಸಣ್ಣ ಖುಷಿಗಳನ್ನ ಗುರುತು ಮಾಡಿಕೊಳ್ಳಿ. ಅದು ಅಮ್ಮ ಪ್ರೀತಿಯಿಂದ ಮಾಡಿದಂತಹ ಅಡುಗೆ ಇರಬಹುದು, ದಾರಿಯಲ್ಲಿ ಹೋಗುವಾಗ ಸಿಕ್ಕ ಅಪರಿಚಿತರ ನಗು ಇರಬಹುದು, ಅಥವಾ ನಿಮಗಾಗಿ ನೀವು ಕೊಟ್ಟಂತಹ 5 ನಿಮಿಷಗಳಿರಬಹುದು. ಅದನ್ನ ಅನುಭವಿಸಿ, ಅದಕ್ಕೆ ಧನ್ಯವಾದ ಹೇಳಿ. ಸರಳತೆಯಲ್ಲೇ ನಿಜವಾದ ಸೌಂದರ್ಯ ಅಡಗಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಬದುಕು ಸರಳವಾಗಿರಲಿ, ನಿಮ್ಮ ನಗು ಸದಾ ಹೀಗೆ ಇರಲಿ. ಮತ್ತೊಂದು ಸುಂದರ ವಿಷಯದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
1: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ
3: ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಎಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ ನಾವೀನ್ಯತಾ ಕ್ಷೇತ್ರಗಳಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೇಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ದಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ನಿರ್ದೇಶನ ನೀಡಿದ್ದಾರೆ. ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನಬೆಟ್ಟ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೆಗುಡಿ ಸೇರಿದಂತೆ ರಾಜ್ಯದ ವಿವಿಧ ವನ್ಯಜೀವಿ ಧಾಮಗಳಲ್ಲಿ ಸಫಾರಿ ನಡೆಯುತ್ತಿದ್ದು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಪ್ರವಾಸಿಗರು ಅರಣ್ಯದೊಳಗೆ ಇಳಿಯಲು ಅವಕಾಶ ನೀಡದಂತೆ ಹಾಗೂ ಪ್ರತಿ ಸಫಾರಿ ವಾಹನದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಹಾಗೂ ಸಫಾರಿ ಕೇಂದ್ರಗಳಿಗೆ ಸಮೀಪದಲ್ಲಿ ಆಂಬ್ಯುಲೆನ್ಸ್ ವಾಹನ ಇರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ಸೂಚನೆ ನೀಡಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಕುರಿತು ಪ್ರತಿಕ್ರಿಯಿಸಿದ ಅವರು, ಆಗಸ್ಟ್ 30ರೊಳಗೆ ಚುನಾವಣೆ ನಡೆಸಲು ನ್ಯಾಯಾಲಯ ಸೂಚನೆ ನೀಡಿದೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸಿ ಚುನಾವಣೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯಲು ಹೆಚ್ಚಿನ ಮಣ್ಣು ಸುರಿದಿರುವುದೇ ಕಾರಣ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ.

0: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿತು. ಈ ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಉಪಸ್ಥಿತರಿದ್ದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಎಂಬ ವರದಿ ಇದೆ ಎಂದು ತಿಳಿಸಿದ್ದಾರೆ. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ ಪರಿಶೀಲನೆ ವೇಳೆ ದೆಹಲಿಯಿಂದ ಮಾದಕ ವಸ್ತುಗಳು ಬರುತ್ತಿರುವುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಜಾಲ ಭೇದಿಸಲು ಹೆಬ್ಬಾಳ ಮತ್ತು ಉತ್ತರ ವಿಭಾಗದ ಸುಮಾರು 40 ಪೊಲೀಸರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಕಳೆದ 1 ಆರೋಪಿಗಳ ಚಲನವಲನ ಬೆನ್ನತ್ತಿದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಆಕಾಶವಾಣಿ 90 ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20 ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ನಿಮಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈವ್ ಲೈಫ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಯೋಜನೆ 2026 32 ಪಂಚಾಯಿತಿಗಳಲ್ಲಿ 3 ವರ್ಷಗಳ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಭಾರತದ ನವರತ್ನ ಕಂಪನಿಗಳಲ್ಲೊಂದಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಶೇಕಡಾ 16 ಬೆಳವಣಿಗೆ ದಾಖಲಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 27,479 ಕೋಟಿಗಳ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದ 4 ತ್ರೈಮಾಸಿಕದಲ್ಲಿ 10,177 ಕೋಟಿ ಆದಾಯ ಗಳಿಸಿದೆ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿಯ ಸೂರ್ಯನಗರ 4 ಹಂತದಲ್ಲಿ ಉದ್ದೇಶಿತ ಅಂತಾರಾಷ್ಟೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಇದೇ 23 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ಇಂದು ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪ್ರಸ್ತಾವಿತ ಅಂತಾರಾಷ್ಟೀಯ ಕ್ರೀಡಾಂಗಣವನ್ನು 75 ಪ್ರದೇಶದಲ್ಲಿ ಸುಮಾರು 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ದಿಪಡಿಸಲಾಗುತ್ತಿದೆ. ಈ ಕ್ರೀಡಾಂಗಣ 80,000 ಪ್ರೇಕ್ಷಕರ ಆಸನ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ

0: ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಸಾಮಾನ್ಯ ಸಭೆಯಲ್ಲಿ ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಸೂಕ್ತವಾದ ಗೆಡ್ಡೆಗೆಣಸು ಬೆಳೆಗಳ ತಂತ್ರಜ್ಞಾನ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಸಮಾಲೋಚನೆಗಳು ನಡೆಯಲಿವೆ. ಗೆಡ್ಡೆಗೆಣಸು ಬೆಳೆಗಳ ತಳೀಯ ಸಂಪನ್ಮೂಲಗಳು, ತಳಿ ಅಭಿವೃದ್ಧಿ ಮತ್ತು ಸುಧಾರಿತ ಬೆಳೆ ನಿರ್ವಹಣಾ ಪದ್ಧತಿಗಳು ಇತ್ಯಾದಿ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 60 ವಿಜ್ಞಾನಿಗಳು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ರಾಮಚಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24ರವರೆಗೆ ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆರು ಗಂಟೆ 52 ನಿಮಿಷವಾಯಿತು. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲು 101.3 ಎಫ್ಎಂ ಕೇಳ್ತಾ ಇದ್ದೀರಾ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜಿ ನಯನ. ಸೂಪರ್ ಹಿಟ್ ಕನ್ನಡ ಹಾಡುಗಳನ್ನ ನಿಮಗೋಸ್ಕರ ಪ್ರಸಾರ ಮಾಡೋ ಕಾರ್ಯಕ್ರಮ ಸನ್ಸೆಟ್ ಸುರಭಿಯನ್ನ ಆರಂಭಿಸೋಣ. ಇನ್ನು ಮೊದಲಿನ ಹಾಡು ನಿಮಗೋಸ್ಕರ ವರದನಾಯಕ ಚಿತ್ರದಿಂದ ವಿಜಯ್ ಪ್ರಕಾಶ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಎ ಪಿ ಅರ್ಜುನ್ ಹಾಗೂ ಸಂಗೀತ ಅರ್ಜುನ್ ಜಾನಿಯಾ.

ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಹಾಡನ್ನ ಈಗಷ್ಟೇ ಕೇಳಿದ್ರಿ. ಸೋನು ನಿಗಮ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಸಾಹಿತ್ಯ ಕವಿರಾಜ್ ಹಾಗೂ ಸಂಗೀತ ವಿ ಹರಿಕೃಷ್ಣ. 7:01 ಆಯಿತು. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವಿಶೇಷ ಏನು, ವಿಷಯ ಏನು ಅಂತ ನೀವೆಲ್ಲ ಕೇಳ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಖಂಡಿತ ಈಗಲೇ ಹೇಳ್ತೀನಿ ಏನಂತಂದ್ರೆ, ನಾವು ಮನೆ ಸುತ್ತಮುತ್ತ ಅಥವಾ ಸದಾ ಕಾಣ ಸಿಗುವ ಒಂದು ಪಕ್ಷಿ ಬಗ್ಗೆ ಇವತ್ತು ಮಾತಾಡೋಣ. ಇದ್ರ ಬಗ್ಗೆ ಹೆಚ್ಚು ವಿಷಯ ಕೇಳಿಲ್ಲ ಅಥವಾ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಲ್ಲ ನಾವು ಅಂತ ಅನ್ಸುತ್ತೆ. ಹಾಗಾಗಿ ಒಂದು ಸಣ್ಣ ಒಂದಿಷ್ಟು ಮಾಹಿತಿ ನಿಮಗೋಸ್ಕರ ನಾನು ತಂದಿದ್ದೀನಿ. ಇನ್ನು ನಾವು ಸಣ್ಣವರಿರ್ತಾ ಕಾಗೆಗಳ ಬಗ್ಗೆ ಕಥೆ ಓದಿದ್ದುಂಟು. ಇನ್ನು ಒಂದು ಕೊಡಪಾನದಲ್ಲಿರುವ ನೀರು ಸಿಗದೇ ಇದ್ದಾಗ ಕಾಗೆ ಅದಕ್ಕೆ ಕಲ್ಲನ್ನ ತುಂಬಿ ನೀರು ಮೇಲ್ ಬಂದಾಗ ನೀರು ಕುಡಿಯುತ್ತೆ, ಅಥವಾ ಒಂದು ಪಪ್ಪಾಯಿ ಕೊಳವೆಯನ್ನ ಹಾಕಿ ಅದ್ರ ಮೂಲಕ ನೀರು ಕುಡಿಯೋದಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋ ಕಥೆ ಅಥವಾ ಚಿತ್ರಕಥೆಯನ್ನ ಕೇಳಿದೀವಿ. ಇನ್ನು ಈ ಕಥೆ ಬರೀ ಕಥೆ ಅಷ್ಟೇ ಅಲ್ಲ, ಈ ಕಥೆಯ ಮೂಲ ಅಥವಾ ಆಧಾರ ಏನಂತಂದ್ರೆ ಕಾಗೆ ಎಷ್ಟು ಬುದ್ಧಿವಂತ ಪಕ್ಷಿ ಅಂತ ತಿಳಿಸ್ಕೊಡುವ ಪ್ರಯತ್ನ ಈ ಕಥೆಗಳಲ್ಲಿತ್ತು. ಖಂಡಿತವಾಗ್ಲೂ ಕಾಗೆ ಒಂದು ಸಾಮಾನ್ಯ ಪಕ್ಷಿ ಅಲ್ಲ, ಬದಲಾಗಿ ಇದು ಬಹಳ ಒಂದು ಬುದ್ಧಿವಂತ ಪಕ್ಷಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಅಮೆರಿಕಾದಲ್ಲಿ ಸಿಯಾಟಲ್ನಲ್ಲಿ ಒಂದು ವಿಜ್ಞಾನಿಗಳ ತಂಡ ಈ ಕಾಗೆಗಳ ಬಗ್ಗೆ ರಿಸರ್ಚ್ ಸಹ ಮಾಡ್ತಾರೆ. ಯಾವ ರೀತಿ ರಿಸರ್ಚ್ ಅಂದ್ರೆ, ಇವರು ಈ ಭಯಾನಕವಾಗಿರೋ ಮುಖವಾಡಗಳನ್ನ ಧರಿಸ್ಕೊಂಡ್ಬಿಟ್ಟು ಕೆಲವು ಕಾಗೆಗಳನ್ನ ಪಂಜರದಲ್ಲಿ ಹಿಡಿದಿಟ್ಟಿರ್ತಾರೆ. ಅವ್ರ ಮುಂದೆ ಈ ರೀತಿಯ ಮುಖವಾಡವನ್ನ ಧರಿಸಿ ಇರ್ತಾರೆ. ಇದಾದ್ಮೇಲೆ ವರ್ಷಗಳೇ ಕಳೆದಾದ್ಮೇಲೆ ಇದೇ ವಿಜ್ಞಾನಿಗಳು ಅದೇ ರೀತಿಯ ಮುಖವಾಡಗಳನ್ನ ಧರಿಸ್ಕೊಂಡು ಅಲ್ಲಿಗೆ ಹೋದಾಗ ಆ ಕಾಗೆಗಳು ಅವರನ್ನ ಗುರುತಿಸಿ ಜೋರಾಗಿ ಕಿರ್ಚ್ಲಿಕ್ಕೆ ಶುರು ಮಾಡುತ್ತೆ, ಹಾಗೆ ಜೋರಾಗಿ ದಾಳಿ ಮಾಡ್ಲಿಕ್ಕೆ ಸಹ ಶುರು ಮಾಡುತ್ತೆ. ಅಷ್ಟೇ ಅಲ್ಲ, ಇನ್ನು ಅತ್ಯಂತ ಆಶ್ಚರ್ಯದ ವಿಷಯ ಏನಂತಂದ್ರೆ, ಆ ಕಾಗೆಗಳ ಮಕ್ಕಳು ಸಹ ಆ ಮುಖವಾಡನ್ನ ಎಂದು ನೋಡದೇ ಇದ್ರು ಸಹ ಕಾಗೆ ಮರಿಗಳು ಕೂಡ ಆ ಮುಖವಾಡವನ್ನ ಹಾಕೊಂಡವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದ್ರ ಅರ್ಥ ಏನ್ ಗೊತ್ತಾ, ಕಾಗೆಗಳು ತಮ್ಮ ಶತ್ರುಗಳ ಮುಖವನ್ನ ಯಾವತ್ತೂ ಮರೆಯಲ್ಲ ಅಂತೆ. ಅಷ್ಟೇ ಅಲ್ಲ, ತಮ್ಮ ಮುಂದಿನ ತಲೆಮಾರಿಗೂ ಸಹ, ನೋಡು ಈ ಮುಖದ ಮನುಷ್ಯ ಕಂಡ್ರೆ ಹುಷಾರಾಗಿರು, ಇವನು ನಮ್ಮ ಶತ್ರು ಅಂತ ಮುಖಕ್ಕೆ ಒಂದು ವಾಂಟೆಡ್ ಪೋಸ್ಟರ್ ಅನ್ನ ಅವರ ತಲೆಗೆ ತುಂಬುತ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಕಾಗೆಗಳ ಈ ಸೂಪರ್ ಪವರ್ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ಸಂಗತಿಗಳನ್ನ ನಾನು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ನೀಡ್ತೀನಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆಯಾಗಿರೋದು ನಾನು ಆರ್ಜಿ ನಯನ. ಏನು ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ ಕಾಗೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಏನಿದು ಇಷ್ಟೊಂದು ಕಾಗೆಗಳ ಬಗ್ಗೆ ಯಾಕೆ, ಏನಿದೆ ಅಂತ ವಿಶೇಷ ಅಂತ ಕೇಳ್ಬೋದು. ಖಂಡಿತ ಕಾಗೆಗಳನ್ನ ಈ ಪಕ್ಷಿಗಳ ಲೋಕದ ಐನ್ಸ್ಟೈನ್ ಅಂತ ಸಹ ಕರಿಬಹುದು. ಯಾಕೆಂತಂದ್ರೆ ಅವುಗಳ ಮೆದುಳಿನ ಗಾತ್ರ ಮತ್ತೆ ದೇಹದ ತೂಕದ ಅನುಪಾತ ಅಂತಂದ್ರೆ ಬ್ರೈನ್ ಟು ಬಾಡಿ ರೇಷಿಯೋ ಮನುಷ್ಯರ ತರಾನೇ ಇರುತ್ತೆ. ಹಾಗಾಗಿ ಒಂದು 7 ವರ್ಷದ ಮಗುವಿಗೆ ಎಷ್ಟು ಬುದ್ಧಿ ಇರುತ್ತೋ ಅಷ್ಟೇ ಬುದ್ಧಿ ಕಾಗೆಗಳಿಗೂ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೀವೆಲ್ಲ ಪಂಚತಂತ್ರದ ಕಥೆಯಲ್ಲಿ ಕಾಗೆ ಮಡಕೆಗೆ ಅಥವಾ ಒಂದು ಕೊಡಕ್ಕೆ ಕಲ್ಲು ಹಾಕಿ ನೀರು ಮೇಲೆ ತಂದದ್ದನ್ನ ಕೇಳಿರ್ತೀರಾ. ಅದು ಕೇವಲ ಕಥೆ ಅಲ್ಲ, ಈ ಕಥೆಯ ಮೂಲಕ ಕಾಗೆಗಳು ಎಷ್ಟು ಬುದ್ಧಿವಂತು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆ ಕಾಗೆಗಳು ತಮಗೆ ಬೇಕಾಗಿರೋ ಆಹಾರವನ್ನ ಪಡ್ಕೊಳ್ಳಕ್ಕೆ ಸ್ವತಃ ತಾವೇ ಕಡ್ಡಿಗಳನ್ನ ಬಗ್ಸಿ ಒಂದ್ ರೀತಿ ಹುಕ್ ತರ ಮಾಡಿಬಿಟ್ಟು ಅದರಿಂದ ಆಹಾರವನ್ನ ಹೊರಗೆಳೆಯುತ್ತೆ. ಅಂತಂದ್ರೆ ಮನುಷ್ಯರ ತರ ಉಪಕರಣಗಳನ್ನ ಸಹ ಬಳಸುವ ಕಲೆ ಕಾಗೆಗಳಿಗಿದೆ ಅಂತ ಹೇಳಬಹುದು. ಏನೋ ಅಷ್ಟೇ ಯಾಕೆ

ಪವಾಡಗಳನ್ನ ಹಾಕೊಂಡು ಕಾಗೆ ಜೊತೆ ಇದ್ದಾಗ ಅದನ್ನ ನೆನ್ಪಿಟ್ಕೊಂಡು ಅದೇ ಕಾಗೆಗಳು ಎಷ್ಟೋ ವರ್ಷಗಳ ನಂತರ ಮತ್ತೆ ಆ ಮುಖವಾಡವನ್ನ ನೋಡಿದಾಗ ಅವರನ್ನ ಶತ್ರು ರೀತಿ ನೋಡ್ಬಿಟ್ಟು ಅವಕ್ಕೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತವೆ. ಆ ಕಾಗೆಗಳ ಮರಿಗಳಿಗೂ ಸಹ ಆ ಮುಖವಾಡದ ಗುರುತು ಇರುತ್ತೆ ಅಂತ ಹೇಳ್ಬಹುದು. ಇದು ಕಾಗೆಗಳ ಬುದ್ಧಿ ಶಕ್ತಿಗೆ ಒಂದು ಉದಾಹರಣೆ ಅಂತ ಹೇಳ್ಬಹುದು.

ಚಾರ್ ಮಿನಾರ್ ಚಿತ್ರದ ಒಂದು ಇಂಪಾದ ಹಾಡು ಹರಿ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಲೋಕೇಶ್ ಕೃಷ್ಣ, ಸಂಗೀತ ಹರಿ.

ಲವ್ 360 ಚಿತ್ರದ ಒಂದು ಮಧುರವಾದ ಹಾಡು ಸೆಟ್ ಶ್ರೀರಾಮ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಶಶಾಂಕ್ ಹಾಗೂ ಸಂಗೀತ ಅರ್ಜುನ್ ಜನ್ಯ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಗೆಗಳ ವಿಶೇಷತೆ ಮತ್ತೆ ಅವು ಹೇಗೆ ಅತಿ ಬುದ್ಧಿವಂತ ಪಕ್ಷಿಗಳು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಏನು ಅನಂತ್ ಕುಮಾರ್ ಪುಣೆಯಿಂದ ಸಂದೇಶ ಕಳಿಸಿದ್ದಾರೆ, ಕಾಗೆ ಹಾರಿಸೋದು ಅನ್ನೋ ಮಾತಿಂದ ಹಿಡಿದು ಮನೆ ಮುಂದೆ ಕಾಗೆ ಕೂಗಿದ್ರೆ ನೆಂಟರು ಬರ್ತಾರೆ ಅಂತ ಅನ್ನೋ ನಂಬಿಕೆವರೆಗೆ, ಹಿರಿಯರ ಸಂಸ್ಕಾರದಲ್ಲಿ ಪಿಂಡ ಸ್ವೀಕರಿಸೋ ಕ್ಷಣದವರೆಗೆ ಸಹ ಕಾಗೆ ಅಂತಂದ್ರೆ ಕೇವಲ ಹಕ್ಕಿ ಅಲ್ಲ, ನಮ್ಮ ಭಾವನೆ ಮತ್ತು ಸಂಪ್ರದಾಯಗಳ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ.

ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ನಾನು ಸಣ್ಣವಳಿರ್ತಾ ಯಾವಾಗ್ಲೂ ನಮ್ಮ ಅಜ್ಜಿ ಆಚೆ ಹೋಗ್ಬಿಟ್ಟು ಒಂದಿಷ್ಟು ಕಾಗೆಗಳಿಗೆ ರೊಟ್ಟಿ ಹಾಕೋದನ್ನ ನೋಡಿದ್ದೆ. ಇನ್ನು ಒಂದೇ ಕಾಗೆ ಬರ್ತಿರ್ಲಿಲ್ಲ, ಕಾಗೆಗಳು ಯಾವಾಗ್ಲೂ ಗುಂಪಲ್ಲಿ ಅದು ಒಂದಷ್ಟು ಕಾಗೆಗಳನ್ನ ಜೊತೆ ತರ್ತಿತ್ತು. ಅಥವಾ ಆ ರೊಟ್ಟಿ ಮುರುಕನ್ನ ಕಚ್ಕೊಂಡು ಸ್ವಲ್ಪ ದೂರ ತಗೊಂಡು ಹೋಗಿ ಅಲ್ಲಿ ಒಂದಿಷ್ಟು ಕಾಗೆಗಳ ಜೊತೆ ಆ ರೊಟ್ಟಿಯನ್ನ ಹಂಚ್ಕೋತಿತ್ತು. ಇದಷ್ಟೇ ಅಲ್ಲ, ಕಾಗೆಗಳು ಯಾವ್ದಾದ್ರು ಒಂದು ಕಾಗೆ ಸತ್ತಾಗ ಕೂಡ ಅಲ್ಲಿ ನೂರಾರು ಕಾಗೆಗಳು ಬಂದು ಜೋರಾಗಿ ಅರ್ಚೋದನ್ನ ನೀವು ಗಮನಿಸಿರಬಹುದು. ಇದೆಲ್ಲದನ್ನ ಕಾಗೆಗಳ ಕೋರ್ಟ್ ಅಂತ ಸಹ ಕರೀತಾರೆ. ಇನ್ನು ವಿಜ್ಞಾನಿಗಳ ಪ್ರಕಾರ ಕಾಗೆಗಳು ಅಲ್ಲಿಗೆ ಬಂದು ಕೇವಲ ದುಃಖ ಪಡಲ್ಲ, ಬದಲಿಗೆ ಆ ಕಾಗೆ ಹೇಗ್ ಸಾಯ್ತು, ಅಲ್ಲಿ ಏನಾದ್ರೂ ಅಪಾಯ ಇದೆಯಾ ಅಥವಾ ಯಾವ ಶತ್ರು ಅದನ್ನ ಕೊಂದಿರಬಹುದು ಅಂತ ರಿಸರ್ಚ್ ಮಾಡಕ್ ಬರ್ತವಂತೆ. ಅಂತಂದ್ರೆ ಅವು ತಮ್ಮ ಕಮ್ಯುನಿಟಿಯನ್ನ ಅಂದ್ರೆ ತಮ್ಮ ಜೊತೆ ಇರುವ ಬೇರೆ ಕಾಗೆಗಳನ್ನ ಅಷ್ಟೊಂದು ಪ್ರೀತಿ ಮಾಡ್ತವೆ ಮತ್ತೆ ಕಾಪಾಡ್ತವೆ ಅಂತ ಹೇಳಬಹುದು. ಸೊ ನೀವು ಅಷ್ಟೇ ಈ ರೀತಿಯ ಯಾವ್ದಾದ್ರು ಒಂದು ವಿಶೇಷ ವಿಷಯ ಇದ್ರೆ ನನ್ನ ಜೊತೆ ಹಂಚ್ಕೋಬಹುದು. ನಮ್ಮ ನಂಬರ್ 9480 9010013.

ಲವ್ ಮಾಕ್ಟೇಲ್ ಟೂ ಚಿತ್ರದ ಹಾಡು ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ, ಸಾಹಿತ್ಯ ರಾಘವೇಂದ್ರ ವಿ ಕಾಮತ್ ಹಾಗೂ ಸಂಗೀತ ನಕುಲ ಅಭ್ಯಂಕರ್. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಗೆಗಳ ಬುದ್ಧಿವಂತಿಕೆ ಬಗ್ಗೆ ಮಾತಾಡಿದ್ದಾಯಿತು, ಇನ್ನೇನು ಸಮಯ ಸಹ ಆಗ್ತಾ ಬಂತು. ಹಾಗಾಗಿ ಇನ್ಮೇಲೆ ನಿಮ್ಮ ಮನೆ ಮುಂದೆ ಕಾಗೆ ಬಂದು ಕೂತ್ರೆ, ಅಥವಾ ಎಲ್ಲಾದರೂ ನೀವು ಒಂದು ಕಾಗೆಯನ್ನು ನೋಡಿದ್ರೆ ಅದನ್ನು ಕೇವಲ ಒಂದು ಸಾಮಾನ್ಯ ಪಕ್ಷಿ ಅಂತ ಕಡೆಗಣಿಸದೆ ಒಂದಿಷ್ಟು ಗಮನಿಸಿ ಅದು ಯಾವುದಾದ್ರೂ ಬುದ್ಧಿವಂತ ಕೆಲಸವನ್ನು ಮಾಡ್ತಾ ಇದೆಯಾ ಅಂತ ಗಮನಿಸಿ, ಹಾಗೆ ಒಂದು ಸ್ಮೈಲ್ ಸಹ ಕೊಟ್ಬಿಡಿ. ಯಾರಿಗೆ ಗೊತ್ತು, ಅದು ನಮ್ಮ ಫ್ರೆಂಡ್ಸ್ ಮತ್ತು ಮಕ್ಕಳ ಹತ್ರ ಹೋಗಿ ನೋಡು ಈ ಮನುಷ್ಯ ತುಂಬಾ ಒಳ್ಳೆಯನು ಅಂತ ರೆಕಮೆಂಡ್ ಸಹ ಮಾಡಬಹುದು. ಯಾಕೆಂತಂದ್ರೆ ಕಾಗೆಗೆ ಮುಖಗಳನ್ನ ನೆನ್ಪಿಟ್ಕೊಳ್ಳೋ ಶಕ್ತಿ ಇದೆ ಅಂತ ಒಂದು ರಿಸರ್ಚ್ ಹೇಳುತ್ತೆ. ಏಳು ಗಂಟೆ 31 ನಿಮಿಷ ಆಯ್ತು. ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕೇಳ್ತಾ ಇದ್ರಾ. ಇನ್ನೇನು ಇಲ್ಲಿಗೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನ ಮುಗಿಸೋ ಹೊತ್ತಾಯ್ತು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು RJ ನಯನಾ.

0: ಕನ್ನಡ ಕಾಮನಬಿಲ್ಲು 101.3 FM ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 7:35. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ, ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಿದ ಡಿಆರ್ಡಿಒ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಕೋಲ್ಕತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ: ಭಾರತ ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ, ಶುದ್ಧ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ. ಉಭಯ ದೇಶಗಳ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಚರ್ಚಿಸಿದರು. ಆರ್ಥಿಕ ಸಹಯೋಗ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ವಿಸ್ತರಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾತುಕತೆಗಳು ಪ್ರತಿಬಿಂಬಿಸುತ್ತವೆ. ರೋಮ್ನಲ್ಲಿ ತಮ್ಮ ಇಟಾಲಿಯನ್ ಸಹವರ್ತಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ಮಾತನಾಡಿದರು. ಭಾರತ ಇಟಲಿ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಾಯೋಗಿಕ ಮತ್ತು ಭವಿಷ್ಯದ ಚೌಕಟ್ಟನ್ನು ಒದಗಿಸುತ್ತದೆ. ಸಹಕಾರವನ್ನು ಹೆಚ್ಚಿಸುವ ಕುರಿತು ಉಭಯ ದೇಶಗಳು ವ್ಯಾಪಕ ಚರ್ಚೆಗಳನ್ನು ನಡೆಸಿವೆ ಎಂದು ಅವರು ತಿಳಿಸಿದರು. ಭಾರತ ಇಟಲಿ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲಾಗುತ್ತಿದ್ದು, ದ್ವಿಪಕ್ಷೀಯ ಸಂಬಂಧಗಳು ಈಗ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಮರ್ಥವಾಗಿದೆ ಎಂದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಭಿಪ್ರಾಯಪಟ್ಟಿದ್ದಾರೆ. ದೇಶಗಳ ನಡುವಿನ ಸ್ನೇಹವು ಗೌರವ ಮತ್ತು ಪರಸ್ಪರ ನಂಬಿಕೆಯನ್ನು ಆಧರಿಸಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಮಹತ್ವವನ್ನು ಮೆಲೋನಿ ಒತ್ತಿ ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಭಾರತ ತನ್ನ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮಾನವರಹಿತ ವೈಮಾನಿಕ ವಾಹನದಿಂದ ಉಡಾವಣೆ ಮಾಡಲಾಗುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ ಯುಎಲ್ಪಿಜಿಎಂ ವಿ3 ರ ಅಂತಿಮ ಹಂತದ ಅಭಿವೃದ್ಧಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಇದು ದೇಶದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇರುವ ಡಿಆರ್ಡಿಒ ಪರೀಕ್ಷಾ ವಲಯದಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಸುಧಾರಿತ ಸಂಯೋಜಿತ ಗ್ರೌಂಡ್ ಕಂಟ್ರೋಲ್ ಸಿಸ್ಟಂ ಮೂಲಕ ನಿಯಂತ್ರಿಸಲಾಯಿತು. ಇದನ್ನು ಉಡಾವಣೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆಯನ್ನು ಸ್ವಯಂಚಾಲಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ವಿವಿಧ ಯುದ್ಧ ಸನ್ನಿವೇಶಗಳಲ್ಲಿ ಕ್ಷಿಪಣಿಯ ನಿಖರವಾದ ದಾಳಿ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದವು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮಾರತ್, ಇತರೆ ಡಿಆರ್ಡಿಒ ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಉತ್ಪಾದನೆಗಾಗಿ ಡಿಆರ್ಡಿಒ ಸಂಸ್ಥೆಯು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಆ್ಯಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಪರೀಕ್ಷೆಗಳಿಗಾಗಿ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ ಯುಎವಿಗಳ ಜೊತೆಗೆ ಸಂಯೋಜಿಸಲಾಗಿತ್ತು. ಈ ಪರೀಕ್ಷೆಗಳ ಯಶಸ್ವಿ ಮುಕ್ತಾಯವು ಕ್ಷಿಪಣಿ ವ್ಯವಸ್ಥೆಯ ಸರಣಿ ಉತ್ಪಾದನೆಗೆ ಹಾದಿ ಸುಗಮಗೊಳಿಸಿದೆ ಮತ್ತು ಭಾರತದ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿಯ ಯಶಸ್ವಿ

0: ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜಂಟಿ ಅಭಿವೃದ್ಧಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಎರಡೂ ದೇಶಗಳ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಕೈಂಡ್ ಎಕ್ಸ್ ಉಪಕ್ರಮದ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಮಾರ್ಗಸೂಚಿಯನ್ನು ಸಹ ಚರ್ಚಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಹಿಂದುಳಿದ ವರ್ಗಗಳ ಜನರಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಅವರ ಜನಸಂಖ್ಯೆಯನ್ನು ತಿಳಿಯುವುದು ಸರ್ಕಾರಕ್ಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇಂತಹ ದತ್ತಾಂಶವನ್ನು ಸಂಗ್ರಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದ ಪೀಠ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿತು. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ ಶೇಕಡಾ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಟ್ರಸ್ಟ್ವೊಂದು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತು ನೋಟಿಸ್ ಜಾರಿ ಮಾಡಿದೆ. ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಹಿಡಿದು ಕಾನೂನು ನೆರವು ಪ್ರಾಧಿಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳವರೆಗಿನ ಸರ್ಕಾರಿ ಸಮಿತಿಗಳಲ್ಲಿ ಮಹಿಳಾ ವಕೀಲರಿಗೆ ಕನಿಷ್ಠ ಶೇಕಡಾ 30% ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ನಿರ್ದೇಶನ ನೀಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿಂದು 2024 ಬ್ಯಾಚ್ನ ಐಎಎಸ್ ಅಧಿಕಾರಿಗಳ ತಂಡವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ಯುವ ಅಧಿಕಾರಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮತ್ತು ವಿಶೇಷ ಕ್ಷೇತ್ರಗಳ ತಜ್ಞರ ತಂಡಗಳನ್ನು ಮುನ್ನಡೆಸುವ ವಿಶಿಷ್ಟ ಅವಕಾಶ ಸಿಗಲಿದೆ. ಇದೇ ವೇಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವುದು ನೈತಿಕತೆಯಾಗುವುದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸ್ಥಾಪಿತ ನಿಯಮಾವಳಿಗಳಿಗೆ ಅನುಗುಣವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಿಜವಾದ ನೈತಿಕತೆ ಎಂದು ರಾಷ್ಟಪತಿ ಒತ್ತಿ ಹೇಳಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಕೇಂದ್ರ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಅನಾಮಧೇಯ ಆನ್ಲೈನ್ ಗುಂಪುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಹೆಚ್ಚುತ್ತಿರುವ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಯಿತು. ಇಂತಹ ನೆಟ್ವರ್ಕ್ಗಳ ಮೇಲೆ ಕೇಂದ್ರೀಕೃತ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು. ತಪ್ಪು ಮಾಹಿತಿಯನ್ನು ತ್ವರಿತವಾಗಿ ನಿಗ್ರಹಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಶಿಕ್ಷಣ ಸಚಿವಾಲಯ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಸಚಿವರು ಒತ್ತಿ ಹೇಳಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ ಜಿಡಿಪಿಗೆ ಸುಮಾರು ಶೇಕಡಾ 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಫಿಕ್ಕಿ ಸಂಸ್ಥೆಯ ಸೈಬರ್ ಕಾಮ್

2026ರ 7ನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಡಿಜಿಟಲ್ ಪಾವತಿಗಳಲ್ಲಿ ವಿಶ್ವದ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಹಾಗೂ ಪ್ರಜಾಸತ್ತಾತ್ಮಕವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಸಿಂಗ್ ಉಲ್ಲೇಖಿಸಿದ್ದಾರೆ. ಯುಪಿಐ, ಆಪ್ಟಿಕಲ್ ಫೈಬರ್ ವಿಸ್ತರಣೆ, ಡಿಜಿಟಲ್ ಆಡಳಿತ ಮತ್ತು ಕಾಗದರಹಿತ ವ್ಯವಸ್ಥೆಗಳಂತಹ ಉಪಕ್ರಮಗಳ ಮೂಲಕ ದೇಶ ನಗದು ಆಧಾರಿತ ಅನೌಪಚಾರಿಕ ಆರ್ಥಿಕತೆಯಿಂದ ಹೆಚ್ಚಿನ ಉತ್ಪಾದಕತೆಯ ಡಿಜಿಟಲ್ ಆರ್ಥಿಕತೆಯತ್ತ ಮುನ್ನಡೆದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ, ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ V3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಐಪಿಎಲ್ T20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಮಯ ಸರಿಯಾಗಿ 7:46 ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಒಲವಿನ ಆಲಾಪ. ನೀವು ಕೇಳ್ತಾ ಇದ್ದೀರಾ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಒಲವಿನ ಆಲಾಪ.
2: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
3: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸವಿ ಮಾತುಗಳನ್ನ ಕೇಳ್ತಾ ಪ್ರೀತಿಯ ಸುಮಧುರ ಭಾವನೆಗಳನ್ನ ಒಲವು ಮೂಡಿದ ಪ್ರೀತಿಯ ಚಂದದ ಮಾತು ಕತೆಗಳ ಜೊತೆಗೆ ಸಾಕ್ತಾ ಒಳ್ಳೊಳ್ಳೆ ಗೀತೆಗಳನ್ನ ಕೇಳ್ತಾ ಹೋಗೋಣ.

ಒಲವು ಅಂದ್ರೆ ಬೇರೆ ಅಲ್ಲ, ಪ್ರೀತಿ ಅಂದ್ರೆ ಬೇರೆ ಅಲ್ಲ. ಪ್ರೀತಿ ಕೇವಲ ಮನಸ್ಸಿನ ಭಾವನೆ ಅಷ್ಟೇ ಅಲ್ಲ, ಅದು ಬದುಕುವ ವಿಧಾನ. ಪ್ರೀತಿಸುವುದು ಎಂದರೆ ಸ್ವಾರ್ಥವಿಲ್ಲದೆ, ಯಾವುದೇ ನಿರೀಕ್ಷೆಗಳಿಲ್ಲದೆ ಮತ್ತೊಬ್ಬರ ಸಂತೋಷದಲ್ಲಿ ಖುಷಿ ಕಾಣುವ ಮನೋಭಾವ. ನಿಜವಾದ ಪ್ರೀತಿ ಯಾವುದೇ ಕಟ್ಟುಪಾಡು, ನೀತಿ, ನಿಯಮ, ನಿಯಂತ್ರಣ ಅಥವಾ ನಿರೀಕ್ಷೆಗಳನ್ನ ಹೊಂದಿರುವುದಿಲ್ಲ. ಅದು ಸ್ವೀಕಾರ ಮತ್ತು ಗೌರವವನ್ನ ಒಳಗೊಂಡಿರುತ್ತದೆ. ಈ ಪ್ರೀತಿ, ಒಲುಮೆಯ ಮಾತು ಇವೆಲ್ಲವೂ ಕೂಡ ಒಂದೇ ಅರ್ಥ ನೀಡುವಂತವು, ಒಂದೇ ಭಾವನೆಗೆ ನಿಲುಕುವಂತದ್ದು. ಈ ಒಲುಮೆ ಪ್ರೀತಿಯ ಮಾತುಕತೆಯ ಜೊತೆ ಸಾಗ್ತಾ ಹೋಗೋಣ ಈ ಎರಡು ಹಾಡಿನ ನಂತರ. ಹೌದು,

ಹೌದಲ್ವಾ, ಈ ಮೌನವನ್ನ ಯಾರು ಕೂಡ ತಾಳೋದಕ್ಕೆ ಸಾಧ್ಯ ಇಲ್ಲ. ಮೌನ ಮುರಿದು ಒಲವಿನ ಪ್ರೀತಿಯನ್ನ ತೋರ್ಲೇಬೇಕು. ಪ್ರೀತಿಯಿಂದ ತುಂಬಿದ ಮನಸ್ಸು ಕಠಿಣ ಪರಿಸ್ಥಿತಿಗಳಲ್ಲೂ ಮೃದುತನವನ್ನ ಕಳೆದುಕೊಳ್ಳೋದಿಲ್ಲ. ಪ್ರೀತಿ ಇರುವ ಸ್ಥಳದಲ್ಲಿ ನಂಬಿಕೆ ಹೆಚ್ಚಾಗಿರುತ್ತಂತೆ. ಕುಟುಂಬ, ಸ್ನೇಹ, ಸಮಾಜ, ಎಲ್ಲ ಸಂಬಂಧಗಳ ಮೂಲದಲ್ಲೂ ಪ್ರೀತಿ ಇದೆ. ಪ್ರೀತಿಯನ್ನು ಅಭ್ಯಾಸವಾಗಿ ಬಳಸಿಕೊಂಡವರು ದ್ವೇಷಕ್ಕೆ ತಮ್ಮಲ್ಲಿ ಜಾಗ ಕೊಡೋದಿಲ್ಲ.

ಪ್ರೀತಿಯಲ್ಲಿ ಸೌಂದರ್ಯನೂ ಇರಬೇಕು, ಹಾಗೇನೆ ಹಾಡೋ ಸಾಲುಗಳಲ್ಲೂ ಒಂದೇ ರಿದಮ್ಮು ಇರಬೇಕು. ಈ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮಾತುಕತೆಯನ್ನ ಮುಂದುವರಿಸ್ತಾ ಹೋಗೋಣ. ಜೀವನದಲ್ಲಿ ಅನೇಕ ಸಾಧನೆಗಳಿದ್ದರೂ ಪ್ರೀತಿ ಇಲ್ಲದಿದ್ರೆ ಖಾಲಿತನ ಉಳಿಯುತ್ತೆ. ಆದ್ರಿಂದ ಪ್ರೀತಿಸುವ ಕಲೆಯನ್ನ ಅರಿಯೋದು ಮತ್ತು ಅದನ್ನ ಹಂಚೋದು ಬದುಕನ್ನು ಇನ್ನಷ್ಟು ಚಂದಗೊಳಿಸಲು ಸಹಕಾರಿಯಾಗುತ್ತೆ.

ಒಲಿದ ಜೀವ ಜೊತೆಯಲ್ಲಿದ್ರೆ ಆ ಸಮಯ ಹೇಗ್ ಕಳೆಯುತ್ತೆ ಅಂತ ನಿಜಕ್ಕೂ ಗೊತ್ತಾಗಲ್ಲ. ಹೌದು, ಒಲಿದ ಜೀವ, ಒಲಿದ ಪ್ರೀತಿ, ಒಲವು ಮೂಡಿದಾಗ ಆ ಸಮಯದ ಅನುಭವ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನನ್ನವನು ಅಥವಾ ನನ್ನವಳು ಜೊತೆಯಲ್ಲಿದ್ದಾಗ ಅದರ ಸಿಹಿ ಅನುಭವಗಳೇ ಬೇರೆ, ಆ ಸ್ಪರ್ಶದ ಅನುಭವವೇ ಬೇರೆ ಆಗಿರುತ್ತೆ. ಈ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಒಲವಿನ ಆಲಪ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಪ್ರೀತಿಯ ಒಲವಿನ ಮಾತುಕತೆಯನ್ನ ಮುಂದುವರಿಸ್ತಾ ಸಾಗೋಣ. ಒಲವು ಪ್ರೀತಿ ಅನ್ನೋದು ಕೇವಲ ಎರಡು ಹೃದಯಗಳ ನಡುವಿನ ಸೆಳೆತ ಅಲ್ಲ, ಅದು ಸೃಷ್ಟಿಯ ಅಸ್ತಿತ್ವದ ಮೂಲ ಧಾತು ಅಂದ್ರೂ ತಪ್ಪಾಗಲ್ಲ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಆಕಾಶವನ್ನೇ ಮುಟ್ಟುವಂತಹ ಸಾಧನೆ ಮಾಡಿದ್ರು, ಕೋಟಿ ಕೋಟಿ ಹಣದ ರಾಶಿಯ ಮೇಲೆ ಕುಳಿತರೂ ಪ್ರೀತಿ ಎಂಬ ತಣ್ಣನೆಯ ಸ್ಪರ್ಶವಿಲ್ಲದೆ ಅದೆಲ್ಲವೂ ಬಣ್ಣವಿಲ್ಲದ ಚಿತ್ರದಂತೆ ಭಾಸ ಆಗುತ್ತೆ.

ಪ್ರೀತಿ ಎಂಬ ಅಲೆಯಲ್ಲಿ ತೇಲ್ತಾ ಇದ್ದಾಗ ಒಬ್ರನ್ನೊಬ್ರು ಬಿಡೋಕೆ ಸಾಧ್ಯನೇ ಇಲ್ಲ. ಹೌದು, ಒಲವಿನ ಪ್ರೀತಿಯ ಭಾವನೆಗಳೇ ಹಾಗೆ. ಒಬ್ರಿಗಿಂತ ಮತ್ತೊಬ್ರು ಹೆಚ್ಚು, ಅವರ ಪ್ರೀತಿಗಿಂತ ಇವರ ಪ್ರೀತಿ ಹೆಚ್ಚು, ಇವರ ಪ್ರೀತಿಗಿಂತ ಅವರ ಪ್ರೀತಿ ಹೆಚ್ಚು ಎಂಬ ಭಾವನೆ ಇಬ್ಬರಲ್ಲೂ ಮೂಡಿರುತ್ತೆ. ಆದರೆ ಯಾರ ಪ್ರೀತಿನೂ ಹೆಚ್ಚಲ್ಲ, ಯಾರ ಪ್ರೀತಿನೂ ಕಡಿಮೆ ಅಲ್ಲ. ಈ ಪ್ರೀತಿಯಲ್ಲಿ ಒಲುಮೆ ತೋರಿದಾಗ ಆ ಸಂಬಂಧ ಇನ್ನು ಗಟ್ಟಿಯಾಗುತ್ತೆ. ಹೊರಗಿನ ಜಗತ್ತಿಗೆ ನಾವು ಸುಂದರವಾಗಿ ಸುಭದ್ರವಾಗಿ ಕಾಣಿಸಬಹುದು, ಆದರೆ ಅಂತರಂಗದಲ್ಲಿ ಪ್ರೀತಿಯ ಸೆಲೆ ಬತ್ತಿ ಹೋದ್ರೆ ಅಲ್ಲಿ ಮೌನ ಮತ್ತು ಒಂಟಿತನ ಮಾತ್ರ ಮನೆ ಮಾಡಿರುತ್ತೆ. ಹಾಗಾದ್ರೆ ಪ್ರೀತಿ ಹೇಗಿರಬೇಕು, ಒಲುಮೆಯ ದಾರಿ ಹೇಗಿರಬೇಕು, ಒಲುಮೆಯ ಪ್ರೀತಿಯ ಭಾವನೆಗಳ ಜೊತೆ ಹೇಗೆ ಸಾಗಬೇಕು, ಈ ಎಲ್ಲ ಮಾತುಕತೆಯ ಜೊತೆ ಜೊತೆಗೆ ಸಾಗೋಣ.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಭಾರತ ಯುಎಇ ಸಹಕಾರದ ವೃದ್ಧಿ. ಭಾರತ ಯುಎಇ ಕಾರ್ಯತಂತ್ರದ ಪಾಲುದಾರಿಕೆಯು ರಾಜಕೀಯ ವಿಶ್ವಾಸ, ಆರ್ಥಿಕ ಸಹಕಾರ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾಗಿ ನೆಲೆಯೂರಿದೆ. May 15, 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯುಎಇ ಭೇಟಿಯು ಇಂಧನ ಭದ್ರತೆ, ರಕ್ಷಣೆ, ಕಡಲ ಮೂಲಸೌಕರ್ಯ, ಕೃತಕ ಬುದ್ದಿಮತ್ತೆ, ಸೂಪರ್ ಕಂಪ್ಯೂಟಿಂಗ್, ಹೂಡಿಕೆ ಮತ್ತು ಕೌಶಲ ಅಭಿವೃದ್ಧಿಯಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕಾರ್ಯತಂತ್ರದ ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಒಮ್ಮತವು ದೀರ್ಘಕಾಲೀನ ಬೆಳವಣಿಗೆ, ಪ್ರಾದೇಶಿಕ ಸ್ಥಿರತೆ, ನಾವೀನ್ಯತೆ ಮತ್ತು ಭವಿಷ್ಯದ ಸಿದ್ಧ ಅಭಿವೃದ್ಧಿಯ ಕಡೆಗಿನ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಯುಎಇ ಕಾರ್ಯತಂತ್ರದ ಪಾಲುದಾರಿಕೆಯು ರಾಜಕೀಯ ವಿಶ್ವಾಸ, ಆರ್ಥಿಕ ಸಹಕಾರ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾಗಿ ನೆಲೆಯೂರಿದೆ. May 15, 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯುಎಇ ಭೇಟಿಯು ಇಂಧನ ಭದ್ರತೆ, ರಕ್ಷಣೆ, ಕಡಲ ಮೂಲಸೌಕರ್ಯ, ಕೃತಕ ಬುದ್ದಿಮತ್ತೆ, ಸೂಪರ್ ಕಂಪ್ಯೂಟಿಂಗ್, ಹೂಡಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕಾರ್ಯತಂತ್ರ, ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವಂತಹ ಒಮ್ಮತವು ದೀರ್ಘಕಾಲೀನ ಬೆಳವಣಿಗೆ, ಪ್ರಾದೇಶಿಕ ಸ್ಥಿರತೆ, ನಾವೀನ್ಯತೆ ಮತ್ತು ಭವಿಷ್ಯದ ಅಭಿವೃದ್ಧಿಯ ಕಡೆಗಿನ ಹಂಚಿಕೆಯ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ವ್ಯಾಪಾರ, ಸಾಂಸ್ಕೃತಿಕ ವಿನಿಮಯ ಮತ್ತು ಅರಬ್ಬಿ ಸಮುದ್ರದಾದ್ಯಂತದ ಬಲವಾದ ಸಮುದಾಯ ಸಂಬಂಧಗಳಿಂದ ರೂಪಿತವಾದ ಸುದೀರ್ಘ ಸಂಬಂಧವನ್ನು ಹಂಚಿಕೊಂಡಿವೆ. ಮುತ್ತು, ಖರ್ಜೂರ, ಮಸಾಲೆ, ಜವಳಿ ಮತ್ತು ಮೀನುಗಾರಿಕೆಯ ವ್ಯಾಪಾರವು ಶತಮಾನಗಳಿಂದ ಪಶ್ಚಿಮ ಭಾರತವನ್ನು ಕೊಲ್ಲಿ ಪ್ರದೇಶದೊಂದಿಗೆ ಸಂಪರ್ಕಿಸಿತ್ತು. 1972 ಔಪಚಾರಿಕ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಲಾಯಿತು. ನಂತರ ಅಬುಧಾಬಿ ಮತ್ತು ನವದೆಹಲಿಯಲ್ಲಿ ರಾಯಭಾರ ಕಚೇರಿಗಳನ್ನು ತೆರೆಯಲಾಯಿತು. 2015 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುಎಇಗೆ ಭೇಟಿ ನೀಡಿದ ನಂತರ ದ್ವಿಪಕ್ಷೀಯ ಸಂಬಂಧಗಳು ಹೊಸ ವೇಗ ಪಡೆದುಕೊಂಡವು. ಇದು 34 ವರ್ಷಗಳಲ್ಲಿ ಭಾರತೀಯ ಪ್ರಧಾನಮಂತ್ರಿಯೊಬ್ಬರ ಮೊದಲ ಭೇಟಿಯಾಗಿತ್ತು. 2014 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 7 ಬಾರಿ ಯುಎಇಗೆ ಭೇಟಿ ನೀಡಿದ್ದಾರೆ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು 5 ಬಾರಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಈ ಅವಧಿಯಲ್ಲಿ ವ್ಯಾಪಾರ, ಹೂಡಿಕೆ, ಇಂಧನ, ತಂತ್ರಜ್ಞಾನ, ರಕ್ಷಣೆ ಮತ್ತು ಡಿಜಿಟಲ್ ಆರ್ಥಿಕತೆಯಲ್ಲಿ ಸಹಕಾರವು ವಿಸ್ತರಿಸಿದೆ. ಯುಎಇ ಈಗ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಪ್ರಮುಖ ಇಂಧನ ಪೂರೈಕೆದಾರ ಮತ್ತು ಮೂಲಸೌಕರ್ಯ ಹಾಗೂ ನವೀಕರಿಸಬಹುದಾದಂತಹ ಇಂಧನದಲ್ಲಿ ಪ್ರಮುಖ ಹೂಡಿಕೆದಾರ ರಾಷ್ಟವಾಗಿದೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸರಕು ವ್ಯಾಪಾರವು ಮೊದಲ ಬಾರಿಗೆ 100 ಬಿಲಿಯನ್ ಅಮೆರಿಕನ್ ಡಾಲರ್ ದಾಟಿದ್ದು ಹಣಕಾಸು ವರ್ಷ 2025-26 101.25 ಬಿಲಿಯನ್ ಅಮೆರಿಕನ್ ಡಾಲರ್ ತಲುಪಿದೆ. ಎರಡೂ ಕಡೆಯವರು 2032 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 200 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ದ್ವಿಗುಣಗೊಳಿಸಲು ಬದ್ದವಾಗಿವೆ. ಹೂಡಿಕೆಯು ಕೂಡ ಈ ದ್ವಿಪಕ್ಷೀಯ ಸಂಬಂಧದ ಮಹತ್ವದ ಅಂಶವಾಗಿದೆ. ಎರಡೂ ರಾಷ್ಟಗಳು February 2024 ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ಇದು 31 ಆಗಸ್ಟ್ 2024 ಜಾರಿಗೆ ಬಂದಿತು. April 2000 March 2025 ಯುಎಇಯಿಂದ ಭಾರತಕ್ಕೆ ಬಂದ ಒಟ್ಟು ಎಫ್ಡಿಐ 25.19 ಬಿಲಿಯನ್ ಅಮೆರಿಕನ್ ಡಾಲರ್ ಆಗಿದ್ದು ಇದು ಯುಎಇಯನ್ನು ಭಾರತದ 7ನೇ ಅತಿದೊಡ್ಡ ಸಾಗರೋತ್ತರ ಹೂಡಿಕೆದಾರ ರಾಷ್ಟವನ್ನಾಗಿ ಮಾಡಿದೆ. ಯುಎಇಯ ಹೂಡಿಕೆಗಳು ರಿಯಲ್ ಎಸ್ಟೇಟ್, ಮೂಲಸೌಕರ್ಯ, ಇಂಧನ, ಖಾಸಗಿ ಇಕ್ವಿಟಿ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿವೆ. ಯುಎಇಯ ಸಾರ್ವಭೌಮ ಸಂಪತ್ತು ನಿಧಿಗಳು ಭಾರತದಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. ಭಾರತ ಮತ್ತು ಯುಎಇ ನಡುವೆ ಸ್ಥಳೀಯ ಕರೆನ್ಸಿ ಸೆಟ್ಲ್ಮೆಂಟ್ ವ್ಯವಸ್ಥೆಯು ಜಾರಿಯಲ್ಲಿದೆ. ಇದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹಣ ರವಾನೆಯನ್ನು ರೂಪಾಯಿ ಮತ್ತು ಅರಬ್ ಎಮಿರೇಟ್ಸ್ ದಿರ್ಹಾಮ್ ಮೂಲಕ ಇತ್ಯರ್ಥಪಡಿಸಲು ಅನುವು ಮಾಡಿಕೊಡುತ್ತದೆ. ಇದರಿಂದ ಡಾಲರ್ ಮೇಲಿನ ಅವಲಂಬನೆ ಮತ್ತು ವಹಿವಾಟು ವೆಚ್ಚಗಳು ಕಡಿಮೆಯಾಗುತ್ತವೆ. ಭಾರತ ಮತ್ತು ಯುಎಇ ವಿಶೇಷವಾಗಿ ಹೈಡ್ರೋಕಾರ್ಬನ್ ಕ್ಷೇತ್ರದಲ್ಲಿ ನಿಕಟ ಮತ್ತು ಕ್ರಿಯಾತ್ಮಕ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ. ಹಣಕಾಸು ವರ್ಷ 2024-25 ಯುಎಇ ಕಚ್ಚಾ ತೈಲದ 4ನೇ ಅತಿದೊಡ್ಡ ಮೂಲವಾಗಿ, ಎಲ್ಎನ್ಜಿಯ 3ನೇ ಅತಿದೊಡ್ಡ ಮೂಲವಾಗಿ, ಎಲ್ಪಿಜಿಯ ಅತಿದೊಡ್ಡ ಪೂರೈಕೆದಾರರಾಗಿ ಮತ್ತು ಭಾರತದ ಸಿದ್ಧ ಪೆಟ್ರೋಲಿಯಂ ಉತ್ಪನ್ನಗಳ 2ನೇ ಅತಿದೊಡ್ಡ ರಫ್ತು ತಾಣವಾಗಿ ನಿಂತಿದೆ. ಪ್ರಸ್ತುತ ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಏಕೈಕ ದೇಶ ಯುಎಇ ಆಗಿದೆ. ಇಂಧನ ಮತ್ತು ವ್ಯಾಪಾರದ ಹೊರತಾಗಿ ಸಂಪರ್ಕ ಮತ್ತು ಸಾರಿಗೆ ಸಹಕಾರವು ದ್ವಿಪಕ್ಷೀಯ ಪಾಲುದಾರಿಕೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮುತ್ತಿವೆ. ಎರಡೂ ದೇಶಗಳು ಕಡಲ ಸಂಪರ್ಕವನ್ನು ಬಲಪಡಿಸಲು ಕೆಲಸ ಮಾಡುತ್ತಿವೆ. ಭಾರತ ಮತ್ತು ಯುಎಇ ನಡುವಿನ ದ್ವಿಪಕ್ಷೀಯ ರಕ್ಷಣಾ ಸಹಕಾರವು ದ್ವಿಪಕ್ಷೀಯ

ಕನ್ನಡ ಇತರ ಕ್ಷೇತ್ರಗಳಿಗೆ ಅನುಗುಣವಾಗಿ ಸ್ಥಿರವಾಗಿ ಬೆಳೆಯುತ್ತಿದೆ. ಜೂನ್ 2003ರಲ್ಲಿ ರಕ್ಷಣಾ ಸಹಕಾರ ಕುರಿತ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಚಿವಾಲಯ ಮಟ್ಟದಲ್ಲಿ ಜಂಟಿ ರಕ್ಷಣಾ ಸಹಕಾರ ಸಮಿತಿಯ ಮೂಲಕ ಇದನ್ನು ಮುನ್ನಡೆಸಲಾಗುತ್ತಿದೆ. ಸೇವಾ ಕೇಂದ್ರ ಕಚೇರಿ ಮಟ್ಟದಲ್ಲಿ ಭದ್ರತೆ ಮತ್ತು ರಕ್ಷಣಾ ಸಹಕಾರದ ಮಾರ್ಗಗಳನ್ನು ಚರ್ಚಿಸಲು ವಾರ್ಷಿಕವಾಗಿ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಸೇನಾ ಸಿಬ್ಬಂದಿ ಮಾತುಕತೆಗಳನ್ನು ನಡೆಸಲಾಗುತ್ತದೆ. ಭಾರತೀಯರು ಯುಎಇಯಲ್ಲಿ ಅತಿದೊಡ್ಡ ವಲಸಿಗ ಗುಂಪಾಗಿದ್ದಾರೆ. ಅವರು ಯುಎಇ ಆರ್ಥಿಕತೆ ಮತ್ತು ಸಮಾಜದ ಬೆನ್ನೆಲುಬಾಗಿದ್ದಾರೆ. ಅವರ ಯೋಗಕ್ಷೇಮವು ಎರಡೂ ದೇಶಗಳಿಗೆ ಮುಖ್ಯವಾಗಿದೆ. ಜಾಗತಿಕ ಆರ್ಥಿಕತೆಗೆ ಸವಾಲುಗಳಿದ್ದರೂ ಸಹ ಅನಿವಾಸಿ ಭಾರತೀಯರು ಭಾರತಕ್ಕೆ ನಿರಂತರವಾಗಿ ಹಣ ರವಾನೆ ಮಾಡುತ್ತಿದ್ದು ವಿದೇಶಿ ವಿನಿಮಯ ಮೀಸಲು ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 15 ಮೇ 2026ರಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭೇಟಿ ನೀಡಿದರು ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರೊಂದಿಗೆ ಚರ್ಚೆ ನಡೆಸಿದರು. ಈ ಭೇಟಿಯು ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿನ ವೇಗವನ್ನು ಪುನರುಚ್ಚರಿಸಿದೆ. ಎರಡೂ ದೇಶಗಳು ಕಾರ್ಯತಂತ್ರ, ಆರ್ಥಿಕ, ತಾಂತ್ರಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸಲು ಬದ್ದವಾಗಿವೆ. ಈ ಚರ್ಚೆಗಳು ಚೇತರಿಸಿಕೊಳ್ಳುವ ಪೂರೈಕೆ ಸರಪಳಿಗಳು, ದೀರ್ಘಕಾಲೀನ ಆರ್ಥಿಕ ಸಹಯೋಗ ಮತ್ತು ಪ್ರಾದೇಶಿಕ ಹಾಗೂ ಜಾಗತಿಕ ಆದ್ಯತೆಗಳ ಮೇಲೆ ಬೆಳೆಯುತ್ತಿರುವ ಒಮ್ಮತವನ್ನು ಹೇಳಿವೆ. ಪ್ರಧಾನಮಂತ್ರಿಯವರ ಈ ಭೇಟಿಯು ವಿಸ್ತರಿಸುತ್ತಿರುವ ಭಾರತ ಯುಎಇ ದ್ವಿಪಕ್ಷೀಯ ಪಾಲುದಾರಿಕೆಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಫಲಿತಾಂಶಗಳು ನಿರ್ಣಾಯಕ ಕ್ಷೇತ್ರಗಳನ್ನು ಒಳಗೊಂಡಿದ್ದು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಒಮ್ಮತವನ್ನು ಪ್ರತಿಬಿಂಬಿಸುತ್ತವೆ. ಇವು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವ, ತಾಂತ್ರಿಕ ಸಹಯೋಗ ಮತ್ತು ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುತ್ತವೆ. ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವಿನ ಕಾರ್ಯತಂತ್ರದ ಸಹಯೋಗದ ಕುರಿತಾದ ತಿಳಿವಳಿಕಾ ಒಪ್ಪಂದವು ಹೈಡ್ರೋಕಾರ್ಬನ್ ಕ್ಷೇತ್ರದಲ್ಲಿನ ಆಳವಾದ ಸಹಕಾರದ ಮೂಲಕ ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. ಇದು ನಿರ್ಣಾಯಕ ಇಂಧನ ಸಂಪನ್ಮೂಲಗಳ ವಿಶ್ವಾಸಾರ್ಹ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಈ ಪಾಲುದಾರಿಕೆಯು ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಚೌಕಟ್ಟನ್ನು ಸಹ ಹೆಚ್ಚಿಸುತ್ತದೆ. ಇದು ಜಾಗತಿಕ ಪೂರೈಕೆ ವ್ಯತ್ಯಯಗಳು ಮತ್ತು ಇಂಧನ ಮಾರುಕಟ್ಟೆಯ ಅಸ್ಥಿರತೆಯ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ. ಈ ಒಪ್ಪಂದವು ದ್ರವೀಕೃತ ನೈಸರ್ಗಿಕ ಅನಿಲ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಶೇಖರಣಾ ಮೂಲಸೌಕರ್ಯಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದು ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸಲು ಮತ್ತು ಶೇಖರಣಾ ಸಾಮರ್ಥ್ಯವನ್ನು ವಿಸ್ತರಿಸಲು ಭಾರತದ ಪ್ರಯತ್ನಗಳಿಗೆ ಬೆಂಬಲ ನೀಡುತ್ತದೆ. ಈ ಪಾಲುದಾರಿಕೆಯು ಸುರಕ್ಷಿತ ಮತ್ತು ಭವಿಷ್ಯದ ಸಿದ್ಧ ಇಂಧನ ಪರಿಸರ ವ್ಯವಸ್ಥೆಯನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ. ದ್ರವೀಕೃತ ಪೆಟ್ರೋಲಿಯಂ ಅನಿಲ ಪೂರೈಕೆಯ ಕುರಿತು ಇಂಡಿಯನ್ ಆಯಿಲ್ ಲಿಮಿಟೆಡ್ ಕಂಪನಿ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವಿನ ಕಾರ್ಯತಂತ್ರವು ಭಾರತದ ದೀರ್ಘಕಾಲೀನ ಎಲ್ಪಿಜಿ ಪೂರೈಕೆ ಭದ್ರತೆಯನ್ನು ಬಲಪಡಿಸುತ್ತದೆ. ಇದು ದೇಶೀಯ ಬೇಡಿಕೆಗೆ ಸ್ಥಿರ ಮತ್ತು ವಿಶ್ವಾಸಾರ್ಹ ಇಂಧನ ಮೂಲವನ್ನು ಖಚಿತಪಡಿಸುತ್ತದೆ. ಈ ಉಪಕ್ರಮವು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಇಂಧನ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುತ್ತದೆ. ಇದು ಭಾರತದ ಅತ್ಯಂತ ವಿಶ್ವಾಸಾರ್ಹ ಇಂಧನ ಪಾಲುದಾರರಲ್ಲಿ ಒಂದಾಗಿ ಯುಎಇಯ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆಗಾಗಿ ಚೌಕಟ್ಟು ಉಭಯ ದೇಶಗಳ ನಡುವಿನ ರಕ್ಷಣಾ ಕೈಗಾರಿಕಾ ಸಹಕಾರವನ್ನು ಬಲಪಡಿಸುತ್ತದೆ. ಇದು ಜಂಟಿ ಪಾಲುದಾರಿಕೆಗಳು, ಸಹ ಅಭಿವೃದ್ಧಿ ಮತ್ತು ಹೆಚ್ಚಿನ ಉದ್ಯಮದ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಈ ಒಪ್ಪಂದವು ಕಾರ್ಯತಂತ್ರದ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಹಂಚಿಕೆಯನ್ನು ಸಹ ಉತ್ತೇಜಿಸುತ್ತದೆ. ಇದು ಸುಧಾರಿತ ರಕ್ಷಣಾ ಉತ್ಪಾದನೆ ಮತ್ತು ಸಾಮರ್ಥ್ಯಗಳಲ್ಲಿನ ಸಹಕಾರಕ್ಕೆ ಬೆಂಬಲ ನೀಡುತ್ತದೆ. ವಿಶಾಲ ಮಟ್ಟದಲ್ಲಿ ಈ ಪಾಲುದಾರಿಕೆಯು ರಾಷ್ಟೀಯ ಮತ್ತು ಪ್ರಾದೇಶಿಕ ಭದ್ರತಾ ಸಹಕಾರವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಗುಜರಾತ್ನ ವಾಡಿನಾರ್ನಲ್ಲಿ ಹಡಗು ದುರಸ್ತಿ ಕ್ಲಸ್ಟರ್ ಸ್ಥಾಪಿಸುವ ಕುರಿತು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತು ಡ್ರೈಡಾಕ್ಸ್ ವರ್ಲ್ಡ್ ನಡುವಿನ ತಿಳಿವಳಿಕಾ ಒಪ್ಪಂದ ಉಪಕ್ರಮವು ಹಡಗು ಸಾಗಣೆ, ಬಂದರು ಮತ್ತು ಕರಾವಳಿ ಮೂಲಸೌಕರ್ಯ ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತದೆ. ಇದು ಬೆಳೆಯುತ್ತಿರುವ ಕಡಲ ಮತ್ತು ಸಾರಿಗೆ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಈ ಸಹಯೋಗವು ಕಡಲ ಸಾರಿಗೆ ಪರಿಸರ ವ್ಯವಸ್ಥೆಯನ್ನು ಸಹ ಸುಧಾರಿಸುತ್ತದೆ. ಇದು ಹಡಗು ದುರಸ್ತಿ ಮತ್ತು ಸಂಬಂಧಿತ ಕೈಗಾರಿಕಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ದಕ್ಷ ವ್ಯಾಪಾರ ಮತ್ತು ಸಂಪರ್ಕಕ್ಕೆ ಬೆಂಬಲ ನೀಡುತ್ತದೆ. ಈ ಪಾಲುದಾರಿಕೆಯು ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಸಹ ಮುನ್ನಡೆಸುತ್ತದೆ. ಇದು ದೇಶೀಯ ಉತ್ಪಾದನೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ಥಳೀಯ ಕಡಲ ಸಾಮರ್ಥ್ಯಗಳನ್ನು ಉತ್ತೇಜಿಸುತ್ತದೆ.
ಹಡಗು ದುರಸ್ತಿ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿಯ ಕುರಿತು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಡ್ರೈಡಾಕ್ಸ್ ವರ್ಲ್ಡ್ ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾರಿಟೈಮ್ ಅಂಡ್ ಶಿಪ್ ಬಿಲ್ಡಿಂಗ್ ನಡುವಿನ ತಿಳಿವಳಿಕಾ ಒಪ್ಪಂದ ವ್ಯವಸ್ಥೆಯು ಭಾರತೀಯ ಕಡಲ ಕಾರ್ಯಪಡೆಯ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ. ಇದು ಹಡಗು ನಿರ್ಮಾಣ ಮತ್ತು ಹಡಗು ದುರಸ್ತಿ ಕ್ಷೇತ್ರದಲ್ಲಿ ವಿಶೇಷ ತರಬೇತಿ, ತಾಂತ್ರಿಕ ಕೌಶಲ್ಯ ವೃದ್ಧಿ ಮತ್ತು ಸಾಮರ್ಥ್ಯ ವರ್ಧನೆಗೆ ಬೆಂಬಲ ನೀಡುತ್ತದೆ. ಈ ಉಪಕ್ರಮವು ನುರಿತ ಕಡಲ ವೃತ್ತಿಪರರ ಜಾಗತಿಕ ಹಬ್ಬಾಗಿ ಭಾರತ

ಹೊರಹೊಮ್ಮಲು ಸಹಕಾರಿಯಾಗಲಿದೆ. ಇದು ಉದ್ಯಮಕ್ಕೆ ಸಿದ್ದವಿರುವಂತಹ ಪರಿಣಿತಿಯನ್ನು ಬಲಪಡಿಸುತ್ತದೆ ಮತ್ತು ಕಡಲ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಈ ಸಹಯೋಗವು ಸ್ಕಿಲ್ ಇಂಡಿಯಾ ಮಿಷನ್ನ ಉದ್ದೇಶಗಳಿಗೆ ಅನುಗುಣವಾಗಿದೆ. ಇದು ವಿಕಸನಗೊಳ್ಳುತ್ತಿರುವ ಜಾಗತಿಕ ಕಡಲ ಉದ್ಯಮಕ್ಕಾಗಿ ಭವಿಷ್ಯದ ಸಿದ್ದ ಕಾರ್ಯಪಡೆಯನ್ನು ರಚಿಸಲು ಸಹಾಯ ಮಾಡುತ್ತದೆ. ಭಾರತದ ಸಿಡಾಕ್ ಮತ್ತು ಯುಎಇಯ G42 ನಡುವಿನ ಪಾಲುದಾರಿಕೆಯಲ್ಲಿ 8 ಎಕ್ಸಾಫ್ಲಾಪ್ ಸೂಪರ್ ಕಂಪ್ಯೂಟಿಂಗ್ ಕ್ಲಸ್ಟರ್ ಸ್ಥಾಪಿಸಲು ನಿಯಮಾವಳಿಗಳ ಪಟ್ಟಿ ರೂಪಿಸಲಾಗಿದ್ದು, ಈ ಪಾಲುದಾರಿಕೆಯು ಭಾರತದ ಸಾರ್ವಭೌಮ ಕೃತಕ ಬುದ್ದಿಮತ್ತೆ ಮತ್ತು ಉನ್ನತ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ಸಾಮರ್ಥ್ಯಗಳನ್ನು ವೇಗಗೊಳಿಸುತ್ತದೆ. ಇದು ದೇಶದ ಸೂಪರ್ ಕಂಪ್ಯೂಟಿಂಗ್ ಮೂಲಸೌಕರ್ಯವನ್ನು ಬಲಪಡಿಸುತ್ತದೆ. ಈ ಸಹಯೋಗವು ಇಂಡಿಯಾ ಎಐ ಮಿಷನ್ಗೆ ಉತ್ತೇಜನ ನೀಡುತ್ತದೆ. ಇದು ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಮುಂದಿನ ಪೀಳಿಗೆಯ ತಾಂತ್ರಿಕ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ. ಯುಎಇಯಿಂದ ಭಾರತಕ್ಕೆ ಹೂಡಿಕೆ ಬದ್ಧತೆಗಳು ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುತ್ತವೆ. ಅವು ಭಾರತದ ಮೂಲಸೌಕರ್ಯ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿನ ಹೂಡಿಕೆಗೆ ಉತ್ತೇಜನ ನೀಡುತ್ತವೆ. ಈ ಬದ್ದತೆಗಳು ದೀರ್ಘಕಾಲೀನ ಬಂಡವಾಳ ಹರಿವು ಮತ್ತು ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಇವು ಭಾರತದ ಆರ್ಥಿಕ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ವಿಸ್ತರಣೆಯ ಗುರಿಗಳಿಗೆ ಬೆಂಬಲ ನೀಡುತ್ತವೆ. ಒಟ್ಟಾರೆಯಾಗಿ ಪ್ರಧಾನಮಂತ್ರಿಯವರ ಭೇಟಿಯ ಫಲಿತಾಂಶಗಳು ದ್ವಿಪಕ್ಷೀಯ ಬಾಂಧವ್ಯವು ಭವಿಷ್ಯದ ಆಧಾರಿತ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿರುವುದನ್ನು ಪ್ರತಿಬಿಂಬಿಸುತ್ತವೆ. ಈ ಸಹಕಾರವು ವಿಶ್ವಾಸ, ನಾವೀನ್ಯತೆ ಮತ್ತು ಹಂಚಿಕೆಯ ಸಮೃದ್ಧಿಯಲ್ಲಿ ಭದ್ರವಾಗಿ ನೆಲೆಗೊಂಡಿದೆ. ಈ ಒಪ್ಪಂದಗಳು ಇಂಧನ, ವ್ಯಾಪಾರ ಮತ್ತು ರಕ್ಷಣೆಯಂತಹ ಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿನ ಸಹಯೋಗವನ್ನು ಗಾಢವಾಗಿಸುತ್ತವೆ. ಅವು ಅತ್ಯಾಧುನಿಕ ತಂತ್ರಜ್ಞಾನಗಳು, ಸಾರಿಗೆ, ಡಿಜಿಟಲ್ ಮೂಲಸೌಕರ್ಯ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ತೆರೆಯುತ್ತವೆ. ಭಾರತ ಮತ್ತು ಯುಎಇ ನಡುವಿನ ಸಂಬಂಧವು ಸಾಂಪ್ರದಾಯಿಕ ವ್ಯಾಪಾರ ಕೊಂಡಿಗಳಿಂದ ವಿಶಾಲ ವ್ಯಾಪ್ತಿಯ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮಾರ್ಪಟ್ಟಿದೆ. ನಿರಂತರ ರಾಜಕೀಯ ತೊಡಗಿಸಿಕೊಳ್ಳುವಿಕೆ ಮತ್ತು ಆರ್ಥಿಕ ಸಹಕಾರವು ಈ ಬದಲಾವಣೆಗೆ ಕಾರಣವಾಗಿದೆ. ಇಂದು ಈ ಪಾಲುದಾರಿಕೆಯು ಇಂಧನ ಭದ್ರತೆ, ವ್ಯಾಪಾರ, ತಂತ್ರಜ್ಞಾನ, ಹೂಡಿಕೆ ಮತ್ತು ರಕ್ಷಣಾ ಸಹಕಾರವನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿಯವರ 2026 ಭೇಟಿಯ ಫಲಿತಾಂಶಗಳು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಿವೆ. ಅವು ಉದಯೋನ್ಮುಖ ತಂತ್ರಜ್ಞಾನಗಳು, ಕಡಲ ಮೂಲಸೌಕರ್ಯ, ಕೃತಕ ಬುದ್ದಿಮತ್ತೆ ಮತ್ತು ಕಾರ್ಯತಂತ್ರದ ಕೈಗಾರಿಕೆಗಳಲ್ಲಿ ಸಹಕಾರವನ್ನು ವಿಸ್ತರಿಸುತ್ತವೆ. ಉಭಯ ದೇಶಗಳು ತಮ್ಮ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಆದ್ಯತೆಗಳನ್ನು ಸಂಯೋಜಿಸುತ್ತಿರುವುದರಿಂದ ಈ ಪಾಲುದಾರಿಕೆಯು ಮುಂದಿನ ವರ್ಷಗಳಲ್ಲಿ ಪ್ರಾದೇಶಿಕ ಸ್ಥಿರತೆ, ಆರ್ಥಿಕ ಬೆಳವಣಿಗೆ ಮತ್ತು ತಾಂತ್ರಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತ ಯುಎಇ ಸಹಕಾರದ ವೃದ್ಧಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬೆಲ್ಲು ಕೇಳ್ತಾ ಇದ್ದೀರಾ? 9:30 ಈ ರಾತ್ರಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ನಾಯನ. ಇನ್ನು ಇವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಮಧುರವಾದ ಹಿಂದಿ ಹಾಡುಗಳು ನನ್ನ ಜೊತೆ ತಯಾರಿದೆ. ಹಾಗಾಗಿ ಇನ್ನು ಅರ್ಧ ಗಂಟೆ ನೀವು ಒಳ್ಳೊಳ್ಳೆ ಹಿಂದಿ ಹಾಡುಗಳನ್ನ ಕೇಳ್ಬೋದು. ಮೊದಲಿಗೆ ಡೆಲ್ಲಿ ಸೆಕ್ಸ್ ಚಿತ್ರದ ಹಾಡು ಮಸಕಲಿ ಮಸಕಲಿ, ಮೋಹಿತ್ ಚೌಹಾನ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಪ್ರಸೂನ್ ಜೋಶಿ, ಸಂಗೀತ

ಈಗಷ್ಟೇ ಕೇಳಿದ್ರಿ ಝಹಬ್ ಚಿತ್ರದ ಹಾಡು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಸೈಯದ್ ಕದ್ರಿ ಹಾಗೂ ಸಂಗೀತ ರೂಪ್ ಕುಮಾರ್ ರಾಥೋಡ್ ಅವರದಾಗಿತ್ತು. ಇನ್ನು ಇವತ್ತಿನ ಸುಕೂನ್ ಕೇಬಲ್ ಕಾರ್ಯಕ್ರಮದ ಹಾಡುಗಳು ಮಧುರವಾಗಿದೆ ಅಂತ ಕಲಬುರಗಿಯಿಂದ ಧರ್ಮಣ್ಣ ಅವರ ಸಂದೇಶ ಕಳಿಸಿದ್ದಾರೆ. ಹಾಗೆ ನಾಗೇಂದ್ರ ತಾವರ್ಕೆರೆ ಕುಣಿಗಲ್ನಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಅಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕಂತಿದ್ರೆ 9480901013 ಈ ನಂಬರ್ಗೆ ಸಂದೇಶ ಕಳಿಸಿ. ಈಗ ಕೇಳಿ ಗುರು ಚಿತ್ರದ ಹಾಡು ಚಿನ್ಮಯಿ ಹಾಗೂ ಎ ಆರ್ ರೆಹಮಾನ್ ಅವರ ಧ್ವನಿಯಲ್ಲಿ.

ಸಾಥಿಯಾ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಈಗಷ್ಟೇ ಕೇಳಿದ್ರಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಗುಲ್ಜಾರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಎ ಆರ್ ರೆಹಮಾನ್. ಶಾಂತಾಚಾರ ಬಡಿಗೇರ ಬಿಜಾಪುರದಿಂದ ಯೂನಸ್ ಅವರು, ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಇವತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮದ ಹಾಡುಗಳು ಚೆನ್ನಾಗಿದ್ವು ಅಂತ ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಆತ್ಮೀರಿ, 9:54 ಆಯಿತು. ಇಲ್ಲಿಗೆ ಇವತ್ತಿನ ಸುಕೂನ್ ಕೇಬಲ್ ಕಾರ್ಯಕ್ರಮವನ್ನು ಮುಗಿಸೋ ಹೊತ್ತಾಯಿತು. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬೆಲ್ಲು 101.3 FM ಕೇಳ್ತಾ ಇದ್ದೀರಾ. ನಾನು RJ ನಯನ.

ಈ ದಿನದ ಎಲ್ಲ ಜಂಜಾಟಗಳನ್ನ ಮುಗಿಸಿ ಇನ್ನು ಹಾಸಿಗೆ ಮೇಲೆ ಹಾಗೆ ಮಲಗ್ತಾ ರೇಡಿಯೋ ಕೇಳ್ತಾ ಇರೋ ನಿಮ್ಮೆಲ್ಲರಿಗೂ, ಹಾಗೆ ಇನ್ನು ಮಲಗದೇ ಇರುವಂತ, ಇನ್ನು ರಾತ್ರಿನೇ ಆಗಿಲ್ಲದೆ ಇರೋ ಎಷ್ಟೋ ಜನ ಸಹ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಹಾಗೆ ನೀನು ನಿದ್ರೆಗೆ ಜಾರ್ತಿರೋರು ಅಥವಾ ತೂಗುಡಿಸ್ತಿರೋರು ಸಹ ನಮ್ಮ ಕಾರ್ಯಕ್ರಮವನ್ನ ಕೇಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಆತ್ಮೀಯ ಸ್ವಾಗತ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮಕ್ಕೆ. ಹತ್ತು ಗಂಟೆ 2 ನಿಮಿಷ ಆಗ್ತಾ ಬಂತು. ಏನೋ ಇವತ್ತಿನ ಕನಸಿನ ಲೋಕ ಶುರು ಮಾಡೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ನಯನ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3. ಇನ್ನು ಏನಿರುತ್ತೆ ಇವತ್ತು ರಾತ್ರಿ ಅಂತಂದ್ರೆ, ಮಧುರವಾದ ಮಾತುಗಳಿರುತ್ತೆ, ಹಾಗೆ ಸುಮಧುರವಾದ ಕನ್ನಡ ಹಾಡುಗಳು ನಿಮಗೋಸ್ಕರ ಇರುತ್ತೆ. ಹಾಗಾಗಿ ತಪ್ಪದೇ ಇವತ್ತಿನ ಶೋನ ಕೇಳಿಸ್ಕೋತಾ ಇರಿ. ಇನ್ನು ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಒಂದು ಹಾಡಿನೊಂದಿಗೆ. ಮೇಲುಕೋಟೆ ಮಂಚ ಚಿತ್ರದ ಹಾಡು ಕಾರ್ತಿಕ್ ಮತ್ತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವ ಒಂದು ಮಧುರವಾದ ಹಾಡು. ಸಾಹಿತ್ಯ ಬರೆದಿದ್ದಾರೆ ಜಗ್ಗೇಶ್ ಹಾಗೂ ಸಂಗೀತ ಗಿರಿಧರ್ ದಿವಾನ್.

ಎಂಥ ಮಧುರವಾದ ಹಾಡುಗಳಲ್ವಾ? ಖಂಡಿತ ಇಂಥದ್ದೇ ಸಾಕಷ್ಟು ಮಧುರವಾದ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಕಾಯ್ತಿದೆ. ಹಾಗೆ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ವಿಜಯಪುರದಿಂದ ಇಸ್ಮಾಯಿಲ್, ಹಾಗೆ ಚಿದಾನಂದ ಟಿ ಬಿ ಸರ್ಕಲ್, ಮತ್ತು ಕೃಷ್ಣ ಮಾಣೂರು ಕುಂದಾಪುರದಿಂದ, ಮತ್ತು ಸುಧಾ ಬೂದಿಹಾಳ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಕೆಂಪಣ್ಣ ವಾಡಪ್ಪಗೋಳ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಅಷ್ಟೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ 9480901013 ಈ ನಂಬರ್ಗೆ ಕಳಿಸಬಹುದು. ಏನು ಇವತ್ತಿನ ಶೋ ಶುರು ಮಾಡ್ಲಿಕ್ಕೂ ಮುಂಚೆ ನಾವೆಲ್ಲ ಒಂದೇ ಒಂದು 10 ಸೆಕೆಂಡು ನಮ್ಮ ಬಾಲ್ಯಕ್ಕೆ ಹೋಗಿ ಬರೋಣ. ನೆನ್ಪಿಸ್ಕೊಳ್ಳಿ, ಸಣ್ಣವರಿರ್ತ ನಾವು ಏನೆಲ್ಲ ಹವ್ಯಾಸಗಳಲ್ಲಿ ಪಾಲ್ಗೊಂಡಿದ್ವಿ ಅಲ್ವಾ? ಯಾರೋ ಡ್ರಾಯಿಂಗ್ ಮಾಡ್ತಾ ಇದ್ವಿ, ಇನ್ಯಾರೋ ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಾ ಇದ್ವಿ, ಹಾಗೆ ಎಷ್ಟೋ ಜನ ಕಾಗದದ ಓಣಿ ಮಾಡಿಬಿಟ್ಟು ಅದನ್ನು ಮಳೆಯಲ್ಲಿ ಬಿಡ್ತಾ ಇದ್ವಿ, ರಜೆ ಬಂದರೂ ಸಾಕು ಕ್ರಿಕೆಟ್ ಬ್ಯಾಟ್ ತೊಗೊಂಡು ಓಡ್ತಾ ಇದ್ವಿ, ಹಾಗೆ ಎಷ್ಟೋ ಜನ ಬಾಲಮಂಗಳ ಚಂಪಕದಲ್ಲಿ ಬ್ಯೂಟಿಫುಲ್ ಕಥೆಗಳನ್ನ ಸಹ ಓದ್ತಾ ಇದ್ವಿ. ಆದರೆ ಆಗ ನಮಗೆ ಸಮಯದ ಮಿತಿ ಇರಲಿಲ್ಲ, ಕೇವಲ ಹವ್ಯಾಸಗಳ ಮೇಲೆ ಹುಚ್ಚಿತ್ತು ಅಂತ ಹೇಳಬಹುದು. ಆದರೆ ಈಗ ನಾವೆಲ್ಲ ದೊಡ್ಡವರಾಗಿದ್ದೀವಿ, ಕೈಯಲ್ಲಿ ದುಡ್ಡಿದೆ, ಜವಾಬ್ದಾರಿಗಳಿದೆ, ಹಾಗೆ ನಮ್ಮನ್ನು ನಂಬಿಕೊಂಡಿರೋ ಜನರು ಜೊತೆ ಇದ್ದಾರೆ. ಆದರೆ ಆ ಹವ್ಯಾಸಗಳು ಎಲ್ಲಿಗೆ ಹೋದವು ಅಲ್ವಾ? ಕೊನೆ ಬಾರಿ ನೀವು ನಿಮ್ಗಾಗಿ ಒಂದು ಚಿತ್ರ ಬಿಡಿಸಿದ್ಯಾವಾಗ ಅಥವಾ ಒಂದು ಕವಿತೆ ಬರೆದಿದ್ಯಾವಾಗ? ಇವತ್ತು ನಾವು ಈ ಕಳೆದು ಹೋದ ಹವ್ಯಾಸಗಳು ಮತ್ತು ನಮ್ಮ ಬದುಕಿಗೆ ಈ ರೀತಿಯ ಹವ್ಯಾಸಗಳು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಾಗಾಗಿ ನೀವು ಈಗ ದೊಡ್ಡವರಾದ್ಮೇಲೆ ಕೊನೆ ಬಾರಿ ನೀವು ನಿಮಗೆ ಒಂದು ಚಿತ್ರ ಬಿಡಿಸಿದ್ದು ಯಾವಾಗ, ಅಥವಾ ಕವಿತೆ ಬರೆದಿದ್ದ ಯಾವಾಗ, ಅಥವಾ ನಿಮ್ಮ ಹವ್ಯಾಸಗಳು ಯಾವೇ ಇರಲಿ ಅದನ್ನು ಯಾವಾಗ ಕಡೆಯದಾಗಿ ಮಾಡಿದ್ದು ಅಂತ ನನಗೆ ಬರೆದು 9480901013 ಕಳಿಸಿ. ಹಾಗಾಗಿ ಇವತ್ತಿನ ಕನಸಿನ ಲೋಕದಲ್ಲಿ ನಾವು ಹವ್ಯಾಸಗಳ ಬಗ್ಗೆ, ಅದು ದೊಡ್ಡವರಾದ್ಮೇಲೆ ನಾವು ಇನ್ನೂ ತೊಡಗಿಸಿಕೊಂಡಿರುವಂಥ ಹವ್ಯಾಸಗಳು ಅಥವಾ ಇವು ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡೋಣ. ಏನಂತೀರಾ?

ಅನುಷಾ ಅವರು ಸಂದೇಶ ಕಳಿಸಿ ಹೇಳ್ತಾ ಇದಾರೆ, ಆಗ ನಮ್ಗೆಲ್ಲ ಹೇಳೋರಿಲ್ಲ ಕೇಳೋರಿಲ್ಲ, ನಮ್ದೇ ಆಟ ಪಾಠ ಊಟ ತುಂಟಾಟಗಳ ಮಧ್ಯೆ ನಾನು ಚಿತ್ರ ಬಿಡಿಸ್ತಾ ಇದ್ದೆ. ಈಗ ಚಿತ್ರ ಬಿಡಿಸ್ಲಿಕ್ಕೆ ಸಮಯ ಆಗೋದಿಲ್ಲ, ಹಾಗೆ ನೀವು ಹೇಳಿದಾಗೆ ಕಾಗದ ದೋಣಿ ಎಲ್ಲ ಮಾಡಿಬಿಡ್ತಾ ಇದ್ದೆ, ಈಗ ಅದಕ್ಕೆಲ್ಲ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಖಿಲೇಶ್ ಅವರು ವಿಜಯಪುರದಿಂದ ಸಂದೇಶ ಕಳಿಸಿ, ನಾನು ಇವತ್ತಷ್ಟೇ ಸಂಜೆ ಅಷ್ಟೇ ರೀಲ್ ಮಾಡಿದ ನನ್ನ ಗೆಳತಿ ರೇಖಾಳಿಗೆ ಕವಿತೆಯೊಂದನ್ನು ಬರೆದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ, ಅದಕ್ಕೆ ಆಕೆ ಖುಷಿಯಿಂದ ಹಾರ್ಟ್ ಚಿಹ್ನೆ ಕಳಿಸಿದ್ಲು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ಅಷ್ಟೇ, ನಿಮ್ಮ ಹವ್ಯಾಸಗಳು ಅವಾಗೇನಿತ್ತು, ಇವಾಗಲೂ ಅದನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಬರೆದು ಸಂದೇಶ ಕಳಿಸಿ 9480901013. ಇನ್ನು ನಾವು ದೊಡ್ಡವರಾಗ್ತಾ ಆಗ್ತಾ ನಮ್ಮ ಹವ್ಯಾಸಗಳಿಂದ ಯಾಕೆ ದೂರ ಆಗ್ತೀವಿ, ಯಾಕಂತಂದ್ರೆ ನಮ್ಮ ಸಮಾಜ ನಮಗೆ ಯಾವುದರಿಂದ ದುಡ್ಡು ಬರುತ್ತೋ ಅದು ಮಾತ್ರ ಕೆಲಸ, ಉಳಿದಿದ್ದೆಲ್ಲ ಟೈಮ್ ವೇಸ್ಟ್ ಅಥವಾ ಟೈಮ್ ಪಾಸ್ ಅಂತ ಕಳಿಸ್ಬಿಡುತ್ತೆ. ಆಫೀಸ್ ಕೆಲಸ ಇರ್ಬೋದು, EMI ಇರ್ಬೋದು, ಅಥವಾ ಸಂಸಾರದ ಜವಾಬ್ದಾರಿ ಮತ್ತು ಜಂಜಾಟಗಳ ಮಧ್ಯೆ ನಮಗೆ ನಮಗಾಗಿ ಬದುಕೋಕೆ ಸಮಯ ಸಿಗಲ್ಲ, ನನಗೆ ಟೈಮೇ ಇಲ್ಲ ಅಂತ ಅನ್ನೋದು ನಮ್ಮ ದಿನನಿತ್ಯದ ಡೈಲಾಗ್ ಆಗಿಬಿಡುತ್ತೆ. ಆದರೆ ನಿಜ ಹೇಳಬೇಕಂತಂದರೆ ನಮಗೆ ರೀಲ್ಸ್ ನೋಡೋಕ್ಕೆ ಟೈಮ್ ಇರುತ್ತೆ ಅಥವಾ ಯಾವುದೋ ಒಂದು ಸೀರೀಸ್ ಅಥವಾ ಮೂವಿ ನೋಡಲಿಕ್ಕೆ ಟೈಮ್ ಇರುತ್ತೆ, ಆದರೆ ನಮಗೆ ಖುಷಿ ಕೊಡೋಂಥ ಒಂದು ಹವ್ಯಾಸಕ್ಕೆ ಮಾತ್ರ ಟೈಮ್ ಇರಲ್ಲ ಅಲ್ವಾ. ನಾವು ನಮ್ಮ ಒಳಗಿನ ಮಗುವನ್ನು ಎಲ್ಲೋ

ಸಾಕಷ್ಟು ಜನ ನಿಮ್ಮ ಅನುಭವಗಳನ್ನ ಹಂಚ್ಕೋತಿದ್ದೀರಾ. ಧನ್ಯವಾದಗಳು. ವಿಜಯ್ ಅವರು ಕೋರ್ಮಂಗಲದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಚಿಕ್ಕನು ಆಗಿದ್ದಾಗ ಬಹಳಷ್ಟು ಹವ್ಯಾಸಗಳಲ್ಲಿ ತೊಡಗಿಸ್ಕೊಂಡಿದ್ದೆ. ಇನ್ನು ವೇಸ್ಟ್ ವಸ್ತುಗಳಿಂದ ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ತಿದ್ದೆ, ಹಾಗೆ ಪೇಪರ್ ಕಟ್ಟಿಂಗ್ಸ್ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಆದರೆ ದೊಡ್ಡವರಾಗ್ತಾ ಹೋದಂತೆ ಜೀವನದ ಜವಾಬ್ದಾರಿಗಳ ನಡುವೆ ಆ ಹವ್ಯಾಸಗಳೆಲ್ಲ ನಿಧಾನವಾಗಿ ದೂರ ಹೋಗ್ತಾ ಹೋದ್ವು. ಆದರೆ ಇವತ್ತಿಗೂ ಸಹ ಅಡುಗೆ ಮಾಡೋದೇ ನನ್ನ ಫುಲ್ ಟೈಮ್ ಹವ್ಯಾಸ ಆಗಿದೆ. ಅದರ ಜೊತೆಗೆ ಬ್ಯಾಡ್ಮಿಂಟನ್ ಆಡ್ತೀನಿ, ಹೈಕಿಂಗ್, ಸ್ವಿಮ್ಮಿಂಗ್, ಹಾಗೆ ಕೆಲವೊಂದು ಈ ರೀತಿ ಒಂದು ಕೆಲವೊಂದು ಪಾರ್ಟ್ ಟೈಮ್ ಖುಷಿಗಳಾಗಿದೆ ನನಗೆ. ಆದರೆ ಒಂದು ಸತ್ಯ ಅಂತಂದರೆ ಟೈಮ್ ಪಾಸ್ ಅಲ್ಲ ಹವ್ಯಾಸ ಅಂತಂದರೆ, ಒತ್ತಡದ ಜೀವನದಲ್ಲಿ ನಮ್ಮನ್ನು ನಾವು ಮರೆತುಕೊಳ್ಳದಂತೆ ಹಿಡಿದಿಡೋ ಒಂದು ಸುಂದರ ಭಾಗ ಈ ಹವ್ಯಾಸಗಳು ಅಂತ ವಿಜಯ್ ಅವರು ಹೇಳ್ತಿದ್ದಾರೆ. ನಿಮ್ಮ ಸಂದೇಶಕ್ಕೆ ಆತ್ಮೀಯ ಧನ್ಯವಾದಗಳು. ಏನು ನಾವು ಎಷ್ಟೇ ಬ್ಯುಸಿ ಆಗಿದ್ರೂ ಸಹ ನಮ್ಮ ಜೀವನದಲ್ಲಿ ಇವಾಗಲೂ ಅಷ್ಟೇ ಹವ್ಯಾಸಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರು ಅಥವಾ ಹವ್ಯಾಸಗಳನ್ನ ಜೀವಂತವಾಗಿಟ್ಟಿರುವಂಥ ಜನ ಅಂತ ಅಪರೂಪದ ಜನರು ಸಾಕಷ್ಟು ಜನ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಸಂತೋಷ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ದಿನವಿಡೀ ಕೋಡಿಂಗ್ ಮಾಡಿ ಸುಸ್ತಾಗಿದ್ದರೂ ಸಹ ವಾರಾಂತ್ಯದಲ್ಲಿ ಗಿಡಗಳ ಜೊತೆ ಸಮಯ ಕಳಿತೀನಿ, ಟೆರೆಸ್ ಗಾರ್ಡನಿಂಗ್ ಮಾಡಿದ್ದೀನಿ, ಭಾಳ ಒಂದು ಸುಂದರವಾದ ಗಾರ್ಡನ್ ನಂದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನನ್ನ ಇಡೀ ವಾರದ ಸ್ಟ್ರೆಸ್ ದೂರ ಮಾಡಲಿಕ್ಕೆ ಇದೊಂದು ಸಾಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹವ್ಯಾಸ ಅಂತಂದರೆ ಒಂದು ಟೈಮ್ ಪಾಸ್ ಅಲ್ಲ ಅಥವಾ ಟೈಮ್ ವೇಸ್ಟ್ ಅಲ್ಲ, ಇದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಮದ್ದು ಅಂತ ಹೇಳ್ಬೋದು. ದಿನವಿಡೀ ದುಡಿದು ಸುಸ್ತಾದ ಮೇಲೆ ನಮ್ಮ ಮನಸ್ಸಿಗೆ ಹವ್ಯಾಸಗಳು ಒಂದು ರೀತಿ ರೀಚಾರ್ಜ್ ಮಾಡುತ್ತೆ ಅಂತ ಹೇಳ್ಬೋದು. ಎಷ್ಟೇ ಬ್ಯುಸಿ ಇದ್ದರೂ ವಾರಕ್ಕೆ ಕನಿಷ್ಠ ಒಂದು ಗಂಟೆಯಾದರೂ ನಿಮ್ಮ ಹವ್ಯಾಸಕ್ಕೆ ಮೀಸಲಿಡಿ, ಆಗ ಜೀವನದಲ್ಲಿ ಖುಷಿ ಹೆಚ್ಚಾಗೋದು ಖಂಡಿತ.

ಎಸ್ ಪಿ ಬಿ ಅವರು ಹಾಡ್ತಾ ಇದ್ರೆ ಕೋಗಿಲೆ ಅಂತ ಹಾಡ್ತಾ ಇದ್ರೆ ಕೋಗಿಲೆನೆ ಹಾಡ್ದಂಗಾಗಿದೆ. ಮಧುರವಾದ ಹಾಡೊಂದನ್ನು ಈಗಷ್ಟೇ ಕೇಳಿದ್ರಿ ಇವತ್ತಿನ ಕನಸಲ್ಲೂ ಲೋಕ ಕಾರ್ಯಕ್ರಮದಲ್ಲಿ. ಏನು ಶಾಂತಾ ಬ್ಯಾಂಕ್ ಕಾಲೋನಿ

ಸಂದೇಶ ಕಳಿಸಿದ್ದಾರೆ. ಹಾಗೆ ನಟರಾಜ ಅವರು, ಕ್ಷಮಿಸಿ, ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಅವರು, ನಾನು ಮೊದಲಿಗೆ ನಟರಾಜ ರೂಪತಾರ ಮತ್ತು ಈ ಚಲನಚಿತ್ರ ಮಾಸಪತ್ರಿಕೆಗಳಿಗೆ ಚುಟುಕು ಮತ್ತು ಬರಹಗಳನ್ನ ಬರಿತಾ ಇದ್ದೆ, ಹಾಗೆ ಈ ರೀಲ್ ಕ್ಯಾಸೆಟ್ಗಳನ್ನ ಸಂಗ್ರಹಿಸ್ತಾ ಇದ್ದೆ. ಇದು ನನ್ನ ಹವ್ಯಾಸವಾಗಿತ್ತು, ಆದರೆ ಈಗ ಈ ಹವ್ಯಾಸ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸತೀಶ್ ಚಂದ್ರ ಅವರು ಸಂದೇಶ ಕಳಿಸಿದ್ದಾರೆ ದಾವಣಗೆರೆಯಿಂದ. ಒಂದು ಬಹಳ ಮಧುರವಾದ ಕ್ಷಣವನ್ನು ನೆನೆಸ್ಕೋತಾ ಇದ್ದಾರೆ. ಏನಂತಂದ್ರೆ, ಅವರು ಸಣ್ಣವರಿದ್ದಾಗ ಶಾಲೆ ದಿನಗಳಲ್ಲಿ ಅವ್ರಿಗೆ ನವರಾತ್ರಿ ಸಮಯದಲ್ಲಿ ಗೊಂಬೆ ಕೂರಿಸೋಕ್ಕೂ ಮುಂಚೆ ಈ ರಾಗಿ ಕಾಳುಗಳಲ್ಲಿ ಭಾರತದ ನಕ್ಷೆಯನ್ನ ಬರೆದು ಅದರೊಳಗಡೆ ರಾಗಿ ಕಾಳುಗಳನ್ನ ಬಿತ್ತಿ 15 ದಿನದ ಮುಂಚೆ ಹಬ್ಬದಷ್ಟೊಳಗೆ ಒಂದು ಸೊಂಪಾಗಿ ಭಾರತದ ನಕ್ಷೆ ತುಂಬಾ ರಾಗಿಯ ಹುಲ್ಲು ಹಚ್ಚ ಹಸಿರಾಗಿ ಬಂದಿದ್ದನ್ನ ನೋಡಿ ಬಹಳಷ್ಟು ಖುಷಿ ಪಡ್ತಿದ್ದೆ. ಹಾಗೆ ಶಾಲೆಯ ಹಳೆ ಎಕ್ಸಸೈಸ್ ರಟ್ಟುಗಳಿಂದ ಹಂಚಿನ ರೂಪದ ಮನೆಗಳನ್ನ ಮಾಡಿ ಇಡ್ತಿದ್ದೆ. ಈಗ ನಮ್ಮ ಮಕ್ಕಳು ಸಹ ಇದನ್ನೆಲ್ಲ ಮಾಡ್ತಾ ಇಲ್ಲ, ನಾನು ಸಹ ಇದನ್ನೆಲ್ಲ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಆನಂದ್ ಕುಲಕರ್ಣಿ ಸುಲೆಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಅವರು, ನನ್ನ ಬಾಲ್ಯದಲ್ಲಿ ಪೇಪರ್ನಲ್ಲಿ ಬರುವ ಚುಟುಕು ಸುದ್ದಿಗಳು ಮತ್ತು ನಾಯಕ ನಟರ ಸಿನಿಮಾದ ಬಗೆಗಿನ ಮಾತುಗಳು ಮತ್ತು ಅವರ ಭಾವಚಿತ್ರವನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೆ. ಈಗ ಆ ಹವ್ಯಾಸ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೆನೋ, ವೆಲ್ಕಮ್ ಬ್ಯಾಕ್. ನಮ್ಮ ಟಾಪಿಕ್ ಆಗಿತ್ತು ಇವತ್ತಿನ ಹವ್ಯಾಸಗಳು ಮತ್ತು ಹೇಗೆ ನಾವು ದೊಡ್ಡವರಾದ್ಮೇಲೆ ಈ ಹವ್ಯಾಸಗಳನ್ನ ಕೈ ಬಿಡ್ತಾ ಬರ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಮಾಡೋದಾದರೆ, ಇನ್ನು ಇದರಲ್ಲಿ ಒಂದು ಮತ್ತೊಂದು ವರ್ಗದ ಜನರಿದ್ದಾರೆ, ಬಹಳ ವಿಶೇಷ ಜನ ಅಂತ ಹೇಳ್ಬೋದು. ಇವರೆಲ್ಲ ತಮ್ಮ ಹವ್ಯಾಸವನ್ನೇ, ಅಂತಂದರೆ ತಮ್ಮ ಪ್ಯಾಷನನ್ನೇ ಪ್ರೊಫೆಷನ್ ಆಗಿ ಬದಲಾಯಿಸ್ಕೋತಾರೆ. ಫೋಟೋಗ್ರಫಿ ಹವ್ಯಾಸವಾಗಿದ್ದವರು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗ್ತಾರೆ, ಅಡುಗೆ ಮಾಡೋಕ್ಕೆ ಇಷ್ಟ ಇದ್ದವರು ದೊಡ್ಡ ಶೆಫ್ ಆಗ್ತಾರೆ, ಬರೆಯೋಕೆ ಇಷ್ಟ ಇದ್ದವರು ಲೇಖಕರಾಗ್ತಾರೆ. ಹೀಗೆ ಅವ್ರಿಗೆ ಯಾವ ಹವ್ಯಾಸವಿರುತ್ತೋ ಆ ಹವ್ಯಾಸವನ್ನು ರೂಢಿಸ್ಕೊಂಡು ಅದನ್ನೇ ಉದ್ಯೋಗವಾಗಿ ಮಾರ್ಪಡಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಇವರ ಬದುಕು ಉಳಿದವ್ರಿಗಿಂತ ಒಂದು ರೀತಿ ವಿಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಅವರು ಕೆಲಸಕ್ಕೋಸ್ಕರ ಬೆಳಗ್ಗೆ ಎದ್ದೇಳಕ್ಕಿರಲ್ಲ, ಬದಲಿಗೆ ತಮ್ಮ ಇಷ್ಟವಾದ ಕೆಲಸವನ್ನು ಮಾಡೋಕ್ಕೋಸ್ಕರ ಅಂತಲೇ ಎದ್ದೇಳ್ತಾರೆ. ಚಂದ್ರೋದಯ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಹಾಗೂ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಆನಂದ ಕುಲಕರ್ಣಿ ಸುಲೆಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಾರದು, ವೆಂಕಟೇಶ್ ಫ್ಯಾಮಿಲಿ APMC ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು, ನಾನು ರಂಗೋಲಿ ಬರೆಸೋ ಹವ್ಯಾಸವನ್ನು ಇಟ್ಕೊಂಡಿದ್ದೆ ಅಂತ ಹೇಳ್ತಿದ್ದಾರೆ. ಹಾಗೆ ಅರುಣ್ ಕುಮಾರ್ ಮೈಸೂರು ವಿದ್ಯಾರಣ್ಯಪುರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನನ್ನ ಚಿಕ್ಕ ಹವ್ಯಾಸ ಏನಂತಂದರೆ ಸೋನಿ ರೇಡಿಯೋ ಮತ್ತು ಫಿಲಿಪ್ಸ್ ರೇಡಿಯೋಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ನನ್ನ ಹವ್ಯಾಸ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ನೀವು ಅಷ್ಟೇ, ನಿಮ್ಮ ಹವ್ಯಾಸಗಳು ಯಾವುದು ಅಥವಾ ಈ ವಿಷಯದ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಸಂದೇಶ ಕಳಿಸಿ 9480901013 ನಮ್ಮ ನಂಬರ್. ಇನ್ನು ಇವತ್ತು ಹೇಗೆ ನಾವು ಚಿಕ್ಕವರಿದ್ದಾಗ ಸಾಕಷ್ಟು ಹವ್ಯಾಸಗಳಲ್ಲಿ ತೊಡಗಿಸ್ಕೊಂಡಿರ್ತೀವಿ, ಆದರೆ ದೊಡ್ಡವರಾಗ್ತಾ ಇದು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇದು ಸಾಮಾನ್ಯರ ಕಥೆ, ಆದರೆ ಇನ್ನು ವಿಶೇಷವಾದ ಒಂದಿಷ್ಟು ಜನ ಅವರ ಹವ್ಯಾಸಗಳನ್ನೇ ಉದ್ಯೋಗವನ್ನಾಗಿ ಬದಲಾಯಿಸ್ಕೋತಾರೆ. ಇವ್ರ ಬಗ್ಗೆ ಸಹ ಮಾತಾಡ್ತಾ ಇದ್ವಿ. ಆದರೆ ಹವ್ಯಾಸನೇ ಉದ್ಯೋಗ ಆಯಿತು ಅಂತಂದರೆ ಇದು ಕೇವಲ ಖುಷಿಯಾಗಷ್ಟೇ ಉಳಿಯೋದಿಲ್ಲ, ಅದಕ್ಕೊಂದು ಜವಾಬ್ದಾರಿ ಸಹ ಬರುತ್ತೆ. ಮೊದಲು ನಮ್ಮ ಮೂಡಿದ್ದಾಗ ಚಿತ್ರ ಬಿಡಿಸ್ತಾ ಇದ್ರೆ, ಈಗ ಅದು ಉದ್ಯೋಗ ಆದ್ಮೇಲೆ ಒಬ್ಬ ಕ್ಲೈಂಟ್ ಹೇಳಿದ್ದಾರೆ ಅನ್ನೋ ಸಮಯಕ್ಕೆ ಆ ಸಮಯದೊಳಗಡೆ ಚಿತ್ರ ಬಿಡಿಸ್ಕೊಡ್ಬೇಕಾಗುತ್ತೆ. ಮೊದಲು ಹಾಡು ಖುಷಿಗಷ್ಟೇ ಮತ್ತೆ ಮನಸ್ಸಿನ ನೆಮ್ಮದಿಗೆ ಆಗಿದ್ರೆ ಈಗ ಕಮರ್ಷಿಯಲ್ ಆಗಿ ಗೆಲ್ಲಬೇಕಾಗುತ್ತೆ, ಅದ್ರ ಒತ್ತಡ ಸಹ ಇರುತ್ತೆ. ಅಂತಂದ್ರೆ ಉದ್ಯೋಗ ಅಥವಾ ಹವ್ಯಾಸ ಉದ್ಯೋಗವಾದಾಗ ಅದಕ್ಕೆ ಶಿಸ್ತು, ಕಷ್ಟಪಟ್ಟು ದುಡಿಯೋ ಮನಸ್ಸು ಮತ್ತೆ ಒತ್ತಡವನ್ನ ತಡೆದುಕೊಳ್ಳುವಂತ ಶಕ್ತಿ ಬೇಕಾಗುತ್ತೆ. ಹಾಗಾಗಿ

ಪ್ರೊಫೆಷನ್ನೇ ಪ್ರೊಫೆಷನ್ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಕೆಲಸವಲ್ಲ, ಅದಕ್ಕೆ ಅಪಾರವಾದ ಬದ್ಧತೆ ಬೇಕಾಗುತ್ತೆ. ಆದರೂ ಸಹ ಇಷ್ಟಪಟ್ಟು ಮಾಡೋ ಕೆಲಸದಲ್ಲಿ ಸಿಗೋ ತೃಪ್ತಿ ಬೇರೆಲ್ಲೂ ಸಿಗಲ್ಲ ಅಲ್ವಾ? ಮುತ್ತು ಮುತ್ತು ನೀರ ಹನಿಯೇ ಅನ್ನೋ ಹಾಡು ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಎಂ ಎಸ್ ಪಾಟೀಲ್ ಅವರ ಸಾಹಿತ್ಯ ಹಾಗೂ ಇಳೆಯರಾಜ ಅವರ ಸಂಗೀತದಲ್ಲಿ.

ಕಿಶನ್ ರೋಷನ್ ಶೋಭಾರಾಣಿ ಅವರ ಸಂದೇಶ ಕಳಿಸಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣ ಅವರು, ನಾನು ಚಿಕ್ಕವನಿದ್ದಾಗ ದಿನಪತ್ರಿಕೆಗಳನ್ನ ಓದೋ ಹವ್ಯಾಸವಿತ್ತು, ಆ ಹವ್ಯಾಸ ನಾನು ಮುಂದುವರಿಸ್ಕೊಂಡು ಈಗ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಶಾಲ್ ಆನಂದ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಚಿಕ್ಕವನಿದ್ದಾಗ ವಾರಕ್ಕೊಂದು ಕುಟುಂಬ ಸಮೇತ ಟಿ ವಿಯಲ್ಲಿ ಒಂದು ಫಿಲ್ಮ್ ನೋಡ್ತಾ ಇದ್ವಿ, ಬಹಳ ಒಳ್ಳೆಯ ರಿಲ್ಯಾಕ್ಸಿಂಗ್ ಸಮಯ ಅದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಶಸ್ವಿನಿ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಮತ್ತೆ ಯಾರಿದು, ಶ್ರೀನಿವಾಸ್ ಬೆಂಗಳೂರು ಅವರು ಸಹ ನಿಮ್ಮ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಏನೋ ಇವತ್ತಿನ ಕನಸಿನ ಲೋಕದಲ್ಲಿ ಹವ್ಯಾಸಗಳು ಹೇಗೆ ನಾವು ದೊಡ್ಡವರಾದ್ಮೇಲೆ ಹವ್ಯಾಸಗಳನ್ನ ಕೈ ಬಿಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ಹವ್ಯಾಸದಿಂದ ನಮಗೆ ದುಡ್ಡು ಬರಬೇಕಾಗಿಲ್ಲ, ಅದರಿಂದ ನಾವು ಜಗತ್ ಪ್ರಸಿದ್ಧರಾಗಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನಮ್ಮ ದಿನದ 24 ಗಂಟೆಯಲ್ಲಿ ಕೇವಲ ಒಂದು 10 ನಿಮಿಷ ಆದರೂ ಅದು ನಮಗೆ ಸಂಪೂರ್ಣವಾಗಿ ನೆಮ್ಮದಿ ಕೊಡ್ತಾ ಇದ್ರೆ ನಾವು ಯಾರಿಗೋಸ್ಕರನೂ ಅಲ್ಲದೆ ನಮಗೋಸ್ಕರ ಬದುಕ್ತಾ ಇದ್ದೀವಿ ಅಂತರ್ಥ. ಹಾಗಾಗಿ ಇವತ್ತೇ ನಿಮ್ಮ ಕಪಾಟಲ್ಲಿರೋ ಆ ಧೂಳು ಹಿಡಿದು ಕೂತಿರೋ ಗಿಟಾರ್ ಇರ್ಬೋದು, ಅಥವಾ ಆ ಬಣ್ಣದ ಬ್ರಷ್ಗಳಿರ್ಬೋದು, ಅಥವಾ ನಿಮ್ಮ ಹಳೆ ಡೈರಿಯನ್ನ ಹೊರಗೆ ತೆಗೆದ್ಬಿಟ್ಟು ನಿಮ್ಮೊಳಗಿನ ಆ ಮಗುವನ್ನ ಮತ್ತೊಮ್ಮೆ ಮಾತಾಡಿಸಿ ನಿಮ್ಗೆ ಯಾವ ಹವ್ಯಾಸ ಇಷ್ಟವಾಗ್ತಿತ್ತು, ಇನ್ನೂ ಇಷ್ಟವಾಗುತ್ತೆ, ಅದಕ್ಕೆ ಒಂದು 10 ನಿಮಿಷನಾದ್ರೂ ಕೊಡ್ರಿ ಅನ್ನೋದು ನನ್ನ ಮನವಿ. ಪ್ರೀತ್ ಸೋತಪ್ಪ ಚಿತ್ರದ ಹಾಡು ಎಲ್ ಎನ್ ಶಾಸ್ತ್ರೀಯ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಸಂಗೀತ ಹಾಗೂ ಸಾಹಿತ್ಯ ಆಫ್ ಕೋರ್ಸ್ ನಮ್ಮ ಹಂಸಲೇಖ.

ಕಾಂತಾರ ಎಲೆಜೆಂಡ್ ಚಾಪ್ಟರ್ ಒನ್ ಚಿತ್ರದ ಹಾಡನ್ನ ಈಗಷ್ಟೇ ಕೇಳಿದ್ರಿ. ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಪ್ರಮೋದ್ ಮರ್ವಂತೆ ಹಾಗೂ ಸಂಗೀತ ಅಜನೀಶ್ ಲೋಕನಾಥ್ ಅವರದಾಗಿತ್ತು. ಏನೋ ಇವತ್ತಿನ ಕನಸಿನ ಲೋಕದಲ್ಲಿ ಹವ್ಯಾಸಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗಾಗಿ ನೀವು ಅಷ್ಟೇ ನಾಳೆಯಿಂದ ಸಾಧ್ಯವಾದರೆ ತಪ್ಪದೇ ನಿಮ್ಮ ಹವ್ಯಾಸಗಳಿಗೊಂದಿಷ್ಟು ಸಮಯ ಕೊಡಿ, ಇದರಿಂದ ನಿಮಗೋಸ್ಕರ ನೀವು ಸಮಯ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಹೊತ್ತಾಯಿತು. 10:52 ಸಹ ಆಗ್ತಾ ಬಂತು. ಇನ್ನು ಮತ್ತೊಂದು ದಿನ ಮತ್ತೊಂದು ಹೊಸ ವಿಷಯ ಮತ್ತು ಹೊಸ ಭರವಸೆಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೆಮ್ಮದಿಯಾಗಿ ನಿದ್ದೆ ಮಾಡಿ, ಒಳ್ಳೆ ಕನಸುಗಳನ್ನ ಕಾಣಿ. ಇದು ಆರ್ ಜಿ ನಯನ. ಗುಡ್ ನೈಟ್, ಶುಭರಾತ್ರಿ.

0: ख्वाहिश नहीं इस हसीन शुरुआत के बाद।
1: सुनिए
2: कहिए कहिए।